101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 6 ತಾರೀಖು ರವಿವಾರ. ನಮ್ಮ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭ ಮುಂಜಾವಿನ ಶುಭ ನಮಸ್ಕಾರಗಳು. ಸಮಯ ಬೆಳಗಿನ 5:59.

ಆತ್ಮೀಯರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35. ಕೇಳಿ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಅಂದರೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿರುವ ಚಿಂತನ, ಇಂದಿನ ಚಿಂತನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:55 ಸಂಸ್ಕೃತ ವಾರ್ತೆ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇಂದು ಮುಂಜಾನೆ 7:15 ಉದ್ಯೋಗ ವಾರ್ತೆ, ಆನಂತರ ಭಾವಗೀತೆಗಳು. 7:30 ಸೇವಾ ಮಾಹಿತಿ. 7:45 ಇಂದು ಮುಂಜಾನೆ 8:30 ಹಾಗೂ 9:30 ಚಿತ್ರಗೀತೆಗಳು. ಇಂದು ಮುಂಜಾನೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಪ್ರಸಾರವಾಗುವುದು. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಗಾನಗಂಗೆ. 10:30 ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಆತ್ಮವಿಶ್ವಾಸದ ಹೆಜ್ಜೆಗಳು. ಇಮೇಜ್ ಕನ್ಸಲ್ಟೆಂಟ್ ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35

ಕೆ ಆರೋಗ್ಯ ಸಂಚಿಕೆ. ರಾಷ್ಟ್ರೀಯ ಪೌಷ್ಟಿಕ ಮಾಸ ಈ ವಿಷಯವಾಗಿ ಡಾಕ್ಟರ್ ಪ್ರಸನ್ನ ಮಿತ್ರ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚೇತನ್. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು. ಇಂದು ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ ರಸಮಂಜರಿ. 3 ಗಂಟೆಗೆ ಗುಲ್ಮೊಹರ್. ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಿಲಯದ ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ಉಲಿ ನಲಿ ನೀರ ಫೋನ್ ಇನ್ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ನಿಲಯದಿಂದ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವರೆ. 6 ಗಂಟೆ 10 ನಿಮಿಷಕ್ಕೆ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ. 6 ಗಂಟೆ 30 ನಿಮಿಷಕ್ಕೆ ಸೇವಾ ಮಾಹಿತಿ. 6 ಗಂಟೆ 35 ನಿಮಿಷಕ್ಕೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ. 6 ಗಂಟೆ 51 ನಿಮಿಷಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮ. ಇಂದು ಸಂಜೆ 7 ಗಂಟೆ 45 ನಿಮಿಷಕ್ಕೆ ಕನ್ನಡದಲ್ಲಿ ಭಾಷಣ. ಶಿಕ್ಷಕರಿಗೆ ಸ್ಫೂರ್ತಿಯ ಸೆಲೆ ಡಾಕ್ಟರ್ ರಾಧಾಕೃಷ್ಣನ್ ಈ ಕುರಿತು ಮಾತನಾಡುತ್ತಾರೆ ಕೃಷ್ಣಯ್ಯ ಪಿ ಸಾಲಿಮಠ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 8 ಗಂಟೆಗೆ ಯುವವಾಣಿ. 8 ಗಂಟೆ 30 ನಿಮಿಷಕ್ಕೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. ರಾತ್ರಿ 9 ಗಂಟೆ 30 ನಿಮಿಷಕ್ಕೆ ಯುವವಾಣಿ. ಇಂಗ್ಲೀಷ್ ವೇರ್ ಡಸ್ ಯುವರ್ ಗಾರ್ಬೇಜ್ ಗೋ ಈ ವಿಷಯವಾಗಿ ಸಂದರ್ಶನ ಮೂಡಿಬರಲಿದೆ. ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಈ ದಿನ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆತ್ಮೀಯ ಶ್ರೋತೃಗಳೇ, ಇದೀಗ ತಾವು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಇದೀಗ ಕೊನೆಯದಾಗಿ ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ, ರಚನೆ ಡಾಕ್ಟರ್ ವಾಮನ್ ರಾವ್ ಬೇಂದ್ರೆ ಅವರದು.

ಇದುವರೆಗೆ ಪ್ರಸಾರವಾದ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರತ್ನಮಾಲಾ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಭಕ್ತಿಗೀತೆಗಳ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮೀಯ ಶ್ರೋತೃಗಳೇ, ಗಮನಿಸಿ, ಇಂದು ಮುಂಜಾನೆ 7:15 ಉದ್ಯೋಗ ವಾರ್ತೆ ಕೇಳುವಿರಿ. ಆನಂತರ ಭಾವಗೀತೆಗಳು ಪ್ರಸಾರಗೊಳ್ಳಲಿವೆ. ಮುಂಜಾನೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ 6:30 ಆಗುತ್ತಲಿದೆ. ಇನ್ನೀಗ ಬೆಂಗಳೂರು ಕೇಂದ್ರದ

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
2: ನೆಮ್ಮದಿ. ಮನುಷ್ಯನ ಜೀವನದಲ್ಲಿ ನಿಜವಾದ ಭಾಗ್ಯ ಯಾವುದು ಅಂತ ಕೇಳಿದ್ರೆ ಹೆಚ್ಚಿನವರು ಹಣ, ಆಸ್ತಿ, ಅಧಿಕಾರ ಅಥವಾ ಖ್ಯಾತಿ ಅಂತ ಹೇಳಬಹುದು. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ ಇವೆಲ್ಲವನ್ನ ಮೀರಿದಂತಹ ಒಂದು ಅಮೂಲ್ಯವಾದ ಸಂಪತ್ತಿದೆ, ಅದೇ ನೆಮ್ಮದಿ. ಮನುಷ್ಯನಿಗೆ ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಕೂಡೋದಕ್ಕೆ ಎಷ್ಟೇ ಇದ್ರೂ ರಾತ್ರಿ ದಿಂಬಿಗೆ ತಲೆ ಇಟ್ಟು ಕೂಡಲೇ ಕಣ್ತುಂಬಾ ನಿದ್ದೆ ಬರೆದಿದ್ರೆ ಆ ಸಂಪತ್ತಿಗೆ ಏನರ್ಥ? ಹೊಟ್ಟೆ ತುಂಬ ಊಟ ಇದ್ರೂ ಹಸಿವಿಲ್ದಿದ್ರೆ ಅದರ ಸವಿ ಏನು? ತಂಪಾದ ತಂಗಾಳಿ ಬೀಸ್ತಾ ಇದ್ರೂ ಅದನ್ನ ಅನುಭವಿಸುವಂಥ ಮನಸ್ಸೇ ಇಲ್ದಿದ್ರೆ ಅದರ ಪ್ರಯೋಜನ ಏನು? ಕೋಗಿಲೆಯ ಮಧುರ ಗಾನ ಕೇಳ್ತಾ ಇದ್ರೂ ಮನಸ್ಸು ಚಿಂತೆಯಿಂದ ತುಂಬಿದ್ರೆ ಆ ಸಂಗೀತದ ಸೌಂದರ್ಯವನ್ನ ಆಸ್ವಾದಿಸೋದಕ್ಕೆ ಸಾಧ್ಯನಾ? ಅದರಿಂದ ಸುಖ ಅನ್ನೋದು ಹೊರಗಿನ ವಸ್ತುಗಳಲ್ಲಿಲ್ಲ, ಅದು ನಮ್ಮೊಳಗಿನ ಸಂತೃಪ್ತಿ ಮತ್ತು ನೆಮ್ಮದಿಯಲ್ಲಿ ಅಡಗಿದೆ. ಆದರೆ ನೆಮ್ಮದಿಯನ್ನ ಪಡೆಯೋದು ಹೇಗೆ? ಅದಕ್ಕೆ ಯಾವುದಾದ್ರೂ ನಿಗದಿತ ಮಾನದಂಡ ಇದೆಯಾ? ಇಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಆದರೂ ನಮ್ಮ ಭಾರತೀಯ ಚಿಂತನೆ ಮತ್ತು ಪುರಾಣಗಳು ನಮಗೆ ಒಂದು ಮಹತ್ತರವಾದ ಸಂದೇಶವನ್ನು ನೀಡುತ್ತೆ. ದಶಾವತಾರದ ಪರಿಕಲ್ಪನೆಯನ್ನು ಗಮನಿಸಿದ್ರೆ ಅದು ಕೇವಲ ದೇವರ ಅವತಾರಗಳ ಕಥೆಯಲ್ಲ, ಅದು ಮಾನವನ ವಿಕಾಸದ ಪಯಣದ ಸಂಕೇತ ಆಗಿದೆ. ಮತ್ಸ್ಯಾವತಾರದಲ್ಲಿ ನೀರಿನಲ್ಲಿದ್ದಂಥ ಜೀವಿಯ ಸ್ಥಿತಿ ಕಾಣುತ್ತೆ. ಕುರ್ಮಾವತಾರದಲ್ಲಿ ನೀರು ಮತ್ತು ಭೂಮಿ ಎರಡರಲ್ಲೂ ಬದುಕುವ ಜೀವಿಯ ಬೆಳವಣಿಗೆ ಕಾಣುತ್ತೆ. ವರಹಾವತಾರದಲ್ಲಿ ಸಂಪೂರ್ಣವಾಗಿ ಭೂಮಿಯ ಮೇಲೆ ಬದುಕುವ ಜೀವಿಯ ರೂಪ ಕಾಣುತ್ತೆ. ನಂತರ ನರಸಿಂಹಾವತಾರ ಬರುತ್ತೆ. ದೇಹ ಮಾನವದಾದ್ರೂ ತಲೆ ಸಿಂಹದ್ದು. ಇದು ಮನುಷ್ಯನಲ್ಲಿ ಇನ್ನೂ ಉಳಿದಿರುವ ಪ್ರಾಣಿ ಸ್ವಭಾವದ ಸಂಕೇತ. ಕೋಪ, ಆವೇಗ, ಅಸಹನೆ ಇವುಗಳನ್ನು ನಿಯಂತ್ರಿಸಲು ಆಗದ ಸ್ಥಿತಿಯನ್ನ ಇತ್ತೋರುತ್ತೆ. ವಾಮನಾವತಾರದಲ್ಲಿ ಮನುಷ್ಯನ ಬೆಳವಣಿಗೆ ಇನ್ನೂ ಅಪೂರ್ಣವಾಗಿದೆ. ಪರಶುರಾಮನಲ್ಲಿ ಶಕ್ತಿ, ಸಾಮರ್ಥ್ಯ ಮತ್ತು ಪರಿಪೂರ್ಣ ಮಾನವ ರೂಪ ಇದ್ರೂ ಕೋಪದ ಮೇಲೆ ಸಂಪೂರ್ಣ ಹಿಡಿತ ಇಲ್ಲ. ಬಲರಾಮನಲ್ಲಿ ಬಲ ಮತ್ತು ಜ್ಞಾನ ಇದ್ರೂ ಧರ್ಮ ಮತ್ತು ಅಧರ್ಮದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಅಪೂರ್ಣತೆ ಕಾಣುತ್ತೆ. ರಾಮಾವತಾರದಲ್ಲಿ ಆದರ್ಶ ಜೀವನ, ಕರ್ತವ್ಯ ನಿಷ್ಠೆ ಮತ್ತು ವಚನ ಪಾಲನೆಯ ಮಹತ್ವವನ್ನು ಕಾಣ್ತೇವೆ. ಕೃಷ್ಣಾವತಾರದಲ್ಲಿ ಜ್ಞಾನ, ಪ್ರೀತಿ, ಮುತ್ಸದಿತನ, ವಾತ್ಸಲ್ಯ ಮತ್ತು ಜೀವನದ ಸಮಗ್ರ ಅರಿವು ವ್ಯಕ್ತ ಆಗುತ್ತೆ. ಆದರೆ ಈ ಎಲ್ಲ ವಿಕಾಸದ ಹಾದಿಗೆ ಕಿರೀಟವಿಟ್ಟ ಹಾಗೆ ಬುದ್ಧಾವತಾರ ಬರುತ್ತೆ. ಬುದ್ಧನು ಅಹಿಂಸೆಯ ಮಾರ್ಗವನ್ನು ಆರಿಸಿಕೊಂಡ, ಆಸೆಯೇ ದುಃಖಕ್ಕೆ ಮೂಲ ಅಂತ ಅರಿತುಕೊಂಡ, ಹೊರಗಿನ ವಿಜಯಕ್ಕಿಂತ ಒಳಗಿನ ಶಾಂತಿಯೇ ಶ್ರೇಷ್ಠ ಅಂತ ಜಗತ್ತಿಗೆ ಸಾರದ. ಜ್ಞಾನೋದಯದ ಮೂಲಕ ಆತ ನೆಮ್ಮದಿಯ ನಿಜವಾದ ಅರ್ಥವನ್ನ ಕಂಡುಕೊಂಡ. ಇದರಿಂದ ನಮಗೆ ಒಂದು ಮಹತ್ವದ ಪಾಠ ಸಿಗುತ್ತೆ. ಮನುಷ್ಯನ ವಿಕಾಸದ ಅಂತಿಮ ಗುರಿ ಅಧಿಕಾರ, ಸಂಪತ್ತು ಅಥವಾ ಶಕ್ತಿಯಲ್ಲ, ಅದು ಶಾಂತಿ, ಸುಖ ಮತ್ತು ನೆಮ್ಮದಿ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಚಿಂತೆ ಇಲ್ಲದವನಿಗೆ ಸಂತೆನಲ್ಲೂ ನಿದ್ದೆ. ಈ ಮಾತಿನಲ್ಲಿ ಜೀವನದ ದೊಡ್ಡ ಸತ್ಯ ಅಡಗಿದೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಿರುವ ಮನುಷ್ಯ ಮಾತ್ರ ನಿಜವಾದ ನೆಮ್ಮದಿಯನ್ನ ಅನುಭವಿಸಬಲ್ಲ. ಇಂದಿನ ವೇಗದ ಜಗತ್ತಿನಲ್ಲಿ ನಾವು ಅನೇಕ ವಿಷಯಗಳನ್ನ ಹುಡುಕ್ತೇವೆ. ಆದರೆ ಎಲ್ಲವನ್ನ ಹುಡುಕುವ ಮೊದಲು ನಮ್ಮೊಳಗಿನ ನೆಮ್ಮದಿಯನ್ನ ಹುಡುಕಬೇಕಾಗಿದೆ. ಯಾಕೆಂದ್ರೆ ಹಣ ಕಳ್ಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಅಧಿಕಾರ ಕಳ್ಕೊಂಡ್ರೆ ಮತ್ತೆ ಪಡೀಬಹುದು, ಆದರೆ ಮನಸ್ಸಿನ ನೆಮ್ಮದಿ ಕಳ್ಕೊಂಡ್ರೆ ಬದುಕಿನ ಸೌಂದರ್ಯವೇ ಕಳೆದು ಹೋಗುತ್ತೆ. ಆದ್ರಿಂದ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರೂ ಕೊನೆಯಲ್ಲಿ ನಮಗೆ ಬೇಕಾಗಿರೋದು ಒಂದೇ, ನೆಮ್ಮದಿಯ ನಿದ್ರೆ, ತೃಪ್ತಿಯ ಮನಸ್ಸು ಮತ್ತು ಸಂತೋಷದ ನಗು. ನೆಮ್ಮದಿ ಅನ್ನೋದು ಯಾರೋ ಕೊಡೋ ಉಡುಗೊರೆ ಅಲ್ಲ, ಅದು ನಮ್ಮೊಳಗೆ ನಾವು ಬೆಳೆಸಿಕೊಳ್ಳಬೇಕಾದ ಜೀವನ ಶೈಲಿ. ಕ್ಷಮಿಸುವ ಮನಸ್ಸು, ಕೃತಜ್ಞತೆಯ ಭಾವ, ಸರಳ ಜೀವನ ಮತ್ತು ಸಾತ್ವಿಕ ಚಿಂತನೆಗಳು ನೆಮ್ಮದಿಯ ಬೇರುಗಳು. ಸಂಬಂಧಗಳಲ್ಲಿ ಪ್ರೀತಿ, ಮಾತಿನಲ್ಲಿ ಮೃದುತ್ವ ಮತ್ತು ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಇದ್ರೆ ಮನಸ್ಸು ಸಹಜವಾಗಿಯೇ ನೆಮ್ಮದಿಯನ್ನ ಅನುಭವಿಸುತ್ತೆ. ಲೋಕವನ್ನ ಗೆಲ್ಲೋದಕ್ಕಿಂತ ನಮ್ಮ ಮನಸ್ಸನ್ನ ಗೆಲ್ಲೋದು ದೊಡ್ಡ ಸಾಧನೆ. ಯಾಕೆಂದ್ರೆ ಹೊರಗಿನ ಗೆಲುವು ಪ್ರಶಂಸೆ ತರದು,

0: ಅನಿಸುತ್ತೆ, ಆದರೆ ಒಳಗಿನ ಗೆಲುವು ಶಾಶ್ವತವಾದ ಶಾಂತಿಯನ್ನು ನೀಡುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಜೀವನದ ಗುರಿಯಾಗಿ ನೆಮ್ಮದಿಯನ್ನು ಆರಿಸಿಕೊಂಡ್ರೆ ವೈಯಕ್ತಿಕ ಬದುಕಷ್ಟೇ ಅಲ್ಲ, ಸಮಾಜವೂ ಹೆಚ್ಚು ಸುಂದರ ಮತ್ತು ಸುಖಮಯವಾಗತ್ತೆ. ಇದೇ ಮಾನವ ಜೀವನದ ನಿಜವಾದ ಸಾರ್ಥಕತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35. ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆಗಳು.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಟ್ರ್ಯಾಕ್ಟರ್ ಚಾಲಿತ ಹೈಡ್ರಾಲಿಕ್ ಪ್ಲಾಟ್ಫಾರ್ಮ್ ಇದು 12 ಮೀಟರ್ ಎತ್ತರ ತನಕ ಇರ್ತದೆ ಮತ್ತು 18 ಮೀಟರ್ ಎತ್ತರದವರೆಗಿನ ತೆಂಗಿನಕಾಯಿ ಮತ್ತು ತಾಳೆಹಣ್ಣುಗಳನ್ನು ಕೊಯ್ಲು ಮಾಡಬಹುದು. ಈ ಉಪಕರಣವನ್ನು ತೆಂಗಿನಕಾಯಿ ಮತ್ತು ತಾಳೆ ಬೆಳೆಗಳ ಔಷಧ ಸಿಂಪರಣೆಗೂ ಕೂಡ ಉಪಯೋಗ ಮಾಡಿಕೊಳ್ಬೋದು. ಪ್ಲಾಟ್ಫಾರ್ಮನ್ನು ಮಾವು ಮತ್ತು ಚಿಕ್ಕು ಬೆಳೆಗಳಲ್ಲಿ ಚಾಟ್ನಿ ಕೊಯ್ಲು ಮಾಡೋದಕ್ಕೆ, ಔಷಧ ಸಿಂಪರಣೆಗೆ ಸಹಿತ ಬಳಸ್ಬೋದು. ಟ್ರ್ಯಾಕ್ಟರ್ ಟ್ರೇಲರ್ ಮೇಲಿಡುವಂತಹ ಕತ್ತರಿ ಪ್ಲಾಟ್ಫಾರ್ಮನ್ನು 6 ಮೀಟರ್ ಎತ್ತರ ಇರ್ತದೆ ಮತ್ತು ಮಾವು ಚಿಕ್ಕು ಮರಗಳ ಸಿಂಪರಣೆ ಚಾಟ್ನಿ ಕೊಯ್ಲು ಮಾಡೋದಕ್ಕೆ ಉಪಯೋಗ ಆಗ್ತದೆ. ಅಲ್ಯೂಮಿನಿಯಂ ನಿಚ್ಚಣಿಕೆ 1 ಬಡಿಗೆ ಮತ್ತು 2 ಬಡಿಗೆಗಳ ಟೆಲಿಸ್ಕೋಪಿಕ್ ನಿಚ್ಚಣಿಕೆಗಳು ಲಭ್ಯ ಇದ್ದು ಅವುಗಳನ್ನು ತೆಂಗು ಎಲೆಬಳ್ಳಿಯನ್ನು ಕೊಯ್ಲು ಮಾಡೋದಕ್ಕೆ ಉಪಯೋಗ ಮಾಡಿಕೊಳ್ಬೋದು. ಬಾಳೆಹಣಿಗೆ ಕತ್ತರಿಸುವಂತಹ ವಿಧಾನ ಹ್ಯಾಂಡ್ ಕಟರ್. ಈ ಸಾಧನವನ್ನು ಬಾಳೆಗೊನೆಯಿಂದ ಹಣಿಗೆಯನ್ನು ಬೇರ್ಪಡಿಸುವುದಕ್ಕೆ ಉಪಯೋಗ ಮಾಡಿಕೊಳ್ಬೋದು. ಈ ಸರಳ ಸಾಧನ ಎಲ್ಲ ಗಾತ್ರದ ಬಾಳೆ ಗೊಂಚಲುಗಳಿಗೆ ಸೂಕ್ತ ಆಗಿದೆ. ಕತ್ತಿ ಹಿಡಿಕೆಗೆ ಒತ್ತಡ ಹಾಕಿ ಹಣ್ಣುಗಳನ್ನು ಗೊನೆಯಿಂದ ಬೇರ್ಪಡಿಸಬಹುದು. ಇದರ ಸಹಾಯದಿಂದ ಕತ್ತರಿಸಿದ ಗೊಂಚಲುಗಳಿಗೆ ಹಾನಿಯಾಗುವುದಿಲ್ಲ. ಈ ಉಪಕರಣವನ್ನು ಒಬ್ಬರೇ ಕಡಿಮೆ ಶ್ರಮದೊಳಗೆ ಕಾರ್ಯನಿರ್ವಹಿಸಬಹುದು. ಕತ್ತರಿಸುವಂತಹ ತೀವ್ರತೆಯು ಸಾಂಪ್ರದಾಯಿಕ ಪದ್ಧತಿಗಿಂತ ಆರಾಮಾಗಿರ್ತದೆ. ಈ ಉಪಕರಣದ ಸಹಾಯದಿಂದ ಕೊಯ್ದಂತಹ ಹಣ್ಣುಗಳಲ್ಲಿ 6% ಹಣ್ಣುಗಳು ಹಾಳಾಗುವುದನ್ನು ಉಳಿಸಬಹುದು. ಹಣ್ಣು ಮತ್ತು ತರಕಾರಿಗಳನ್ನು ತೊಳೆಯುವಂತಹ ಸಾಧನಗಳು ಕ್ಷೇತ್ರ ಮಟ್ಟದ ಹಣ್ಣು ಮತ್ತು ತರಕಾರಿ ತೊಳೆಯುವ ಯಂತ್ರ. ಹಣ್ಣು ಮತ್ತು ತರಕಾರಿಗಳಾದಂಥ ಗಜ್ರಿ, ಆಲೂಗಡ್ಡೆ, ಮೂಲಂಗಿ, ಬೆಂಡೆಕಾಯಿ, ಟೊಮ್ಯಾಟೊ, ಸೊಪ್ಪುಗಳನ್ನು ತೊಳೆಯೋದಕ್ಕೆ ಕ್ಷೇತ್ರ ಮಟ್ಟದ ತೊಳೆಯುವ ಯಂತ್ರಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಈ ಯಂತ್ರದ ಸಾಮರ್ಥ್ಯ ಪ್ರತಿ ತಾಸಿಗೆ 400 ಕೆಜಿಯಷ್ಟು ಮತ್ತು ಇನ್ನೊಂದು ಯಂತ್ರದ ಸಾಮರ್ಥ್ಯ ಪ್ರತಿ ತಾಸಿಗೆ 2 ಟನ್ನಷ್ಟು. ತೆಂಗಿನಕಾಯಿ ಸುಲಿಯುವಂಥ ಸಾಧನ ಕೈಚಾಲಿತ ತೆಂಗಿನಕಾಯಿ ಸುಲಿಯುವ ಉಪಕರಣದ ತೂಕ 7 ಕೆಜಿಯಷ್ಟು ಮತ್ತು ಸಾಮರ್ಥ್ಯ ಪ್ರತಿ ತಾಸಿಗೆ 70-110 ಕಾಯಿಗಳು. ಕಾಲು ಚಾಲಿತ ತೆಂಗಿನಕಾಯಿ ಸುಲಿಯುವ ಉಪಕರಣದ ತೂಕ 12 ಕೆಜಿ ಮತ್ತು ಸಾಮರ್ಥ್ಯ ಪ್ರತಿ ತಾಸಿಗೆ 70-170 ಕಾಯಿಗಳು. ಕಾರ್ಯಕ್ಷಮತೆ 91%. ಆಲೂಗಡ್ಡೆ ಕೊಯ್ಲು ಮಾಡುವಂತಹ ಸಾಧನ ಟ್ರ್ಯಾಕ್ಟರ್ ಚಾಲಿತ ಆಲೂಗಡ್ಡೆ ಕೊಯ್ಲು ಮಾಡುವ ಉಪಕರಣ 35 ಅಶ್ವಶಕ್ತಿ ಟ್ರ್ಯಾಕ್ಟರ್ರಿಂದ ಚಾಲಿತ ಆಗ್ತದೆ. ಪ್ರತಿ ತಾಸಿಗೆ 0.2 ಹೆಕ್ಟೇರ್ ಕ್ಷೇತ್ರದಿಂದ ಕೊಯ್ಲು ಮಾಡಬಹುದು. ಅರಿಶಿಣ ಬೇಯಿಸುವಂತಹ ಸಾಧನ ಅರಿಶಿಣ ಕುದಿಸುವಂತಹ ಬಾಯ್ಲರ್ನ ಸಾಮರ್ಥ್ಯ 100 ಕೆಜಿಯಷ್ಟು. ಮೊದಲು ನೀರನ್ನು ಕುದಿಯುವುದಕ್ಕೆ ಬಿಡಬೇಕು. ಆನಂತರ ಅರಿಶಿಣ ತುಂಬಿ ಮುಚ್ಚಿರುವಂಥ ಬುಟ್ಟಿಗಳನ್ನು ಕುದಿಯುವ ನೀರಿನ ಮೇಲೆ ಇಡಬೇಕು. ಅರಿಶಿಣ ಕುದಿಯುವುದಕ್ಕೆ 10-15 ನಿಮಿಷಗಳು ಬೇಕಾಗ್ತವೆ. ಬೇಕಾದ ಸ್ಥಳಗಳಿಗೆ ಸಾಗಿಸುವಂತಹ ಸಂಚಾರಿ ಅರಿಶಿಣ ಬಾಯ್ಲರ್ 4 ಟ್ಯಾಂಕ್ಗಳನ್ನು ಒಳಗೊಂಡಿರ್ತದೆ ಮತ್ತು ಸಾಮರ್ಥ್ಯ ಪ್ರತಿ ತಾಸಿಗೆ 600 ಕೆಜಿಯಷ್ಟು. ಅರಿಶಿಣ ಪಾಲಿಷ್ ಮಾಡುವಂತಹ ಸಾಧನ ಅರಿಶಿಣವನ್ನು ರೋಟರಿ ಷಟ್ಕೋನಿನ ಡ್ರಮ್ನೊಳಗೆ ಪಾಲಿಷ್ ಮಾಡಲಾಗ್ತದೆ. ಷಟ್ಕೋನ ಆಕಾರದ ಡ್ರಮ್ನೊಳಗೆ ಪಾಲಿಷ್ ಮಾಡೋದಕ್ಕೆ ಮೊಳೆಗಳು ಇರ್ತವೆ. ಪಾಲಿಷ್ ಮಾಡಿದ ಅರಿಶಿಣದ ಮೇಲೆ ಪುಡಿ ಮಾಡಿದ ಅರಿಶಿಣವನ್ನು ಲೇಪಿಸುವುದರಿಂದ ಹೊಳಪು ಬಂದು ಅಂದವಾಗಿ ಕಾಣಿಸ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ತಜ್ಞರು ಇಲ್ಲವೇ ಕೃಷಿ ಇಂಜಿನಿಯರಿಂಗ್ ತಜ್ಞರನ್ನು ಸಂಪರ್ಕ ಮಾಡಬಹುದು.
2: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆತ್ಮೀಯರೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ಪ್ರಸಾರಗೊಳ್ಳಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆತ್ಮವಿಶ್ವಾಸದ ಹೆಜ್ಜೆಗಳು, ಇಮೇಜ್ ಕನ್ಸಲ್ಟೆಂಟ್ ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:40 ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಾಲಜಗಪುರದ ಹನುಮಂತಪ್ಪ ರಾಮಪ್ಪ ಪರಾಗೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳು

ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಾಲಜಗಪುರದ ಹನುಮಂತಪ್ಪ, ರಾಮಪ್ಪ, ಪರಾಗೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ

0: इति वार्ताः
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ ಬೆಳಗಿನ 7 ಗಂಟೆ

ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಮುಂಜಾನೆ 7:15 ಉದ್ಯೋಗ ವಾರ್ತೆ ಪ್ರಸಾರವಾಗಲಿದೆ. ಆ ನಂತರ ಭಾವಗೀತೆಗಳನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 12:05 ಪ್ರಸಾರಗೊಳ್ಳಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೃತ್ಯ ನಿರಂತರ ನೃತ್ಯ ಕಲಾವಿದೆ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ, ಈ ವಿಷಯವಾಗಿ ಡಾಕ್ಟರ್ ಪ್ರಸನ್ನ ಮಿತ್ರಾ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇದೀಗ ಸಮಯ ಬೆಳಗಿನ 7:02. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಬಿತ್ತರಗೊಳ್ಳುವುದು.

0: ಆಕಾಶವಾಣಿ ಸಮಯ ಸರಿಯಾಗಿ 7:02. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡ

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ ಎರಡನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ, ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ, 35,00,000 ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಈಗ ವಾರ್ತೆಗಳ ವಿವರ. ಕೇಂದ್ರದ ಮಾರ್ಗಸೂಚಿ ಹಾಗೂ ನಿಯಮಗಳ ಅನ್ವಯ ಎರಡನೇ ಹಂತದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲು ರಾಜ್ಯದ 50 ಹೆಚ್ಚು ತಾಲೂಕುಗಳಲ್ಲಿ ಸಮೀಕ್ಷೆ ಪ್ರಗತಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಅಹವಾಲು ನಿಮ್ಮದು, ಪರಿಹಾರ ನಮ್ಮದು ಎಂಬ ಧ್ಯೇಯದೊಂದಿಗೆ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿ ಬಳಿಕ ವಿವಿಧ ಜಿಲ್ಲೆಗಳಲ್ಲಿ ಸಚಿವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಅಭಿಯಾನದ ಕುರಿತು ಆನ್ಲೈನ್ ಸಂವಾದ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ತಿಂಗಳಾಂತ್ಯದ ವೇಳೆಗೆ ಮಳೆ ಅಭಾವ ಎದುರಿಸುತ್ತಿರುವ ರಾಜ್ಯದ ಎಲ್ಲ ತಾಲೂಕುಗಳ ಸಮಗ್ರ ಚಿತ್ರಣ ದೊರೆಯಲಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕ ಅಕ್ಕ ಕುಟುಂಬಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಅಮೆರಿಕದ ಫಿಲೆಡೆಲ್ಫಿಯಾದಲ್ಲಿ ನಡೆಯುತ್ತಿರುವ ಅಕ್ಕ ರಜತ ಮಹೋತ್ಸವದ ವಿಶ್ವ ಕನ್ನಡ ಸಮ್ಮೇಳನವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಬೆಂಗಳೂರಿನಿಂದ ಸಂಬೋಧಿಸಿದರು. ಇದು ಕನ್ನಡದ ಜಾತ್ರೆ, ಕರ್ನಾಟಕದ ಹಬ್ಬ, ನಮ್ಮ ನೆನಪುಗಳ ಹಬ್ಬ ಮತ್ತು ನಮ್ಮ ಬೇರುಗಳನ್ನು ಮತ್ತೆ ಸ್ಪರ್ಶಿಸುವ ಕ್ಷಣ. ಕನ್ನಡಿಗ ಎಂದರೆ ಬದುಕಿನ ಪರಂಪರೆ, ಅದು ಒಂದು ಸಂಸ್ಕೃತಿ, ಒಂದು ಜೀವನ ವಿಧಾನ ಮತ್ತು ಒಂದು ಮೌಲ್ಯಗಳ ಪರಂಪರೆ ಎಂದರು. ರಾಜ್ಯ ಪೊಲೀಸ್ ಇಲಾಖೆಯ ಪೇದೆ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಂದು ರಾಜ್ಯಾದ್ಯಂತ ನಡೆಯಲಿದೆ. ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡಿ, 70,000 ಪೊಲೀಸ್ ಪೇದೆ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಲಾಗಿದೆ. ಇಂದು 35,00,000 ಉದ್ಯೋಗಾಕಾಂಕ್ಷಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಅವರ ಹಿತ ಕಾಯುವ ಜವಾಬ್ದಾರಿ ತಮ್ಮದು ಎಂದರು. ಕಲಬುರಗಿಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿ 18,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ಮಂಡಳಿ ಅಧ್ಯಕ್ಷ ಹಾಗೂ ಸಚಿವ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರಿನ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಲಭಿಸುವ ಅನುದಾನದಲ್ಲಿ ಶೇಕಡ 25% ಹಣವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮಂಡಳಿ ಮೀಸಲಿರಿಸಿದೆ. 18,34,00,000 ರೂಪಾಯಿ ನೀಡಿ 2,684 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಾಣಂತಿಯರು, ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರ ಆರೋಗ್ಯ ಕಾಪಾಡಲು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 2017 ಜನವರಿ 1 ತಾರೀಕು ದೇಶಾದ್ಯಂತ ಅನುಷ್ಠಾನಗೊಳಿಸಲಾಯಿತು. ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯಿಂದ ಬಳಲುವ ತಾಯಂದಿರು ಅಶಕ್ತ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಹೆಚ್ಚಿದ್ದು ತಾಯಿ ಹಾಗೂ ಮಗುವಿನ ಆರೋಗ್ಯ, ಪೋಷಣೆ ಮತ್ತು ವೇತನ ನಷ್ಟಕ್ಕೆ ಪಿಎಂ ಮಾತೃವಂದನಾ ಯೋಜನೆ ಪರಿಹಾರ ನೀಡುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರ ಜಿಲ್ಲೆ ಉಪನಿರ್ದೇಶಕ ಡಾ ಎಚ್ ಸಂತೋಷ್ ಕುಮಾರ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯ ವ್ಯಾಪ್ತಿಯಲ್ಲಿ ನಾವು ಮೊದಲನೇ ಹೆರಿಗೆಗೆ 2 ಕಂತುಗಳಲ್ಲಿ 5,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ಎರಡನೇ ಮಗು ಹೆಣ್ಣಾಗಿದ್ರೆ ಆ ಮಗುವಿಗೆ ಒಂದೇ ಕಂತಿನಲ್ಲಿ 6,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಏಪ್ರಿಲ್ 2020

0: ಇಪ್ಪತ್ತಾರು ರಿಂದ ಆಗಸ್ಟ್ 2026 ವರೆಗೆ ಒಟ್ಟು 6,312 ಫಲಾನುಭವಿಗಳಿಗೆ ನಾವು ಮೊದಲ ಗರ್ಭಿಣಿಯರಿಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದೀವಿ. ಇದು 89% ನಾವು ಸಾಧನೆ ಅಂತಕ್ಕಂಥದ್ದು ಮಾಡಿದೀವಿ. ಅದೇ ರೀತಿ ಎರಡನೇ ಹೆಣ್ಣು ಮಗುವಿಗೆ ನಾವು ಏಪ್ರಿಲ್ 2026 ರಿಂದ ಆಗಸ್ಟ್ 2026 ವರೆಗೂ ಒಟ್ಟು 2,579 ಫಲಾನುಭವಿಗಳಿಗೆ ನಾವು 97% ನಾವು ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದ್ದು. ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕಂತೇಳಿ ನಾನು ಶ್ರೋತೃಗಳಲ್ಲಿ ಕೇಳ್ಕೊಳ್ತೀನಿ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವಚ್ಛತೆಯೇ ಸೇವೆ 9ನೇ ಆವೃತ್ತಿಯ ಅಭಿಯಾನಕ್ಕೆ ಈ ತಿಂಗಳ 17ನೇ ತಾರೀಖಿನಂದು ಚಾಲನೆ ನೀಡಲಾಗುತ್ತಿದೆ. October 2 ಮಹಾತ್ಮ ಗಾಂಧಿ ಅವರ ಜಯಂತಿವರೆಗೆ ಮುಂದುವರಿಯಲಿದೆ. ಸ್ವಚ್ಛ ಮತ್ತು ಆರೋಗ್ಯಕರ ಭಾರತಕ್ಕೆ ಸ್ವಚ್ಛತಾ ಹೀ ಸೇವಾ ಜನಾಂದೋಲನದ ಮೂಲಕ ಬದ್ಧತೆಯನ್ನು ನವೀಕರಿಸಲಿದೆ ಎಂದು ಕೇಂದ್ರ ನಗರಾಭಿವೃದ್ಧಿ ಖಾತೆ ಸಚಿವ ಮನೋಹರ್ ಲಾಲ್ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೇರಳಂ ಮಾದರಿಯಲ್ಲಿ ತಿದ್ದುಪಡಿ ತಂದು ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಜನವಸತಿ ಹಾಗೂ ಕೃಷಿ ಪ್ರದೇಶ ಪರಿಸರ ಸೂಕ್ಷ್ಮ ವಲಯದಿಂದ ಹೊರಗೆ ಇರಿಸುವಂತೆ ರಾಜ್ಯದ ಮಲೆನಾಡಿನ ಜನ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ರೈತರು ಪಾದಯಾತ್ರೆ ನಡೆಸಿದರು. ಕೇಂದ್ರದ 7ನೇ ಕರಡು ಅಧಿಸೂಚನೆ ಅನ್ವಯ ಡಾ ಕಸ್ತೂರಿ ರಂಗನ್ ವರದಿ ಪ್ರಕಾರ ಶಿವಮೊಗ್ಗ ಜಿಲ್ಲೆಯ 447 ಹಳ್ಳಿಗಳ ಜನರ ಜೀವನೋಪಾಯಕ್ಕೆ ತೊಂದರೆಯಾಗಲಿದೆ ಎಂದು ಪಶ್ಚಿಮಘಟ್ಟ ರೈತ ಸಹಕಾರಿ ವೇದಿಕೆಯ ಅಧ್ಯಕ್ಷ ಆರ್ಎಂ ಮಂಜುನಾಥ ಗೌಡ ತಿಳಿಸಿದರು. ಶಾಸಕ ಬೇಳೂರು ಗೋಪಾಲಕೃಷ್ಣ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಕ್ರೀಡಾ ಸಚಿವಾಲಯದ ಸಾರಥ್ಯದಲ್ಲಿ ರಾಷ್ಟೀಯ ಮಹಿಳಾ ಸೈಕ್ಲಿಸ್ಟ್ಗಳ ಆಯ್ಕೆಗಾಗಿ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಅಸ್ಮಿತಾ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ ರಾಷ್ಟೀಯ ಹೆದ್ದಾರಿಯಲ್ಲಿ 2 ದಿನಗಳ ಕಾಲ ಆಯೋಜಿತವಾಗಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಸಂಸದ ರಮೇಶ್ ಜಿಗಜಿಣಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅಂತಾರಾಷ್ಟೀಯ ಸೈಕ್ಲಿಂಗ್ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಳ್ಳುವ ಸೌಭಾಗ್ಯ ನಮ್ಮ ಜಿಲ್ಲೆಗೆ ಒದಗಿಬರಲಿದೆ ಎಂದರು. ರಾಜ್ಯ ಅಮೇಚ್ಯೂರ್ ಸೈಕ್ಲಿಂಗ್ ಸಂಸ್ಥೆ ಅಧ್ಯಕ್ಷ ರಾಜು ಬಿರಾದಾರ್ ಮಾಹಿತಿ ನೀಡಿ ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12ನೇ ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಜರುಗಲಿದೆ ಎಂದರು.
5: ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ಅನ್ನು ಆಯೋಜನೆ ಮಾಡಲಾಗಿದೆ. ಬಾಲಕಿಯರಿಗಾಗಿ 18 ಮತ್ತು ಮಹಿಳೆಯರಿಗಾಗಿ ಈ ಇವೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಸೌತ್ ಜೂನ್ ಲೀಗ್ಗೆ ಆಯ್ಕೆ ಆಗುತ್ತಾರೆ. 18 ವರ್ಷ ಬಾಲಕಿಯರಿಗಾಗಿ 10 ಕಿಲೋಮೀಟರ್ ಟೈಮ್ ಟ್ರಯಲ್, ಮಹಿಳೆಯರಿಗಾಗಿ 20 ಕಿಲೋಮೀಟರ್ ಟೈಮ್ ಟ್ರಯಲ್, ಅದರ ಜೊತೆಯಲ್ಲಿ ಮಾಸ್ಟಾರ್ಟ್ ಕೂಡ 20 ಕಿಲೋಮೀಟರ್ under 18, ಮಹಿಳೆಯರಿಗಾಗಿ 40 ಕಿಲೋಮೀಟರ್ ಮಾಸ್ಟಾರ್ಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಹಾಗೂ ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ಜೊತೆ ಕೇಂದ್ರ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ನಶೆಮುಕ್ತ ಭಾರತ ಮತ್ತು ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಈ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಆಯ್ಕೆಗೊಂಡ ಕ್ರೀಡಾಪಟುಗಳು ಸೌತ್ ಜೂನ್ ಹಾಗೂ ರಾಷ್ಟೀಯ ಲೀಗ್ ಅನ್ನು ಪ್ರವೇಶಿಸುತ್ತಾರೆ. ಅಸ್ಮಿತಾ ಲೀಗ್ಗೆ
1: ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಡಾ ನಂದಾ ಮಲ್ಲಿಕಾರ್ಜುನ್ ಪಾಟೀಲ್ ನಿನ್ನೆ ಧಾರವಾಡದಲ್ಲಿ ನಿಧನರಾದರು. ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರಕ್ಕೆ ಭಾಜನರಾಗಿದ್ದ ವಿದುಷಿ ನಂದಾ ಪಾಟೀಲ್ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಧಾರವಾಡದಲ್ಲಿ ನಡೆಯಲಿದೆ. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೇಶಾದ್ಯಂತ 3,800ಕ್ಕೂ ಹೆಚ್ಚು ಮಕ್ಕಳನ್ನು ಬಾಲಕಾರ್ಮಿಕ ಪದ್ದತಿಯಿಂದ ರಕ್ಷಿಸಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಆರ್ಥೋಪೆಡಿಕ್ ಅಸೋಸಿಯೇಷನ್

0: ಫೌಂಡೇಶನ್ ಮಡಿಕೇರಿಯ ಕೊಡಗು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎರಡು ದಿನಗಳ ಮಧ್ಯವಾರ್ಷಿಕ ಸಮ್ಮೇಳನಕ್ಕೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ ಎರಡನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ. 35,00,000 ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:15:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:15:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 15,000 ಶಿಕ್ಷಕರನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಥಿ ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ. ಇನ್ನು ಅರ್ಜಿ ಶುಲ್ಕ ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು PWD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka.gov.in ಅನ್ನು ನೋಡಬಹುದು. RRBಯಲ್ಲಿ ಖಾಲಿ ಇರುವ 4,029 ಜೂನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 4,029. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ 3 ವರ್ಷದ ಡಿಪ್ಲೊಮಾ ಅಥವಾ BE ಅಥವಾ BTEC ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ, EBC ಮತ್ತು EWS ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ RRB.IndianRailways.gov.in ಅನ್ನು ನೋಡಬಹುದು. ಇಸ್ರೋದಲ್ಲಿ ಖಾಲಿ ಇರುವ 175 ಸೈನ್ಸಿಸ್ಟ್ ಕಮ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 175. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ BE ಅಥವಾ BTEC ಅನ್ನು ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 28 ವರ್ಷ ಮೀರಿರಬಾರದು. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 750 ರೂಪಾಯಿ ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.isro.gov.in ಅನ್ನು ನೋಡಬಹುದು. ಇಂಡಿಯನ್ ಪೋಸ್ಟ್ನಲ್ಲಿ ಖಾಲಿ ಇರುವ 23,757 ಗ್ರಾಮೀಣ ಢಾಕಾ ಸೇವಕ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 23,757. ವಿದ್ಯಾರ್ಥಿ SSLCಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, PWBD ಅಭ್ಯರ್ಥಿಗಳಿಗೆ 10 ವರ್ಷ, PWBD ಮತ್ತು OBC ಅಭ್ಯರ್ಥಿಗಳಿಗೆ 13 ವರ್ಷ ಮತ್ತು PWBD ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಮತ್ತು ಮಹಿಳೆಯರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ indianpost.gov.in ಅನ್ನು ನೋಡಬಹುದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSEಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಕಂಟ್ರೋಲರ್ ಗ್ರೂಪ್ ಎ ಮತ್ತು ಆಡಿಟ್ ಆಫೀಸರ್ ಗ್ರೂಪ್ ಬಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 68. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್, MBA ಫೈನಾನ್ಸ್, ICAI ಅಥವಾ ICMAI ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಆದರೆ ಜಾತಿವಾರು ಮೀಸಲಾತಿಯಲ್ಲಿ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ kpscionline.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
0: ಇದುವರೆಗೆ ಮಹಾಂತೇಶ್ ಕೋತಿನ್ ಅವರಿಂದ ಉದ್ಯೋಗ ವಾರ್ತೆ ಕೇಳಿದಿರಿ.

0: ಪೆಟ್ರೋಲ್ ಸುಡುವಿಕೆ ನಿರಂತರ.
1: ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ.
0: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
1: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
0: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
1: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
2: ಉಳಿಯಲಿ ಉಳಿಯಲಿ ನಾಳೆಗೆ.
3: ಇನ್ನೀಗ ಕೇಳೋಣ ಭಾವಗೀತೆಗಳನ್ನ.

ಆತ್ಮೀಯರೇ ಮೂಡಿಬರುತ್ತಿರುವ ಭಾವಗೀತೆಯ ರಚನೆ ಡಾಕ್ಟರ್ ದ ರಾಘವೇಂದ್ರ ಅವರದು. ಕೇಳಿ ಬರಲಿರುವ ಧ್ವನಿ ಶ್ರೀಕಾಂತ್ ಕುಲಕರ್ಣಿ ಅವರದು.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನ್ಯುಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
3: ಸಾಯಿ ಬಾಲ್
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಅಲ್ಲೇ ಕುಂಡಿರ್ತಾವನೋ ಇವ ಎಲ್ಲಿವನ ಈ ಕಡೆ ಹೊಂಟಿ ಮತ್ತೆ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ
6: ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ
0: ಕೆಮ್ಮು ದಮ್ಮು

ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ದ ರಾವೇಂದ್ರಯವರ ರಚನೆಗಳನ್ನು ಶ್ರೀಕಾಂತ್ ಕುಲಕರ್ಣಿ ಹಾಗೂ ವಾಣಿಶ್ರೀ ಕುಲಕರ್ಣಿ ಇವರ ಧ್ವನಿಗಳಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:30 ನಲವತ್ತು

ಆತ್ಮೀಯರೇ, ಇಂದು ಮಧ್ಯಾಹ್ನ 12:35 ಪ್ರಸಾರಗೊಳ್ಳಲಿರುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಈ ವಿಷಯವಾಗಿ ಡಾಕ್ಟರ್ ಪ್ರಸನ್ನ ಮಿತ್ರಾ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ ಸರಿಯಾಗಿ 7:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಕನ್ನಡ ವಾರ್ತೆ ಕೇಳುವಿರಿ.

ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12ರಿಂದ 18ನೇ ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ

0: ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಹಾಗೂ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಉಪರಾಷ್ಟ್ರಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8 ಉಪರಾಷ್ಟ್ರಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯ್ರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ನಡೆಸುತ್ತಿರುವ ಡೋನಿ ಪೋಲೋ ಮಿಷನ್ ಶಾಲೆಗೂ ಭೇಟಿ ನೀಡಲಿದ್ದಾರೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರ್ಯಾಗೃಹ ನೆಲೆ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರದ ಭಾರತದ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಚಾತಮ್ ದ್ವೀಪ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ, ವೈಪರ್ ದ್ವೀಪ ಮತ್ತು ಪ್ರಸಿದ್ಧ ಸೆಲ್ಯುಲಾರ್ ಜೈಲುಗಳನ್ನು ಒಳಗೊಂಡಿರುವ ಈ ಐತಿಹಾಸಿಕ ಪ್ರದೇಶ 1858 ಅಂಡಮಾನ್ನಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಕಾರಾಗೃಹ ವ್ಯವಸ್ಥೆಯ ವಿಕಸನವನ್ನು ಪ್ರತಿನಿಧಿಸುತ್ತದೆ. ಕಾಲಾಪಾನಿ ಎಂದೇ ಪ್ರಸಿದ್ಧವಾಗಿರುವ ಸೆಲ್ಯುಲಾರ್ ಜೈಲು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರ ತ್ಯಾಗ, ಯಾತನೆ ಮತ್ತು ಅಪ್ರತಿಮ ಪ್ರತಿರೋಧದ ಶಾಶ್ವತ ಸಂಕೇತವಾಗಿ ಹೊರಹೊಮ್ಮಿದೆ. ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ವಿಶಿಷ್ಟ ದ್ವೀಪ ಪರಿಸರ ವ್ಯವಸ್ಥೆಯೊಳಗೆ ತಲೆಮಾರುಗಳಿಂದ ವಿಕಸನಗೊಂಡಿರುವ ಸ್ಥಳೀಯ ಜ್ಞಾನ, ಸಾಂಪ್ರದಾಯಿಕ ಆಚರಣೆಗಳು, ಸಮುದಾಯ ಸಂಸ್ಥೆಗಳು, ಪಾರಂಪರಿಕ ನೆಲೆಗಳು, ಭೌತಿಕ ಸಂಸ್ಕೃತಿ ಮತ್ತು ಜೀವಂತ ಸಂಪ್ರದಾಯಗಳ ನಿರಂತರತೆಯನ್ನು ಪ್ರತಿಬಿಂಬಿಸುತ್ತದೆ. ಇದೇ 12 ಮತ್ತು 13 ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಆಯೋಜಿಸಲಾಗಿರುವ ಉದ್ಘಾಟನಾ ಐ ಬ್ರಿಕ್ಸ್ ಶೃಂಗಸಭೆಯಲ್ಲಿ 500 ಹೆಚ್ಚು ಸಾಂಸ್ಥಿಕ ಹೂಡಿಕೆದಾರರು, ಹಣಕಾಸು ಸಚಿವರು ಮತ್ತು ಉದ್ಯಮ ಮುಖಂಡರು ಭಾಗವಹಿಸಲಿದ್ದಾರೆ. 2 ಈ ಶೃಂಗಸಭೆ 21 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಹಾಗೂ ಪಾಲುದಾರ ರಾಷ್ಟಗಳಲ್ಲಿನ ಮೂಲಸೌಕರ್ಯ, ಇಂಧನ ಮತ್ತು ಡಿಜಿಟಲ್ ಸಾಮರ್ಥ್ಯ ಯೋಜನೆಗಳಿಗೆ ಸಾರ್ವಭೌಮ ಬಂಡವಾಳವನ್ನು ಸಂಪರ್ಕಿಸುವ ಉದ್ದೇಶವನ್ನು ಹೊಂದಿದೆ. ಬ್ರಿಕ್ಸ್ ರಾಷ್ಟಗಳ ನಡುವಿನ ಗಡಿಯಾಚೆಗಿನ ಹೂಡಿಕೆಗಳು, ಡಾಲರ್ ಏತರ ವಹಿವಾಟುಗಳು ಮತ್ತು ಪಾವತಿ ವ್ಯವಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಮತ್ತು ಬ್ರೆಜಿಲ್ನ ಪಿಕ್ಸ್ ನಂತಹ ರಾಷ್ಟೀಯ ತ್ವರಿತ ಪಾವತಿ ವ್ಯವಸ್ಥೆಗಳನ್ನು ಪರಸ್ಪರ ಸಂಪರ್ಕಿಸುವುದು ಹಾಗೂ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳ ನಡುವೆ ಪರಸ್ಪರ ಕಾರ್ಯಸಾಮರ್ಥ್ಯ ಕಲ್ಪಿಸುವ ಬಗ್ಗೆಯೂ ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳಾದ್ಯಂತ ಮೂಲಸೌಕರ್ಯ, ಇಂಧನ ಹಾಗೂ ಡಿಜಿಟಲ್ ಯೋಜನೆಗಳಿಗೆ ಸಾಂಸ್ಥಿಕ ಬಂಡವಾಳವನ್ನು ಸಂಪರ್ಕಿಸುವುದು ಈ ಸಭೆಯ ಪ್ರಮುಖ ಉದ್ದೇಶವಾಗಿದೆ. 2026 ಬ್ರಿಕ್ಸ್ ಅಧ್ಯಕ್ಷ ರಾಷ್ಟವಾಗಿರುವ ಭಾರತ ಇದೇ 12 ಮತ್ತು 13 ನವದೆಹಲಿಯ ಭಾರತ್ ಮಂಟಪದಲ್ಲಿ 18 ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಲಿದೆ. ಶೃಂಗಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಾಯಕರು ಹಾಗೂ ಆಹ್ವಾನಿತ ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಿಂದ ಮಾರ್ಗದರ್ಶಿಸಲ್ಪಡುತ್ತಿದ್ದು, ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಆಶಯದಡಿ ಪ್ರಧಾನಮಂತ್ರಿಯವರ ಜನಕೇಂದ್ರಿತ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾ ದಿನೇಶ್ ಶರ್ಮಾ ಅವರನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಿದ್ದಾರೆ. ಡಾ ದಿನೇಶ್ ಶರ್ಮಾ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿಯವರ ಉತ್ತರಾಧಿಕಾರಿಯಾಗಲಿದ್ದಾರೆ. ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ 2017 ಅಕ್ಟೋಬರ್ನಿಂದ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಡಾ ದಿನೇಶ್ ಶರ್ಮಾ ಅವರು ಪ್ರಸ್ತುತ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರಾಗಿದ್ದು ಈ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ನಿನ್ನೆ ರಾತ್ರಿ ಗೋವಾಕ್ಕೆ ತಲುಪಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಅವರು ಗೃಹ ಸಚಿವಾಲಯದ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಬಿಜೆಪಿ ನೂತನ ರಾಜ್ಯ ಕಚೇರಿಯನ್ನು ಅವರು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಿಂದಿನ ತಲೆಮಾರುಗಳಿಗಿಂತಲೂ ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಜಗತ್ತನ್ನು ಮುನ್ನಡೆಸಬಲ್ಲ ಜಾಗತಿಕ ಸಮಾಲೋಚನಾ ಲೆಕ್ಕಪತ್ರ ಹಣಕಾಸು ಹಾಗೂ ಕಾನೂನು ಸಂಸ್ಥೆಗಳನ್ನು ನಿರ್ಮಿಸುವಂತೆ ಯುವ ಸಮೂಹಕ್ಕೆ ಕರೆ ನೀಡಿದ್ದಾರೆ. ನವದೆಹಲಿಯ ದೆಹಲಿ ವಿಶ್ವವಿದ್ಯಾಲಯದ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ನಿನ್ನೆ ಸಂಜೆ ಪ್ರಧಾನಿಯವರು ಮಾತನಾಡಿದರು. ಇಂದು ಭಾರತೀಯರು ವಿಶ್ವದ ಪ್ರಮುಖ ಕಂಪನಿಗಳನ್ನು ಮುನ್ನಡೆಸುತ್ತಿದ್ದಾರೆ. ಹಾಗಾದರೆ ಭಾರತೀಯರು ನಿರ್ಮಿಸುವ ಕಂಪನಿಗಳು ಜಗತ್ತನ್ನು ಏಕೆ ಮುನ್ನಡೆಸಬಾರದು ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಭಾರತದ ತ್ರೈಮಾಸಿಕ ಬೆಳವಣಿಗೆಯ ದರ 7.8% ಇರುವುದು ದೇಶದ ಆರ್ಥಿಕ ಸಾಮರ್ಥ್ಯವನ್ನು ಬಿಂಬಿಸುತ್ತದೆ ಎಂದು ಅವರು ಹೇಳಿದರು. ನೀತಿ ನಿಷ್ಕ್ರಿಯತೆಯಿಂದ ನೀತಿ ಚಲನಶೀಲನೆಯತ್ತ ಭಾರತ ಬಹುದೂರ ಸಾಗಿದೆ. ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗುತ್ತಿರುವ ಭಾರತವನ್ನು ಜಗತ್ತು ಗಮನಿಸುತ್ತಿದೆ ಎಂದು ಅವರು ಹೇಳಿದರು. ಹಿಂದಿನ ಸವಾಲುಗಳನ್ನು ಇಂದಿನ ಸಾಧನೆಗಳೊಂದಿಗೆ ಹೋಲಿಸಿದ ಪ್ರಧಾನಮಂತ್ರಿ, ಭಯೋತ್ಪಾದನೆಯನ್ನು ಸೋಲಿಸಲಾಗಿದ್ದು ಸಶಸ್ತ್ರ ಪಡೆಗಳು ಶತ್ರುಗಳ ನೆಲೆಯಲ್ಲೇ ಆತ್ಮವಿಶ್ವಾಸದಿಂದ ದಾಳಿ ನಡೆಸುತ್ತಿವೆ ಮತ್ತು ಜಮ್ಮು ಕಾಶ್ಮೀರದಿಂದ ಈಶಾನ್ಯ ಭಾರತದವರೆಗೆ ಶಾಂತಿ ಮರುಸ್ಥಾಪನೆಯಾಗಿದೆ ಎಂದು ಹೇಳಿದರು. ನಿರಂತರ ಟೀಕೆಗಳಿಗೆ ತಕ್ಕ ಉತ್ತರ ನೀಡುವ ರೀತಿಯಲ್ಲಿ ಆರ್ಥಿಕ ಅಂಕಿಅಂಶಗಳನ್ನು ಮಂಡಿಸಿದ ಪ್ರಧಾನಮಂತ್ರಿ, ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ವಿದ್ಯುತ್ ಉತ್ಪಾದನೆ 9% ಹೆಚ್ಚಾಗಿದೆ ಎಂದು ವಿವರಿಸಿದರು. ಇದೇ ಅವಧಿಯಲ್ಲಿ ಒಟ್ಟಾರೆ ವಾಹನಗಳ ಮಾರಾಟ 20%+ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ದ್ವಿಚಕ್ರ ವಾಹನಗಳ ಮಾರಾಟದಲ್ಲಿ 20% ಮತ್ತು ತ್ರಿಚಕ್ರ ವಾಹನಗಳ ಮಾರಾಟದಲ್ಲಿ ಸುಮಾರು 30% ಬೆಳವಣಿಗೆಯಾಗಿದೆ ಎಂದರು. ಉಕ್ಕು ಮತ್ತು ಸಿಮೆಂಟ್ ಬಳಕೆಯಲ್ಲಿ 8% ಹೆಚ್ಚಳವಾಗಿರುವುದು ನಿರ್ಮಾಣ ವಸತಿ ಮತ್ತು ವಾಣಿಜ್ಯ ಚಟುವಟಿಕೆಗಳು ತ್ವರಿತವಾಗಿ ವಿಸ್ತರಿಸುತ್ತಿರುವುದನ್ನು ಸಾಬೀತುಪಡಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಸ್ಮಾರ್ಟ್ಫೋನ್ಗಳ ರಫ್ತು ಈಗ 2.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ದೇಶೀಯ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವಾದ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಎಂದು ಪ್ರಧಾನಿ ತಿಳಿಸಿದರು. ದುಬೈನಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ 18.1 ಓವರ್ಗಳಲ್ಲಿ ಕೇವಲ 55 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಇದು ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಆ ತಂಡದ ಅತ್ಯಂತ ಕಡಿಮೆ ಮೊತ್ತವಾಗಿದೆ. ಭಾರತದ ಯುವ ಸ್ಪಿನ್ನರ್ಗಳಾದ ಶ್ರೀಚರಣಿ ಮತ್ತು ಪ್ರೇಮ ರಾವತ್ ತಲಾ 3 ವಿಕೆಟ್ಗಳನ್ನು ಪಡೆದರೆ ದೀಪ್ತಿ ಶರ್ಮಾ 2 ವಿಕೆಟ್ಗಳನ್ನು ಕಬಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12-18 ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಾಕಿಸ್ತಾನ ವಿರುದ್ದ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:45:35. ಚಿತ್ರಗೀತೆಗಳು

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದ ನಾರದ ವಿಜಯ ಚಿತ್ರದ ಗೀತೆ.

ಇನ್ನೀಗ ಕೇಳಿ ಎಸ್ ಜಾನಕಿ ಹಾಗೂ ಜಯಚಂದ್ರನ್ ಇವರ ಧ್ವನಿಗಳಲ್ಲಿ ಮೂಡಿಬಂದ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 8:30 25 ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
1: ಇದೆಯಪ್ಪ ಸಿಕೆವೈಸಿ ಐಡಿ.
0: ಸಿಕೆವೈಸಿನ ಏನದು?
1: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14 ಡಿಜಿಟ್ ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
0: ವಾಹ್, ಆರ್ಬಿಐ ಹೇಳುತ್ತೆ
1: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.

0: ಕಾವೇರಿ, ನೀನ್ಯಾಕೆ ಸಾಯ್ಬೇಕು? ನೀನೇನೇ ತಪ್ಪು ಮಾಡಿದ್ಯಾ?
1: ನಾನು ಯಾಕೆ ಸಾಯ್ಬೇಕು? ನಾನೇನೇ ತಪ್ಪು ಮಾಡಿದ್ದೀನಿ?
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ತುಂಬಿದ ಮನೆ ಚಿತ್ರದಿಂದ ಆದ ಗೀತೆಯನ್ನ ಸಂಗೀತ ಕಟ್ಟಿ ಕುಲಕರ್ಣಿಯವರ ಧ್ವನಿಯಲ್ಲಿ ಕೇಳಿದಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹುಚ್ಚ ವೆಂಕಟ್ ಇವರ ಧ್ವನಿಯಲ್ಲಿ ಪೋರ್ಕಿ ಹುಚ್ಚ ವೆಂಕಟ್ ಚಿತ್ರದಿಂದ ಇದ್ದ ಗೀತೆ. ಹುಚ್ಚ ವೆಂಕಟ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸುರೇಶ್ ಬಾಬು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಜಹುಳಿ ಚಿತ್ರದಿಂದಾದ ಗೀತೆಯನ್ನು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದೀಗ ದುರ್ಗಿ ಚಿತ್ರದಿಂದಾದ ಗೀತೆ ಮೂಡಿ ಬರ್ತಾ ಇದೆ. ಮಂಜುಳಾ, ಬದ್ರಿಪ್ರಸಾದ್, ಚೇತನ್, ಅನೂಪ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದಾಗಿದೆ.

ಆತ್ಮೀಯ ಕೇಳುಗರೇ, ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನೀಗ ಕೇಳಿ ನಾನು ನನ್ನ ಕನಸು ಚಿತ್ರದಿಂದ ಇದ ಗೀತೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಹೇಮಂತ್ ಕುಮಾರ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದಾಗಿದೆ.

ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತುಂಬಿದ ಮನೆ, ಪೋರ್ಕಿ ಹುಚ್ಚ ವೆಂಕಟ್, ರಾಜಹುಲಿ, ದುರ್ಗಿ, ನಾನು ನನ್ನ ಕನಸು ಹಾಗೂ ಜೀವನದಿ ಚಿತ್ರಗಳಿಂದ ಆದ ಗೀತೆಗಳನ್ನು ಕೇಳಿದಿರಿ.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ 9:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಇದೀಗ ಕೇಳಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
4: ಮೇಡಮ್, ಆಯ್ತೇನ್ರಿ ನಿಮ್ದೆಲ್ಲ ಬರೆಯುದು?
5: ಹ್ಮ್, ಆಯ್ತಲ್ರಿ. ಅಂದಂಗ ಇವತ್ತ ಮೀಟಿಂಗ್ ಹೇಳಿವಲ್ಲ, ಬರ್ಲಿಕತ್ತಾರ ಪೇರೆಂಟ್ಸ್, ಇನ್ನೂ ಟೈಮ್ ಆಗಿಲ್ಲ, ಬರ್ತಾರ ಒಬ್ಬೊಬ್ರು ಒಬ್ಬೊಬ್ರು.
4: ಮತ್ತೆ ಎಲ್ಲ ರೆಡಿ ಇಟ್ಟದ್ ನೋಡ್ರಿ, ಫೈಲ್ ಬಂದ್ಮೇಲೆ ಮಾತಾಡ್ರಿ.
6: ನಮಸ್ಕಾರ ರೀ ಮೇಡಮ್ ಅವ್ರ.
5: ನಮಸ್ಕಾರ ರೀ, ಬರ್ರಿ ಬರ್ರಿ.

0: ಏನು ಇವತ್ತ ಎಲ್ಲ ಪಾಲಕರಿಗೆ ಕರೆಸಿರಿ, ಅದಕ್ಕೆ ನಾವು ಭೇಟಿಯಾಗತ್ ಬಂದೀವ್ರಿ. ಮತ್ತ ನಮ್ಮ ಹುಡುಗಂದು ಅಭಿಪ್ರಾಯ ಹೆಂಗ ಅದ ರೀ, ಏನ್ ಕಲಿತಾನೋ ಇಲ್ಲೋ?
1: ಕಲಿತಾನ್ರಿ ಪ್ರಮೋದ್, ಬಾಳ ಶಾಣೆ ಅದಾನವ.
2: ಏ ಬಾಳ ಒಳ್ಳೆ ಹುಡುಗರಿ, ಅಗದಿ ಸ್ಕೂಲ್ ಒಳಗೆ ಎಲ್ಲ ರೆಗ್ಯುಲರ್ ಆಗಿ ಇರ್ತಾನ, ಬಾಳ ಚಂದ ಬರೀತಾನ,
1: ಒಟ್ಟೆ ಸ್ಕೂಲ್ ತಪ್ಪಸಂಗಿಲ್ಲ, ಮತ್ತ ಹೋಮ್ವರ್ಕ್ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ತಾನ. ನಾವು ಕೆಲವೊಂದ್ ಏನದ ರೀ ಚಾಂದ್ ಕೊಟ್ಟೆವ್ರ, ನಾವು ಹೇಳೋಕಿಂತ ಮೊದಲೇ ಅವ ಅದ್ರ ಉತ್ತರ ರೆಡಿ ಇರ್ತದ. ನಾವಿನ್ನ ಪಾಠನೆ ಮಾಡಿರಂಗಿಲ್ಲ ಅದ್ರ ಬಗ್ಗೆ, ಮತ್ತ ಅದ್ರದ ಬಗ್ಗೆ ಎಲ್ಲ ಗೊತ್ತಿರ್ತದ ಅವನಿಗೆ. ಅದ ಹೆಂಗ್ರಿ, ಮನ್ಯಾಗ ಏನ್ ಅಡ್ವಾನ್ಸ್ ಓದ್ಕೋತಾನೋ, ಏನ್ ಯಾರು ಹೇಳ್ಕೊಡ್ತಾರೋ, ಇದೆ ಹೆಂಗ?
0: ಏನಿಲ್ಲ ನೋಡ್ರಿ, ಅದೆಲ್ಲಾನು ರೇಡಿಯೋ ಮಹತ್ವ. ಹೆಂಗಂದ್ರ ಮುಂಜಾನೆ ಚಿಂತನದ್ ಬರ್ತದ್ರಿ, ಪ್ರತಿದಿನ ಒಂದೊಂದು ವಿಷಯದ ಬಗ್ಗೆ ಚಿಂತನದಾಗ ಮಾತಾಡ್ತಾರ, ಅದ್ರ ಬಗ್ಗೆ ಅವನಿಗೆ ಗೊತ್ತಾಗ್ತದ. ಮುಂದ ಪ್ರಾಯೋಜಿತ ಕಾರ್ಯಕ್ರಮಗಳು ಅಂದ್ರೆ ಸರ್ಕಾರಿ ಇಲಾಖೆಗಳದ್ದು ಬರ್ತಾವ, ಅವು ಸರ್ಕಾರಿ ಇಲಾಖೆಗಳ ಎಲ್ಲಾ ಯೋಜನೆಗಳ ಬಗ್ಗೆ ಗೊತ್ತಾಗ್ತದ್ರಿ. ಮುಖ್ಯವಾಗಿ ಅವ ಮುಂಜಾನೆ 6 ನ್ಯೂಸ್ ತಪ್ಪಸಂಗಿಲ್ರಿ. ಆಮೇಲೆ ಈ ಕಡೆ ಹೈಸ್ಕೂಲ್ಗೆ ಬರಾಗ ಅವ ವಾರ್ತಾ ಅದ ಕೇಳಿಬಿಟ್ಟೆ ಮನೆಯಿಂದ ತಯಾರಾಗಿ ಬರ್ತಾನ್ರಿ. ಏನ್ ನಡೆದದ ಪ್ರಚಲಿತ ವಿದ್ಯಮಾನ ಅವನಿಗೆ ಗೊತ್ತಾಗ್ತದ. ಮತ್ತ ಆಗಾಗ ಚಿತ್ರಗೀತೆನು ಕೇಳ್ತಿರ್ತಾನ. ರಾತ್ರಿ ನಾಟಕಗಳು ಇರ್ತಾವ, ಆಮೇಲೆ ಯುವವಾಣಿ ಕಾರ್ಯಕ್ರಮಗಳು ಇರ್ತಾವ, ಆಮೇಲೆ ಹೊಸ ಹೊಸ ಕರೆಂಟ್ ಅಫೇರ್ಸ್ ಅದು ಕಾರ್ಯಕ್ರಮಗಳು ತಪ್ಪದೇ ಕೇಳ್ತಾನ್ರಿ ಅವ. ಏನದ ಪ್ರಚಲಿತವಾಗಿ ಎಲ್ಲ ವಿದ್ಯಮಾನಗಳು ರೇಡಿಯೋದಾಗ ಗೊತ್ತಾಗ್ತಾವ ನೋಡ್ರಿ. ಮತ್ ನಾವು ಹೊಲ್ದಾಗ ಮನಿ ಮಾಡ್ಕೊಂಡಿದೀವಿ, ನಮ್ಗೆ ಯಾವುದೇ ನ್ಯೂಸ್ ಪೇಪರ್ ಬರಂಗಿಲ್ಲ, ಯಾವುದು ಟಿವಿ ಚಾನಲ್ ಬರಂಗಿಲ್ಲ,
1: ಬರೀ ರೇಡಿಯೋದಿಂದ ಇಷ್ಟು ಮಾಹಿತಿ ಗೊತ್ತಾಗ್ತದೆ,
0: ಎಲ್ಲಾನು ರೇಡಿಯೋದಿಂದ ನೋಡ್ರಿ.
2: ರೇಡಿಯೋ ಕೇಳಾಗಿದ್ದು ಗೊತ್ತದಲ್ರಿ ನಿಮಗ. ಈಗ ರೀಸೆಂಟ್ಲಿ ಒಂದ್ ಇಂಟರ್ವ್ಯೂ ಬಂದಿತ್ತು ನೋಡ್ರಿ ಅವ್ರ ಶರ್ಮಾ ಅವ್ರದ್ದು.
0: ನಾವು ಹೊಲ್ದಾಗ ಕೆಲಸ ಮಾಡ್ಬೇಕಾದ್ರ ರೇಡಿಯೋ ಕೇಳ್ತಾನೆ ಮಾಡ್ತೀವ್ರಿ. ಈಗ ರೇಡಿಯೋದು ಕಾಲಮಾನ ಬದಲಾಗ್ಯದ ಅಂದ್ರು ರೇಡಿಯೋ ರೂಪ ಬದಲಾಗ್ಯದ, ಕರೆ ಕಾರ್ಯಕ್ರಮ ಬದಲಾಗಿಲ್ಲ. ಮೊನ್ನೆ ಒಂದು ರೇಡಿಯೋದು ಸಂಸ್ಥಾಪನಾ ದಿನದೊಳಗೆ ಹೇಳಕತ್ತಿದ್ರು ನೋಡ್ರಿ, AI ಅದೊಂದು ಸಾಧನ ಅಷ್ಟೇ, ಆದ್ರೆ ಅದು ಧ್ವನಿ ಆಗಕ್ಕಾಗಲ್ಲ ಅಂತ ಈ ಸಲ ಶ್ಲೋಗನ್ ಇತ್ತು. ಹಿಂಗಾಗಿ ಇಂಥ ಒಂದು AI ಯುಗದೊಳಗೂ ಪ್ರಚಲಿತವಾಗಿ ರೇಡಿಯೋ ಅದ ನೋಡ್ರಿ.
2: ರೇಡಿಯೋ ತನ್ನ ಅಸ್ತಿತ್ವ ಉಳಿಸ್ಕೊಂಡು
0: ಅದರಿಂದ ಈಗ ನಮ್ಮ ಮಗನೂ ಅಷ್ಟು ವಿಷಯ ಗೊತ್ತಾಗ್ಲಿಕ್ಕೆ ಕಾರಣ, ನಮಗೂ ಕೂಡ ವಿಷಯ ಗೊತ್ತಾಗ್ಲಿಕ್ಕೆ ಅದೇ ಕಾರಣ ನೋಡ್ರಿ.
2: ಹೌದೇನ್ರಿ, ಅದಕ್ಕೆ ಅಂತಿದ್ದ ನೋಡ್ರಿ, ಎಲ್ಲದಕ್ಕೂ ಗ್ರೇಡ್ ಚಲೋ, ಮತ್ತೆ ಏನ್ ವಿಷಯ ಕೇಳಿದ್ರು ಎಲ್ಲ
1: ವಿಷಯ ಬಗ್ಗೆ ಮಾತಾಡ್ತಾನೆ.
2: ಕರೆಂಟ್ ಅಫೇರ್ಸ್ ಅಂತೂ ಅಷ್ಟು ಅಪ್ ಟು ಡೇಟ್ ಇರ್ತಾನೆ ನೋಡ್ರಿ. ನಮ್ಮ ರೇಡಿಯೋ ಮಹಿಮೆ
1: ಅನ್ನೋದು ಈಗ ಗೊತ್ತಾಯ್ತು ನಮಗ.
3: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಭಾಗವಹಿಸಿದವರು ಶೈಲಾ ಎರ್ನಾಳ್, ಸವಿತಾ ದೇಶ್ಮುಖ್ ಹಾಗೂ ರೇವಣ್ ಸಿದ್ ಚಾಂದಕೌಟೆ.
3: ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
0: ಬನ್ನಿ ಈಗೊಂದು ನೀತಿ ಕಥೆಯನ್ನ ಕೇಳೋಣ.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಲ್ಪಿ ಒಬ್ಬಾತ ಸುಂದರವಾದ ಮೂರ್ತಿಗಳನ್ನ ಕೆತ್ತನೆ ಮಾಡಬೇಕು ಅಂತ ಹೇಳಿ ಮೂರು ಕಲ್ಲುಗಳನ್ನ ಆಯ್ಕೆ ಮಾಡಿ ತರ್ತಾನೆ. ಅದರಲ್ಲಿ ಮೊದಲನೇ ಕಲ್ಲನ್ನ ತಕೊಂಡು ಅದನ್ನ ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಕಲ್ಲು ಶಿಲ್ಪಿಯ ಏಟನ್ನ ತಾಳಲಾರದೆ, ಅಯ್ಯೋ ಅಯ್ಯೋ, ನಾನು ಈ ಪೆಟ್ಟುಗಳನ್ನ ಸಹಿಸಲಾರೆ, ನನ್ನನ್ನು ಬಿಟ್ಬಿಡಿ ಅಂತ ಕಿರುಚುತ್ತದೆ. ಆ ಶಿಲ್ಪಿ ಆ ಕಲ್ಲಿನ ಮಾತುಗಳನ್ನು ಕೇಳಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಡ್ತಾನೆ. ನಂತರ ಇನ್ನೊಂದು ಕಲ್ಲನ್ನು ತಗೊಂಡು ಅದಕ್ಕೆ ನೂರಾರು ಪೆಟ್ಟುಗಳನ್ನು ಹಾಕ್ತಾನೆ. ಆಗ ಆ ಕಲ್ಲು ಕೂಡ, ನನಗೆ ನೋವು ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಷ್ಟೇ ಸಾಕು ಇಷ್ಟೇ ಸಾಕು, ನಿಲ್ಲಿಸ್ಬಿಡಿ ಅಂತ ಕೂಗಾಡ್ತದೆ. ಹೀಗೆ ಎರಡನೆಯ ಕಲ್ಲಿನ ಮಾತನ್ನು ಕೇಳಿದ ಶಿಲ್ಪಿ ಬೇಸರದಿಂದ ಅದನ್ನು ಪಕ್ಕಕ್ಕೆ ಎತ್ತಿಬಿಡ್ತಾನೆ. ಆದರೂ ಇನ್ನೊಂದು ಕಲ್ಲಿದೆಯಲ್ಲ, ಅದನ್ನಾದರೂ ಸುಂದರವಾದಂತಹ ಮೂರ್ತಿಯಾಗಿ ಮಾಡೋಣ ಅಂತ ಹೇಳಿ ಮೂರನೇ ಕಲ್ಲನ್ನು ತಗೊಂಡು ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕ್ತಾನೆ. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು

ಸಹಿಸಿಕೊಳ್ಳುತ್ತದೆ. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯನ್ನಾಗಿ ಮಾಡ್ತಾನೆ. ತಾನು ಕೆತ್ತಿದಂತಹ ಮೂರ್ತಿಯನ್ನು ಕೊನೆಗೆ ನೋಡಿದಾಗ ತುಂಬ ಖುಷಿಯಾಗ್ತದೆ. ಈ ಸುಂದರವಾದಂತಹ ಕಲ್ಲಿನ ಮೂರ್ತಿಯನ್ನು ನೋಡಲಿಕ್ಕೆ ನೂರಾರು ಜನರು ಸಾಲು ಸಾಲಾಗಿ ಬರಲಿಕ್ಕೆ ಶುರು ಮಾಡ್ತಾರೆ. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆಹಾ, ಯಾರಪ್ಪ ಈ ಮೂರ್ತಿಯನ್ನು ಮಾಡಿದಂಥವ್ರು ಅಂಥೇಳಿ ಆನಂದವನ್ನು ಕಣ್ ತುಂಬಿಕೊಳ್ತಾರೆ. ಅವರೆಲ್ಲರೂ ಕೂಡ ಶಿಲ್ಪಿಯಿಂದ ಬಾಯಿ ತುಂಬಿ ಹೊಗಳುತ್ತಾರೆ. ಇದೆಲ್ಲ ದೃಶ್ಯವನ್ನು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಮೊದಲನೆಯ ಎರಡು ಕಲ್ಲುಗಳು ಗಮನಿಸ್ತಾ ಇರ್ತವೆ. ಈಗ ಜನರ ಹೊಗಳಿಕೆಯ ಮಾತುಗಳನ್ನು ಕೇಳಿ ನಾವು ಕೂಡ ಹಾಗಾಗಬೇಕಾಗಿತ್ತು ಅಂಥೇಳಿ ಆಸೆ ಪಟ್ಕೊಳ್ತವೆ. ಕೊನೆಗೆ ಅವೆರಡೂ ಕೂಡ ನಾವು ಶಿಲ್ಪಿ ಹಾಕಿದ ಪೆಟ್ಟುಗಳನ್ನು ತಾಳಲಿಲ್ಲ. ಆ ಏಟುಗಳನ್ನು ಸಹಿಸಿಕೊಳ್ಳದೇನೆ ತಪ್ಪು ಮಾಡಿಬಿಟ್ವಿ. ನಮ್ಮ ಗೆಳೆಯ ಪೆಟ್ಟುಗಳನ್ನು ಸಹಿಸಿಕೊಂಡು ಅದರಿಂದ ಇವತ್ತು ಸುಂದರವಾದ ಮೂರ್ತಿಯಾಗಿ ಕಂಗೊಳಿಸ್ತಾ ಇದ್ದಾನೆ. ಅದನ್ನು ನೋಡಲಿಕ್ಕೆ ದಿನಾಲೂ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ನಾವು ಕೂಡ ಆ ರೀತಿ ಶಿಲ್ಪಿ ಹಾಕಿದಂತಹ ಪೆಟ್ಟುಗಳನ್ನು ಸಹಿಸಿಕೊಂಡಿದ್ದೇ ಆಗಿದ್ದರೆ ಹೀಗಂದುಕೊಂಡು ಆಗ ಆ ಮೊದಲನೆಯ ಎರಡು ಕಲ್ಲುಗಳು ಕೂಡ ಒಂದು ಯೋಚನೆಯನ್ನು ಮಾಡ್ತವೆ. ಈಗ ನಾವು ಮತ್ತೊಮ್ಮೆ ಆ ಶಿಲ್ಪಿ ಹತ್ರ ಹೋಗ್ಬಿಟ್ಟು ಈ ರೀತಿ ಕೇಳ್ಕೊಳ್ಳೋಣ. ಈಗ ನಾವು ನೀನು ಹಾಕೋ ಪೆಟ್ಟುಗಳನ್ನು ಸಹಿಸ್ಕೊಳ್ಳಿಕ್ಕೆ ನಾವು ತಯಾರಾಗಿ ಬಂದಿದ್ದೀವಿ. ನಮ್ಮನ್ನು ಕೂಡ ಇದೇ ರೀತಿ ಸುಂದರವಾದಂತಹ ಮೂರ್ತಿಯನ್ನಾಗಿ ತಯಾರು ಮಾಡಿ ಅಂತ ಕೇಳಿಕೊಂಡು ಆಗ ಶಿಲ್ಪಿ ಸಂತೋಷದಿಂದ ಒಪ್ಪಿಕೊಂಡು ಅವುಗಳನ್ನು ಕೂಡ ಸುಂದರವಾದಂತಹ ಮೂರ್ತಿಗಳನ್ನಾಗಿ ಮಾಡ್ದ. ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿ ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿಕೊಂಡ್ರು. ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಹೀಗೆ ಜೀವನದಲ್ಲಿ ನಾವು ಸಹಿಸಿಕೊಂಡಷ್ಟು ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಈ ಕಥೆಯ ನೀತಿ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ಇದುವರೆಗೆ ಸುಮಾ ಕೆರೂರ್ ಅವರಿಂದ ನೀತಿ ಕಥೆಯನ್ನ ಕೇಳಿದಿರಿ.
1: ಪೆಟ್ರೋಲ್ ಸುಡುವಿಕೆ ನಿರಂತರ, ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ, ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ. ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
2: ಉಳಿಯಲಿ ಉಳಿಯಲಿ ನಾಳೆಗೆ.
3: ಕೇಳುಗರೆ, ಇದುವರೆಗೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 9:10:20. ಇನ್ನೀಗ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಭಕ್ತಿಗೀತೆ

ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ನೀಲಾಯಂ ಕೊಡ್ಲಿ ಹಾಗೂ ರೇವತಿ ರಾಘವೇಂದ್ರ ಇವರ ಧ್ವನಿಯಲ್ಲಿ ಪುರಂದರ ದಾಸರ ಕೃತಿಯಲ್ಲಿ ಮೂಡಿಬಂದ ಭಕ್ತಿಗೀತೆಯೊಂದನ್ನು ಕೇಳಿದರೆ, ಇನ್ನೀಗ ಕೇಳಿ ಅಂಬಿಕಾ ದನಯ ದತ್ತ ಅವರ ರಚನೆಯ ಭಾವಗೀತೆ, ಹಾಡಿದ್ದಾರೆ ಯಶವಂತ ಹಳಿಬಂಡಿ.

ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ತಾವು ಸ್ನೇಹದ ಕಡಲಲ್ಲಿ ಚಿತ್ರದ ಗೀತೆಯನ್ನು ವಾದ್ಯ ಸಂಗೀತದಲ್ಲಿ ಕೇಳುತ್ತಿರುವಿರಿ.

ಕಿಳುಕರೆ ಮಿಶ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಪ್ರೇಮ್ ಹಿಂದಿ ಚಲನಚಿತ್ರ ಗೀತೆಯೊಂದನ್ನು ಕೇಳ್ತಾ ಇದ್ದೀರಿ.

ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಸಮಯ ಬೆಳಗಿನ 9:30 ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಆತ್ಮೀಯರೇ, ಇಂದು ಪ್ರಸಾರಗೊಳ್ಳುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದ ಕೆಲವು ಚಿತ್ರದ ಗೀತೆಗಳನ್ನು ಪ್ರಸಾರಿಸುತ್ತಿದ್ದೇವೆ.

ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಂದನದ ಗೊಂಬೆ, ದೇವರ ಗುಡಿ, ಮಂಕುತಿಮ್ಮ, ಹೊಂಬಿಸಿಲು, ಟೋನಿ ಹಾಗೂ ಬೆಂಕಿಯ ಬಲೆ ಚಿತ್ರಗಳಿಂದಾದ ಗೀತೆಗಳನ್ನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವುಗಳ ಸ್ವರಗಳಲ್ಲಿ ಕೇಳಿದಿರಿ.

ಆತ್ಮೀಯರೇ, ಪ್ರತಿದಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವುದಕ್ಕಾಗಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿಯನ್ನು ಬೆಳಗ್ಗೆ 7:45, ಮುಂಜಾನೆ 8:30 ಹಾಗೂ 9:30 ರಾಜ್ಯವ್ಯಾಪಿ ಪ್ರಸಾರದ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ 10:00. ಇನ್ನೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಗಾನಗಂಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯಲಿದೆ.

0: अभी आपने सुना श्री विट्ठल कुमार राजपुरा का पखावज पर बजाया झपताल। आपके साथ सारंगी पर लहरा दे रहे थे श्री जगदीश बारूट। ये कार्यक्रम आकाशवाणी इंदौर की प्रस्तुति थी। इसी के साथ आज का संगीत का अखिल भारतीय कार्यक्रम संपन्न होता है।
1: यू जस्ट हर्ड झपताल प्लेड ऑन द पखावज बाय श्री विट्ठल कुमार राजपुरा। He was accompanied on the sarangi for the lehra by Shri Jagdish Barot. This program was a presentation of Akashwani Indore. With this, today's national program of music comes to an end.
2: ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನ ಕೇಳ್ತಿದ್ದೀರಾ. ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಾನಗಂಗೆ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ನಿಮ್ಮ ಬಾನುಲಿ ಗೆಳತಿ ಲಕ್ಷ್ಮೀ ಬಿಆರ್ ಮಾಡುವ ಸ್ವಾಗತ. ಎಂದಿನಂತೆ ನಮ್ಮ ನೆಚ್ಚಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮಾತು, ಮಾಹಿತಿ, ಮನರಂಜನೆ, ಸುಮಧುರ ಗೀತೆಗಳು ಪ್ರಸಾರವಾಗಲಿದೆ.

ಇಂದು ಸೆಪ್ಟೆಂಬರ್ 6ನೇ ತಾರೀಕು ಪುಸ್ತಕ ಓದುವ ದಿನ. ಈ ವಿಶೇಷ ದಿನದ ಸಂದರ್ಭದಲ್ಲಿ ಪುಸ್ತಕ ಓದೋ ಹವ್ಯಾಸ, ಅದರ ಮಹತ್ವ ಮತ್ತು ಅದು ನಮ್ಮ ಬದುಕಿನಲ್ಲಿ ಮೂಡಿಸೋ ಬದಲಾವಣೆ ಕುರಿತು ಗಾನಗಂಗೆ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ.

ಸಾಕು ಅನ್ನೋ ಮಾತಿದೆ. ಮನುಷ್ಯನ ಅತ್ಯುತ್ತಮ ಸ್ನೇಹಿತರಲ್ಲಿ ಪುಸ್ತಕ ಕೂಡ ಒಂದು. ಸ್ನೇಹಿತರು ನಮ್ಮೊಂದಿಗೆ ಕೆಲವು ಹೆಜ್ಜೆ ನಡೀಬಹುದು, ಆದರೆ ಒಂದು ಒಳ್ಳೆ ಪುಸ್ತಕ ನಮ್ಮ ಇಡೀ ಜೀವನದ ಪಯಣದಲ್ಲಿ ನಮ್ಮೊಂದಿಗಿರುತ್ತೆ. ಪುಸ್ತಕ ಓದೋದ್ರಿಂದ ಜ್ಞಾನ ಹೆಚ್ಚುತ್ತೆ, ನಮ್ಮ ಭಾಷಾ ಶ್ರೀಮಂತಿಕೆ ಹೆಚ್ಚಾಗತ್ತೆ, ಚಿಂತನ ವ್ಯಾಪ್ತಿ ವಿಸ್ತಾರವಾಗುತ್ತೆ. ಒಂದು ಪುಸ್ತಕ ನಮ್ಮನ್ನು ನಗಿಸಬಹುದು, ಮತ್ತೊಂದು ಪುಸ್ತಕ ಕಣ್ಣೀರು ತರಿಸಬಹುದು, ನಮ್ಮ ತಪ್ಪುಗಳನ್ನ ಕೂಡ ತೋರಿಸಬಹುದು, ಇನ್ನೊಂದು ಪುಸ್ತಕ ಹೊಸ ದಾರಿಯನ್ನು ತೋರಿಸಬಹುದು. ಅದಕ್ಕೆ ಪುಸ್ತಕನ ಮೌನವಾಗಿ ಮಾತನಾಡೋ ಗುರು ಅಂತ ಕರಿತೀವಿ. ಬನ್ನಿ ಈಗ ಒಂದು ಗೀತೆಯನ್ನು ಕೇಳಿ ಬರೋಣ. ಚಿತ್ರ ಚಲಿಸುವ ಮೋಡಗಳು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದಾಗಿದೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಪುಸ್ತಕ ಕೇವಲ ಕಾಗದದ ರಾಶಿಯಲ್ಲ, ಅದು ನಮ್ಮ ಜೊತೆ ಮಾತನಾಡೋ ಗೆಳೆಯ, ನಮ್ಮನ್ನು ಯೋಚಿಸೋಂತೆ ಮಾಡೋ ಗುರು, ನಮ್ಮ ಕಲ್ಪನೆಗೆ ರೆಕ್ಕೆ ಕೊಡೋ ಸ್ವಚ್ಛಂದದ ಹಕ್ಕಿ. ಪುಸ್ತಕದ ಪುಟ ತೆರೆದಾಗ ಒಂದು ಹೊಸ ಲೋಕನೇ ನಮ್ಮ ಮುಂದೆ ತೆರೆಕೊಳ್ಳುತ್ತೆ. ಆ ಲೋಕದಲ್ಲಿ ಒಂದು ಬದುಕು ಇರಬಹುದು, ಒಂದು ಕನಸು ಇರಬಹುದು, ಒಂದು ದೊಡ್ಡ ಇತಿಹಾಸ ಇರಬಹುದು, ಅಥವಾ ನಮ್ಮನ್ನೇ ನಮಗೆ ಪರಿಚಯಿಸುವಂಥ ಒಂದು ಸತ್ಯ ಇರಬಹುದು. ಪ್ರತಿದಿನ ಕೆಲವೇ ನಿಮಿಷಗಳನ್ನ ಪುಸ್ತಕಕ್ಕೋಸ್ಕರ ನಾವು ಮೀಸಲಿಟ್ಟರೆ, ಬೆಳಗ್ಗೆ ಒಂದು ಪುಟ ಓದೋದು, ಮಧ್ಯಾಹ್ನ ಕೆಲವು ಸಾಲುಗಳು, ಮಲಗೋಕ್ ಮುಂಚೆ ಒಂದು 10 ನಿಮಿಷಗಳು ಓದಬಹುದು. ಹೀಗೆ ಈ ಸಣ್ಣ ಅಭ್ಯಾಸನೇ ಮುಂದೆ ದೊಡ್ಡ ಸಂಪತ್ತಾಗಿ ರೂಪುಗೊಳ್ಳುತ್ತೆ.

ಒಂದು ಸಿನಿಮಾ ಕಥೆ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯ ಶಂಕರ್, ರಾಗ ಸಂಯೋಜನೆ ರಾಜನ್ ನಾಗೇಂದ್ರ.

ಮಕ್ಕಳಿಗೆ ಪುಸ್ತಕ ಕೊಟ್ಟರೆ ಅವರಿಗೆ ಕೇವಲ ಕಥೆ ಸಿಗಲ್ಲ, ಕನಸು ಕಾಣು ಕಣ್ಣುಗಳು ಸಿಗುತ್ತೆ. ಯುವಕರಿಗೆ ಪುಸ್ತಕ ಕೊಟ್ಟರೆ ಅವರಿಗೆ ಕೇವಲ ಮಾಹಿತಿ ಸಿಗಲ್ಲ, ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋ ಚಿಂತನೆ ಸಿಗುತ್ತೆ. ವಯಸ್ಕರಿಗೆ ಪುಸ್ತಕ ಕೊಟ್ಟರೆ ಅವರಿಗೆ ಕೇವಲ ಮನರಂಜನೆ ಸಿಗಲ್ಲ, ಅನುಭವಗಳನ್ನು ಮತ್ತಷ್ಟು ಆಳವಾಗಿ ನೋಡೋ ದೃಷ್ಟಿ ಸಿಗುತ್ತೆ. ಹಾಗಾಗಿ ಓದಿಗೆ ವಯಸ್ಸಿನ ಮಿತಿ ಇಲ್ಲ, ಪುಸ್ತಕಕ್ಕೆ ಕಾಲದ ಮಿತಿ ಇಲ್ಲ. ಹೌದು, ಪುಸ್ತಕ ಓದೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ನಮಗೆಲ್ಲ ತಿಳಿದಿದೆ. ಇಂದಿನ ವೇಗದ ದಿನಚರಿಯಲ್ಲಿ ಮೊಬೈಲ್ಗಳು, ಸಾಮಾಜಿಕ ಜಾಲತಾಣಗಳು, ಬಹುವಿಧ ಮನರಂಜನಾ ಮಾಧ್ಯಮಗಳು ನಮ್ಮ ಸಮಯನೇ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಎಲ್ಲಿದ್ರೆ ಪುಸ್ತಕ ಓದೋಕ್ಕೆ ಟೈಮು ಅಂತೀರಾ? ಪುಸ್ತಕ ಓದೋ ಅಭ್ಯಾಸನ ಹೇಗೆ ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದು, ಓದೋ ಹವ್ಯಾಸನ ಹೇಗೆ ಬೆಳೆಸ್ಕೊಳ್ಳೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಗೀತೆಯನ್ನು ಕೇಳಿ ಬಂದ ನಂತರ.

ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಎಸ್ ಜಾನಕಿ ಹಾಗೂ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕರುಳಿನ ಕರೆ ಚಿತ್ರದ ಗೀತೆಯನ್ನ ಕೇಳ್ಬಂದ್ವಿ. ನಾವು ಕೊನೆ ಬಾರಿ ಒಂದು ಪುಸ್ತಕವನ್ನ ಸಂಪೂರ್ಣವಾಗಿ ಓದಿ ಮುಗಿಸಿದ್ದು ಯಾವಾಗ ನೆನಪಿಸ್ಕೊಳ್ಳೋಣ, ಬಹುಶಃ ಬಹಳ ದಿನಗಳೇ ಆಗಿರಬೇಕು. ಹಾಗಾದ್ರೆ ಈ ಪುಸ್ತಕ ಓದುವ ದಿನದಂದು ಒಂದು ಸಂಕಲ್ಪ ಮಾಡಿ ಪ್ರತಿದಿನ ಕನಿಷ್ಠ 10 ಪುಟ ಓದೋಣ ಅಂತ ಒಂದು ಸಂಕಲ್ಪ ಮಾಡಬೇಕು. ವಾರಕ್ಕೆ ಒಂದು ಪುಸ್ತಕ ಓದೋಕೆ ಪ್ರಯತ್ನಿಸಬೇಕು. ಓದಿದ ಪುಸ್ತಕದ ಬಗ್ಗೆ ಸ್ನೇಹಿತರ ಜೊತೆ, ಕುಟುಂಬದವ್ರ ಜೊತೆ ಯಾವ ಕಥೆ ಓದಿದ್ವಿ, ಏನು ಕಾದಂಬರಿ ಓದಿದ್ವಿ, ಇವತ್ತು ಎಷ್ಟು ಪದಗಳನ್ನ, ಹೊಸ ಪದಗಳು ನಮಗೆ ಪರಿಚಯ ಆಯಿತು, ಹೀಗೆ ನಾವು ಮಾತಾಡಿ ಹಂಚಿಕೊಳ್ಳಬಹುದು. ಆಗ ಭಾಷಾ ವಿಜ್ಞಾನ ತನಗ್ತಾನೇ ಬೆಳೀತಾ, ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಮನುಷ್ಯನ ಮನಸ್ಸು ಮಂಗನಂತೆ ಅಂತ ನಮಗೆ ಗೊತ್ತು. ಅನುಕರಣೆ ಮಾಡೋದು ಮನುಷ್ಯನ ಸಹಜ ಸ್ವಭಾವ. 10 ಜನರ ಕೈಲಿ ಮೊಬೈಲ್ ಇದ್ರೆ 11ನೇಯವರು ಮೊಬೈಲ್ ಸ್ಕ್ರೋಲ್ ಮಾಡೋ ಅಭ್ಯಾಸ ಬೆಳೆಸ್ಕೋತಾರೆ. ಪೋಷಕರ ಕೈಲಿ ಮೊಬೈಲ್ ಇದ್ರೆ ಮಕ್ಕಳು ಸದಾ ಮೊಬೈಲ್ ಬೇಕು ಅಂತ ರಚ್ಚೆ ಹಿಡಿತಾರೆ. ಹಿರಿಯರಾದವರು ಮನೆಯಲ್ಲಿ ಏನು ಮಾಡ್ತೀವಿ ಅದನ್ನೇ ಮಕ್ಕಳು ಅನುಕರಣೆ ಮಾಡ್ತಾರೆ. ಅದಕ್ಕೆ ಹಿರಿಯರಾದ ನಾವು ಮಕ್ಕಳಿಗೆ ತಿಳುವಳಿಕೆ ಹೇಳೋದನ್ನು ಕಡಿಮೆ ಮಾಡಿ ಪುಸ್ತಕಗಳನ್ನ ಓದೋ ಹವ್ಯಾಸ ಬೆಳೆಸ್ಕೊಂಡ್ರೆ ಮಕ್ಕಳು ಕೂಡ ನಾವು ಮಾಡೋದನ್ನೇ ಅನುಕರಣೆ ಮಾಡ್ತಾರೆ.

5 ವರ್ಷದ ಒಳಗಿನ ಮಕ್ಕಳಿಗೆ ಬಣ್ಣ ಬಣ್ಣದ ಆಕರ್ಷಕ ಚಿತ್ರಗಳ ಸಹಿತ ಬೋರ್ಡ್ ಬುಕ್ಸ್ ಅಂತ ದಪ್ಪ ರೊಟ್ಟಿನ ಸಣ್ಣ ಸಣ್ಣ ಪುಸ್ತಕಗಳು ಸಿಗುತ್ತೆ. ಇದರ ಹಾಳೆಗಳನ್ನ ದಪ್ಪ ರೊಟ್ಟಿನಿಂದ ಮಾಡಿರ್ತಾರೆ. ತಿಳುವಳಿಕೆ ಇಲ್ದಿರೋ ಸಣ್ಣ ಮಕ್ಕಳು ಕೆಲವೊಮ್ಮೆ ಪುಸ್ತಕನ ಎಸಿತಾರೆ, ಹರಿಯಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಂಥ ಪುಸ್ತಕಗಳು ಹಾಳಾಗದೆ ಗಟ್ಟಿಯಾಗಿ ಹಾಗೆ ಇರುತ್ತೆ, ಅದರಲ್ಲಿ ಆಕರ್ಷಕವಾದ ಚಿತ್ರಗಳು ಇರುತ್ತೆ. ಮಕ್ಕಳಿಗೆ ದಿನೇ ದಿನೇ ಅದರ ಪರಿಚಯ ಆಗ್ತಾ ಹೋಗುತ್ತೆ. ಎಳೆ ಮಕ್ಕಳಿಗೆ ಪೋಷಕರು ಇಂಥ ಬೋರ್ಡ್ ಬುಕ್ಸ್ಗಳನ್ನ ಪರಿಚಯ ಮಾಡಿಸೋದ್ರಿಂದ ಓದೋ ಹವ್ಯಾಸಕ್ಕೆ ಬೀಜ ಬಿತ್ತದಂತೆ ಆಗತ್ತೆ. ಇನ್ನು 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸಣ್ಣ ನೀತಿ ಕಥೆಗಳ ಅನೇಕ ಚಿತ್ರಸಹಿತ ಇರೋ ಪುಸ್ತಕಗಳು ಸಿಗುತ್ತೆ. ಇಂಥ ಚಿತ್ರಸಹಿತ ಇರೋ ಪುಸ್ತಕಗಳು ಮಕ್ಕಳ ಮನಸ್ಸಿನಲ್ಲಿ ಕಲ್ಪನಾ ಲೋಕವನ್ನೇ ಸೃಷ್ಟಿ ಮಾಡಿ ಅವರ ಕೆಲಸಗಳಲ್ಲಿ ಕ್ರಿಯಾತ್ಮಕತೆ ರಚನಾತ್ಮಕತೆಯನ್ನು ಹುಟ್ಟುಹಾಕತ್ತೆ. ಇಂತಹ ಪುಸ್ತಕಗಳ ಜೊತೆ ಹಿರಿಯರಾದ ನಾವು ಕೇವಲ 10-15 ನಿಮಿಷ ಪ್ರತಿನಿತ್ಯ ಕಾಲ ಕಳೆದರೆ ಸಾಕು, ಆ ಅಮೂಲ್ಯವಾದ ಸಮಯ ಈ ವೇಗದ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡೋ ಬೆಲೆ ಕಟ್ಟಲಾಗದ ಉಡುಗೊರೆ ಅಂತ ಆಗತ್ತೆ. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಮೊದಲಿಗೆ ಶ್ರೀ 420 ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ಮನ್ನಾಡೆ ಹಾಗೂ ಸಂಗಡಿಗರು. ಸಾಹಿತ್ಯ ಶೈಲೇಂದ್ರ, ಸಂಗೀತ ಶಂಕರ್ ಜೈಕಿಶನ್ ಅವರದಾಗಿದೆ.

ಕಿಶೋರ್ ಕುಮಾರ್, ಮನ್ನಾಡೆ ಹಾಗೂ ಮೆಹಮೂದ್ ಅವರ ಧ್ವನಿಯಲ್ಲಿ ಪಡೋಸನ್ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ರಾಜೇಂದ್ರ ಕಿಶನ್, ರಾಗ ಸಂಯೋಜನೆ ಆರ್ ಡಿ ಬರ್ಮನ್ ಅವರದಾಗಿದೆ.

0: ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಹಮ್ ತುಮ್ ಅವ್ರ ವೋ ಚಿತ್ರದ ಗೀತೆಯನ್ನ ಕೇಳೋಣ.
1: ಪ್ರಿಯೇ

ಮೆಹಬೂಬಾ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಬಂದೆವು. ಕಿಶೋರ್ ಕುಮಾರ್ ಅವರ ಕಂಠಸಿರಿಯಲ್ಲಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ.

अरे तो लो भैया हम अपने पैरों के ऊपर खड़े हो गए और मिला ली है ताल।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮಧ್ಯ ಕರ್ನಾಟಕದ ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಇಂಟೇಕ್ ಪಾಯಿಂಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ವಿಶೇಷ ಪೂಜೆ ಸಲ್ಲಿಸಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ 29.9 ಟಿಎಂಸಿ ನೀರು ಹರಿಸುವ ಉದ್ದೇಶವಿರಿಸಲಾಗಿದೆ. 4 ಜಿಲ್ಲೆ 12 ತಾಲೂಕುಗಳಿಗೆ ಇದರಿಂದ ಪ್ರಯೋಜನವಾಗಲಿದೆ. ದಶಕಗಳ ಕಾಲ ಕನಸಾಗಿದ್ದ ಈ ಯೋಜನೆ ಇಂದು ನನಸಾಗುತ್ತಿದೆ ಎಂದು ಸಚಿವರು ಹರ್ಷ ವ್ಯಕ್ತಪಡಿಸಿದರು.
1: ಭದ್ರಾ ಮೇಲ್ದಂಡೆ ಯೋಜನೆ ಕನಸು ಇವತ್ತು ನನಸಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಇದೀವಿ. ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ 4 ಜಿಲ್ಲೆಗಳ ಮತ್ತು 12 ತಾಲೂಕುಗಳು ಸಂಬಂಧಿಸಿದಂತ ಈ ಒಂದು ಯೋಜನೆ. ಇದಕ್ಕೆ ಸಂಬಂಧಿಸಿದಂತೆ 29.9 ಟಿಎಂಸಿ ನೀರು ಹಂಚಿಕೆ ಆಗಿರ್ತಕ್ಕಂಥದ್ದು. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಬರಗಾಲ ಇದೆ, ಅದಕ್ಕೆ ವಾಟರ್ ಅಲೋಕೇಶನ್ ಅನ್ನು ಮಾಡಿ ಈಗಿನ ನೀರಾವರಿ ಸಚಿವರು ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು, ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಬಹಳ ಆಸ್ತಿ ವಹಿಸಿ ಇದನ್ನು ಒಂದು ವೇಗವಾಗಿ ಮಾಡಿ ಇಲ್ಲಿಂದ ಹೋಗಿ ಒಂದು ವಾರಕ್ಕೆ ನಮ್ಮ ಗೂನೂರವರೆಗೂ ನೀರು ಬರ್ತದೆ, ಅಲ್ಲಿ ಸೇರ್ತದೆ. ಅದಾದ ನಂತರ ನಾವು ಇದರ ಒಂದು ನೆನಪಾಗಿ ಸಾರ್ವಜನಿಕ ಸಭೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಕರೆದು ಪಕ್ಷಾತೀತವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಚಿತ್ರದುರ್ಗದಲ್ಲಿ ಆಯೋಜಿಸ್ತಾ ಇದ್ದೀವಿ.
0: ತುಮಕೂರು ತಾಲೂಕು ಹಿರೇಹಳ್ಳಿ ಕೆರೆ ಪರಿಸರಕ್ಕೆ ಭೇಟಿ ನೀಡಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ 18 ಎಕರೆ ಕೆರೆಯಲ್ಲಿ ಅರ್ಧದಷ್ಟು ಒತ್ತುವರಿಯಾಗಿದ್ದು ಕೂಡಲೇ ತೆರವುಗೊಳಿಸಬೇಕು ಹಾಗೂ ಪುನಶ್ಚೇತನಕ್ಕೆ ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದ ಕ್ರೀಡಾಪಟುಗಳ ದೈಹಿಕ ಮಾನಸಿಕ ಆರೋಗ್ಯ ಹಾಗೂ ಪೋಷಣೆಗೆ ವಿಶೇಷ ಕಾಳಜಿ ವಹಿಸಲಾಗುತ್ತಿದೆ. ಪೌಷ್ಟಿಕ ಆಹಾರದ ಸಮರ್ಪಕ ಪೂರೈಕೆಗಾಗಿ ಕ್ರೀಡಾ ಇಲಾಖೆಯಿಂದ ಪೌಷ್ಟಿಕ ತಜ್ಞರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕೋತ್ಸವ 16 ಹಾಗೂ 17 ತಾರೀಖಿನಂದು ಆಯೋಜಿತವಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಡಿಜಿಟಲ್ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ಮಳಿಗೆ ಇರಲಿವೆ ಎಂದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಂಕೋಲಾದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಅಂಕೋಲಾದ ನಾಡವರ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನು ಪ್ರದಾನಿಸಿ ಮಾತನಾಡಿದರು. ಡಿಜಿಟಲ್ ಗ್ರಂಥಾಲಯ ಯೋಜನೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಿಂದ 1 ಕೋಟಿ ರೂಪಾಯಿ ಹಾಗೂ ಉಳಿದ ಮೊತ್ತವನ್ನು ಶಾಸಕರ ಅನುದಾನದಡಿ ಭರಿಸುವುದಾಗಿ ತಿಳಿಸಿದರು. 2026-27 ಸಾಲಿನ ಬೆಳಗಾವಿ ಶೈಕ್ಷಣಿಕ ವಿಭಾಗದ ಮಲೆನಾಡ ಗಾಂಧಿ ಶ್ರೀ ಗೋವಿಂದೇ

0: ಕೂಡ ಉತ್ತಮ ಶಾಲಾ ಪ್ರಶಸ್ತಿಗೆ ಹಳಿಯಾಳ ಪಟ್ಟಣದ ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಖ್ಯೆ 1 ಆಯ್ಕೆಯಾಗಿರುವುದು ಅತ್ಯಂತ ಹೆಮ್ಮೆ ಹಾಗೂ ಸಂತಸದ ವಿಷಯ ಎಂದು ಶಾಸಕ ಆರ್ವಿ ದೇಶಪಾಂಡೆ ತಿಳಿಸಿದ್ದಾರೆ. ಮಾದಕ ವಸ್ತು ಹಾಗೂ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಶ್ರಮಿಸಬೇಕು ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾ ಎಸ್ಟಿ ಶರಣಪ್ಪ ಹೇಳಿದ್ದಾರೆ. ಕೋಟ್ಪಾ ತಿದ್ದುಪಡಿ ಕಾಯ್ದೆ 2024 ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಹೊಸದಿಲ್ಲಿಯ ವೈಟಲ್ ಸ್ಟ್ರಾಟಜಿ ನಿರ್ದೇಶಕ ಡಾ ಅಮಿತ್ ಯಾದವ್ ಮಾತನಾಡಿ, ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ನಿಯಮಗಳ ಬಗ್ಗೆ ಪೊಲೀಸ್ ಸಿಬ್ಬಂದಿಗೆ ತಿಳಿಸಿದರು. ಇಂದು ಕನ್ನಡದ ಪ್ರಥಮ ರಾಷ್ಟ್ರಕವಿ ಬಿರುದಾಂಕಿತ ಮಂಜೇಶ್ವರ ಗೋವಿಂದಪೈ ಅವರ ಪುಣ್ಯತಿಥಿ. ಮಹಾನ್ ಕವಿ ಹಾಗೂ ಸಂಶೋಧಕ ಮಂಜೇಶ್ವರ ಗೋವಿಂದಪೈ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಜುಲೈ ತಿಂಗಳಾಂತ್ಯದವರೆಗೆ 2144 ಕರುಳು ಬೇನೆ ಪ್ರಕರಣಗಳು, 33 ಡೆಂಘಿ, 8 ಚಿಕೂನ್ ಗುನ್ಯ, 5 ಮಲೇರಿಯಾ, 10 ಆನೆಕಾಲು ರೋಗ ಹಾಗೂ 10 ಇನ್ಫ್ಲೂಯೆನ್ಸಾ ಪ್ರಕರಣಗಳು ವರದಿಯಾಗಿವೆ. ಪ್ರಧಾನಮಂತ್ರಿ ಬೆಳೆ ಸುರಕ್ಷಾ ವಿಮೆ ಯೋಜನೆಯಡಿ ಧಾರವಾಡ ಜಿಲ್ಲೆಯ 1,40,340 ರೈತರು ಹೆಸರು ನೋಂದಾಯಿಸಿದ್ದಾಗಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1,53,000 ರೈತರು ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ವಿದುಷಿ ರಮ್ಯಾ ಭಾರದ್ವಾಜ್. ಭರತನಾಟ್ಯ ನೃತ್ಯ ಕಲಾವಿದೆ. ತಂಜಾವೂರು ಶೈಲಿಯಲ್ಲಿ ತರಬೇತಿ ಪಡೆದಿರುವ ಇವರು ವಿದ್ವತ್ ಪರೀಕ್ಷೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆಯೇ ತಂಜಾವೂರಿನ ತಮಿಳು ವಿಶ್ವವಿದ್ಯಾನಿಲಯದಿಂದ ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ದೂರದರ್ಶನದ ಬಿ ಗ್ರೇಡ್ ಕಲಾವಿದೆಯಾಗಿರುವ ಇವರು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಮಕ್ಕಳಿಗೆ ಭರತನಾಟ್ಯ ತರಬೇತಿ ಕೂಡ ನೀಡ್ತಾ ಇದ್ದಾರೆ. ಅವರ ಕಲಾ ಪ್ರಯಾಣ ಮತ್ತು ನೃತ್ಯದ ಅನುಭವದ ಕುರಿತು ಇವತ್ತಿನ ವನಿತಾ ವಿಹಾರದಲ್ಲಿ ನಾವು ಮಾತಾಡೋಣ. ನೃತ್ಯದಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೇಗೆ ಬೆಳೆಯಿತು, ನಿಮ್ಮ ಬಾಲ್ಯದ ಜೀವನ, ನಿಮ್ಮ ಎಜುಕೇಷನ್ ಅಂಡ್ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ.
1: ಮೈಸೂರಿನಲ್ಲೇ ನನ್ನ ವಿದ್ಯಾಭ್ಯಾಸವನ್ನ ಮುಗಿಸಿದ್ದೇನೆ. 8ನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ನನ್ಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಎಸ್ಪೆಷಲಿ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಭಾಗವಹಿಸ್ತಾ ಇದ್ದೆ. ಎಲ್ಲಾ ಕಾರ್ಯಕ್ರಮದಲ್ಲೂ ನನ್ನ ಸ್ಕೂಲ್ ಡೇ ನಲ್ಲಿ ತುಂಬಾ ಮಾಡ್ತಾ ಇದ್ದೆ. ಆದ್ರಿಂದ ನಮ್ಮ ಟೀಚರ್ ಕರೆದು ನಮ್ಮ ತಾಯಿಗೆ ಈ ತರ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ನೀವು ಸೇರಿಸಿ ಅಂತ ಹೇಳಿದ್ರು. ನಮ್ಮ ತಾಯಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು, ಸೊ ನನಗೂ ಆಸಕ್ತಿ ಇದೆ ಇದೆ ಅಂತ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಯ್ತು. ತಕ್ಷಣ ಕರ್ಕೊಂಡು ಹೋಗಿ ಗುರುಗಳನ್ನ ಹುಡುಕಿ ಸೇರಿಸಿದ್ರು. ಸೊ ಅಲ್ಲಿಂದ ನನ್ನ ನೃತ್ಯದ ಕಲಿಕೆ ಶುರು ಆಯ್ತು. ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ, ತುಂಬಾನೇ ಪ್ರೋತ್ಸಾಹ ಕೊಟ್ಟು ತುಂಬಾನೇ ಆಸಕ್ತಿಯಿಂದ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅವರು ಕೆಲಸ ಮಾಡ್ತಾ ಇದ್ರು ಸ್ಪೀಚ್ ಅಂಡ್ ಹಿಯರಿಂಗ್ ನಲ್ಲಿ, ಆದ್ರೂ ಕೂಡ ವೀಕೆಂಡ್ಸ್ ನಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ರು. ಸೊ ನಾನು ಅಲ್ಲೇ ಶಾಲೆ ಮುಗಿಸಿ ಮುಗಿಸೋಷ್ಟೊತ್ತಿಗೆ ಜೂನಿಯರ್ ಆಮೇಲೆ ಸೀನಿಯರ್ ಎಕ್ಸಾಮ್ಸ್ ನ ಮುಗಿಸ್ಕೊಂಡೆ. ತದನಂತರ ರೋಹಿಣಿ ಚಂದ್ರಮೋಹನ್ ಹಾಗೂ ನಂದಿನಿ ಈಶ್ವರ್ ಅವರ ಹತ್ರ ನನ್ನ ಮುಂದಿನ ವಿದ್ವತ್ ಪರೀಕ್ಷೆಯ ಕಲಿಕೆಯನ್ನ ಮುಂದುವರ್ಸ್ಕೊಂಡು ಹೋದೆ. ಹಾಗೆ ಕೂಡ ನಾನು ಇಂಜಿನಿಯರಿಂಗ್ನ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡ್ತಾ ಬಂದೆ. ಅದೇ ಸಮಯದಲ್ಲಿ ವಿದ್ವತ್ ಕೂಡ ಪರೀಕ್ಷೆ ಮುಗಿಸ್ಕೊಂಡ್ವಿ. ಆಮೇಲೆ ಹಾಗೆ ನಂದಿನೀಶ್ವರ್ ಅವ್ರ ಹತ್ರ ನಾವು ಕಲಿತಾ ಇದ್ದಾಗ ಬಹಳಷ್ಟು ನೃತ್ಯದ ಒಂದು ಹೊಸ ಪ್ರಕಾರನೇ ಅವರು ಹೊಸ ಬೇರೆ ಬೇರೆ ವೆರೈಟೀಸ್ ಏನಿದೆ, ದೃಷ್ಟಿಕೋನ ಏನಿದೆ ಅದನ್ನು ನಮ್ಗೆ ತಿಳಿಸ್ಕೊಟ್ರು. ಮುಂಚೆಲ್ಲ ಬರೀ ಎಕ್ಸಾಮ್ ಸಿಲೆಬಸ್ ಎಕ್ಸಾಮ್ ರೀತಿಯನ್ನ ಮಾಡ್ತಾ ಹೋಗ್ತಾ ಇದ್ವಿ. ಎಕ್ಸಾಮ್ ಮುಗಿಸಿ ವಿದ್ವತ್ ಆದ್ಮೇಲೆ ಅರಂಗೇಟ್ರಂ ಮಾಡಿಸಿದ್ರು ನಮ್ಮ ಗುರುಗಳು. ಸೊ ಅರಂಗೇಟ್ರಂ ಆದ್ಮೇಲೆ ನಮ್ ನಿಜವಾದ ನೃತ್ಯ ಕಲಿಕೆ ಶುರು ಆಗತ್ತೆ ಅಂತ ನನ್ಗೆ ಅನ್ಸ್ತು. ಹೊಸ ಪ್ರಯೋಗಗಳಿಗೆ ನಮ್ನೆಲ್ಲ ಜೋಡಿಸ್ಕೋತಾ ಇದ್ರು. ಅದನ್ನ ಹೇಗೆ ನಾವು ಶುರು ಮಾಡಬೇಕು, ಒಂದು ಪ್ರಯೋಗನ ಕಾನ್ಸೆಪ್ಟ್ ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅದ್ರ ಸ್ಕ್ರಿಪ್ಟ್ ಬರ್ಕೋಬೇಕು, ಅದನಂತರ ಹೇಗೆ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಸಂಗೀತ ಸಂಯೋಜನೆಯಿಂದ ಜೊತೆಗೆ ಲೈವ್ ಮ್ಯೂಸಿಕ್ ಜೊತೆ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ತುಂಬಾ ಕಲಿತೆ ನಾನು ಅವ್ರ ಹತ್ರ. ವಾಪಸ್ ಎಷ್ಟು ಗಂಟೆ ಕ್ಲಾಸ್ ಮುಗಿಯತ್ತೆ ಅಂತ ನಮ್ಗೆ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಸೊ ಆ ತರ ಗುರುಕುಲ ಪದ್ಧತಿ

0: ನಲ್ಲಿ ನಮಗೆ ಪಾಠ ನಡೀತಾ ಇತ್ತು.
1: ಇಂಜಿನಿಯರಿಂಗ್ ಕಲಿತರೂ ಕೂಡ ಇವಾಗ ನಿಮ್ಮ ಒಲವು ಮಾತ್ರ ನೃತ್ಯದ ಕಡೆನೆ ಇದೆ, ಯಾಕಂದ್ರೆ ನೀವು ವೃತ್ತಿಯನ್ನಾಗಿ ನೀವು ಇಂಜಿನಿಯರಿಂಗ್ ಪದವಿಯನ್ನ ಕಂಟಿನ್ಯೂ ಮಾಡಿಲ್ಲ?
0: ಮಾಡಿಲ್ಲ, ಹೌದು. ನನಗೆ ಡಿಸೈನ್ ಇಂಜಿನಿಯರ್ ಆಗ್ಬೇಕು ಅಂತ ಇಷ್ಟ ಇತ್ತು, ಅದ್ರಲ್ಲಿ ಕೆಲಸ ಮಾಡಿದೆ 5 ವರ್ಷ, ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನಗೆ ಅನ್ಸ್ಲಿಲ್ಲ. ಮುಂಚೆಯಿಂದ ನೃತ್ಯದ ಮೇಲೆ ಜಾಸ್ತಿ ಒಲಿವಿದ್ದಿದ್ರಿಂದ ಅದನ್ನು ಬಿಟ್ಟಿರ್ಲಿಲ್ಲ, ಬಟ್ ಮನಸ್ಸಲ್ಲಿ ಇತ್ತು ನಾನು ಮುಂದೆ ಇದನ್ನೇ ಮಾಡೋದು ಅಂತ ಒಂದು ದೃಢವಾದ ಒಂದು ನಂಬಿಕೆ ಇತ್ತು.
1: ಓಕೆ, ಸೊ ಈ ಭರತನಾಟ್ಯಂ ನೃತ್ಯ ವಿಧದಲ್ಲಿ ಯಾವುದೆಲ್ಲ ಶೈಲಿಗಳು ಬರ್ತವೆ ರಮ್ಯಾ ಅವರೇ?
0: ಭರತನಾಟ್ಯದಲ್ಲಿ ಸಾಕಷ್ಟು ಶೈಲಿಗಳಿದೆ. ತಂಜಾವೂರು ಶೈಲಿ, ಮೈಸೂರು ಶೈಲಿ, ಕಲಾಕ್ಷೇತ್ರ, ಬಳವೂರು, ಆತರ ಬಹಳಷ್ಟು ಶೈಲಿಗಳಿದೆ. ನಮ್ಮ ಗುರುಗಳು ಕಲಿತಾ ಇದ್ದಿದ್ದು ತಂಜಾವೂರು ಶೈಲಿನಲ್ಲಿ ನಮಗೆ ಪಾಠ ಆಗಿರೋದು. ಇದರದ್ದು ಒಂದು ವಿಶಿಷ್ಟ ಏನಂತಂದ್ರೆ ಇದರಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ಆ ರಾಗ ಛಾಯೆ ಹೇಗೆ ಹೋಗುತ್ತೆ ಅದೇ ರೀತಿ ನಾವು ಸಾಹಿತ್ಯದ ಅಭಿನಯನ ಹಂಗೆ ತಗೊಂಡು ಹೋಗ್ತೀವಿ.
1: ಓಕೆ,
0: ಸೊ ಅದರಲ್ಲಿ ಸಂಗೀತಕ್ಕೆ ಹೆಚ್ಚು ಮಹತ್ವ ರಾಗ ಛಾಯೆಗೆ ಇದೆ.
1: ಈಗ ಅದರಲ್ಲಿ ಭಂಗಿಗಳು, ಪೋಶ್ಚರ್ಸ್ ಎಲ್ಲ ಇಂಪಾರ್ಟೆಂಟ್, ಕಣ್ಣಿನ ಹಾವ, ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಭರತನಾಟ್ಯಮಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿ ಏನಾದರೂ ಚೇಂಜ್ ಅಂದ್ರೆ ಡಿಫ್ರೆನ್ಸಸ್ ಇದೆಯಾ ಬೇರೆ ಬೇರೆ ವಿಧದಲ್ಲಿ?
0: ಇಲ್ಲ ಇಲ್ಲ, ಒಂದೇ ಇದು ನಾಟ್ಯಶಾಸ್ತ್ರ ಒಂದೇ ಎಲ್ಲದಕ್ಕೂ. ಶೈಲಿ ಅಂತಂದ್ರೆ ನಾವೀಗ ಬೇರೆ ಬೇರೆ ಸ್ಟೆಪ್ಸ್ ಅದನ್ನ ಅಡವುಗಳು ಅಂತ ಕರಿತೀವಿ.
1: ಓಕೆ,
0: ಅದನ್ನ ಒಂದು ಡಾನ್ಸ್ ಐಟಮ್ ಕಲಿಯಕ್ಕಿಂತ ಮುಂಚೆ ಬೇರೆ ಬೇರೆ ಸ್ಟೆಪ್ಸ್ ನ ಕಲ್ತ್ಕೋತೀವಿ. ಅದನ್ನ ಮಾಡೋ ರೀತಿನಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ. ಕೈ ಇಟ್ಕೊಳ್ಳೋ ಪೊಸಿಷನ್ ಆಗ್ಲಿ, ಕಾಲ್ ಮಾಡೋ ಪೊಸಿಷನ್ ಆಗ್ಲಿ, ಕೆಲವೊಂದ್ರಲ್ಲಿ ವ್ಯತ್ಯಾಸ ಇರುತ್ತೆ, ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ.
1: ಓಕೆ ಓಕೆ,
0: ಮತ್ತೆ ಎಲ್ಲ ಭಂಗಿ ಎಲ್ಲ ಸ್ಟೈಲ್ ಅದರದೇ ಒಂದು ವೈಶಿಷ್ಟ್ಯತೆ ಇರುತ್ತೆ. ಕೆಲವು ನೃತ್ಯಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಅದೇ ರೀತಿ ತಂಜಾವೂರು ಶೈಲಿನಲ್ಲಿ ಸಂಗೀತದ ರಾಗ ಛಾಯೆಗೆ ಹೆಚ್ಚು ಮಹತ್ವ ಇದೆ.
1: ಲೈವ್ ಒಬ್ರು ಸಿಂಗ್ ಮಾಡ್ತಿರ್ತಾರೆ, ಅದಕ್ಕೆ ನೀವು ಪರ್ಫಾರ್ಮ್ ಮಾಡ್ತೀರಾ ಅಥವಾ ರೆಕಾರ್ಡೆಡ್ ಮ್ಯೂಸಿಕ್ ಗೆ ಪರ್ಫಾರ್ಮ್ ಮಾಡ್ತೀರಾ?
0: ಎರಡು ಮಾಡ್ತೀವಿ, ಎರಡು ಮಾಡ್ತೀವಿ. ಬಟ್ ಏನಂದ್ರೆ ಲೈವ್ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ತುಂಬಾ ಫ್ರೀಡಮ್ ಇರುತ್ತೆ, ನಮ್ಗೆ ಕಂಪೋಸಿಷನ್ಗೆ ಕೋರಿಯೋಗ್ರಫಿಗೆ ತುಂಬಾ ಹೆಚ್ಚು ಅವಕಾಶ ಇರುತ್ತೆ.
1: ಓಕೆ,
0: ಎಷ್ಟು ನಾವು ಅಲ್ಲಿ ಕತೆ ಏನ್ ತೋರಿಸ್ಬೇಕು ಅಂತ ಇದೀವಿ, ಅದಕ್ಕೆ ಎಷ್ಟು ಸಮಯ ಬೇಕೋ ನಾವು ಅಷ್ಟು ಅಲ್ಲಿ ಅಳವಡಿಸ್ಕೋಬಹುದು. ರೆಕಾರ್ಡೆಡ್ ಆದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ.
1: ಓಕೆ ಓಕೆ, ಬೇರೆ ಬೇರೆ ಗುರುಗಳ ಹತ್ರ ನೀವು ಟ್ರೈನಿಂಗ್ ತಗೊಂಡಿದ್ದೀರಾ, ಬೇರೆ ಬೇರೆ ಗುರುಗಳ ಹತ್ರ ನೀವು ಏನೇನ್ ಕಲ್ತ್ಕೊಂಡ್ರಿ, ಅಂಡ್ ಹೇಗೆ ಒಬ್ಬರ ಟೀಚಿಂಗ್ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಿಮ್ಮ ಮನಸ್ಸಿಗೆ?
0: ಒಬ್ಬೊಬ್ಬರು ಗುರುಗಳದ್ದು ಒಂದೊಂದು ವೈಶಿಷ್ಟ್ಯ,
1: ಬೇರೆ ಬೇರೆಯವ್ರ ಹತ್ರ ಬೇರೆ ಬೇರೆ ಅಂಶಗಳನ್ನ ಕಲಿಯೋ ಸ್ಕೋಪ್ ಇರುತ್ತೆ. ಸೊ ನಿಮ್ಗೆ ಅದು ಹೇಗೆ ಹೆಲ್ಪ್ ಆಯ್ತು ಬೇರೆ ಬೇರೆ ಗುರುಗಳ ಹತ್ರ ಕಲ್ತಿರೋದು?
0: ನಾನು ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ ಹೇಳಿ, ಅವರು ನನಗೆ ಮೊದಲನೇ ಹೆಜ್ಜೆ ಹಾಕೋದನ್ನ ಹೇಳ್ಕೊಟ್ಟಿದ್ದು. ಅವರ ಗುರುಗಳು ಚಂದ್ರಮತಿ ಅಂತ ಹೇಳಿ, ಅವರು ತುಂಬಾ ವೆರೈಟಿ ನಮ್ಗೆ ಹೇಳ್ಕೊಡ್ತಾ ಇದ್ರು, ಜಾನಪದ ನೃತ್ಯಗಳನ್ನ ಕೂಡ ತುಂಬಾ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ವೆರೈಟಿ ನಮ್ಗೆ ತಂದು ಕೊಡ್ತಾ ಇದ್ರು, ಅಂಡ್ ಯಾವುದೇ ಒಂದು ಹೊಸ ಹಾಡ್ನ ತಗೊಂಡು ಮಾಡಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಚಿಕ್ಕಂದ ನಾವು ಈಗ ಹನುಮಾನ್ ಚಾಲೀಸ್ ತಗೊಂಡ್ ಮಾಡೋದು ಆ ತರ ಯಾವ್ದಾದ್ರು ಒಂದು ತಗೊಂಡ್ ಮಾಡೋದಕ್ಕೆ ತುಂಬಾ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು. ಅದಾದ್ಮೇಲೆ ನಾನು ರೋಹಿಣಿ ಚಂದ್ರಮೋಹನ್ ಹತ್ರ ವಿದ್ವತ್ ಪಾಠಕ್ಕೆ ಹೋಗ್ತಾ ಇದ್ದೆ. ಅವರು ನೃತ್ಯದಲ್ಲಿ ನಮ್ಮ ಅಂಗಶುದ್ಧಿ, ದೇಹದ ಅಂಗಶುದ್ಧಿ ಎಷ್ಟು ಮುಖ್ಯ, ಅರಮಂಡಿ ಕೂತ್ಕೊಳ್ಳೋದಾಗ್ಲಿ, ನಾವು ಕೈನ ಹಿಡಿಯೋದಾಗ್ಲಿ, ಮತ್ತೆ ಕಣ್ಣಿನ ಚಲನೆ,
1: ಹೌದು
0: ಒಂದೊಂದು ಸ್ಟೆಪ್ಗೂ ಕೂಡ ಅದೇ ಕಣ್ಣಿನ ಚಲನೆ ಬರಬೇಕು, ಆಗ್ಲೇ ಅದರ ಅಂದ ಎದ್ದು ಕಾಣೋದು, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಸ್ತ ಮುದ್ರೆಗಳು ಒಂದೊಂದಲ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಎಷ್ಟು ನಾವು ಖುಷಿಯಾಗಿ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅವಾಗ ನೋಡೋರ್ಗು ಅಷ್ಟೇ ಖುಷಿ ಆಗತ್ತೆ. ಸೊ ಅದ್ರ ಬಗ್ಗೆ ತುಂಬಾನೇ ಅವರು ಬೆಳಕು ಚೆಲ್ಲಿದ್ರು. ತದನಂತರ ನಂದಿನಿ ಈಶ್ವರ್ ಅವ್ರ ಜೊತೆಗೇನೆ ಎರಡು ಕ್ಲಾಸ್ನ ಒಟ್ಟಿಗೆ ಹೋಗ್ತಾ ಇದ್ದೆ. ನಂದಿನಿ ಈಶ್ವರ್ ಅವರು ಆಧ್ಯಾತ್ಮದಲ್ಲಿ ನಂಬಿಕೆ ಇರೋರು, ಸ್ಪಿರಿಚುಯಾಲಿಟಿ ಥ್ರೂ ಡಾನ್ಸ್ ಅಂತ ಅವ್ರದ್ದು ಮೋಟೋ ಇದ್ದಿದ್ದು, ರಾಸವೃಂದ ನೃತ್ಯ ಶಾಲೆ ನಡೆಸ್ತಾ ಇದ್ರು. ನನ್ನ ಗುರುಗಳು ರೇವತಿ ಪ್ರಸಾದ್ ಸಹ ಅವರ ಶಿಷ್ಯನೇ ಆಗಿದ್ರು. ಸೊ ಅವ್ರಿಗೆ ನಮ್ಗೆ ಸುಮಾರು ಸಲ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಎಕ್ಸಾಮ್ಗಿಂತ ಮುಂಚೆ, ಅವರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಎಲ್ಲಾನು. ಸೊ ಮುಂಚೆಯಿಂದ ಪರಿಚಯ ಇತ್ತು. ನನ್ನ ಅರಂಗೇಟ್ರಮ್ಗೂ ಸಹ ಅವರು ಬಂದಿದ್ರು. ಅದಾದ್ಮೇಲೆ ಅವರು ನನ್ಗೆ ಈ ತರ ಬಾ ನೀನು ಈ ತರ ನೃತ್ಯ ಕಲಿಯೋದಕ್ಕೆ, ಈ ತರ ಒಂದು ಪ್ರದರ್ಶನ ಗ್ರೂಪ್ ಕೋರಿಯೋಗ್ರಫಿ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಹೇಳಿದ್ರು. ಅದು ನನ್ನ ಒಂದು ಸೌಭಾಗ್ಯ.
1: ರಮ್ಯಾ ಅವರೇ, ಗುರುಗಳ ಹತ್ರ ಬಿಟ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದು ನಿಮ್ಮ ವೈಯಕ್ತಿಕ ಇದರಲ್ಲಿ ನಾಲೆಜ್ ಅಲ್ಲಿ ನೀವೇನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿರೋದಿದೆಯಾ? ನಿಮ್ದೇ ಐಡಿಯಾಲಜೀಸ್ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ನೀವು?
0: ಹಾ ಹೌದು, ಇದು ಮಂಕುತಿಮ್ಮನ ಕಗ್ಗಗಳಿಗೆ ವಚನಗಳಿಗೆ ಅದಕ್ಕೆಲ್ಲ ಅಭಿನಯವನ್ನ ಮಾಡಿದ್ದೀನಿ. ನೃತ್ತಾಂತ ಸ್ಟೆಪ್ಸ್ಗೆ ಏನು ಇಲ್ದೀರಾ, ಬರೀ ಮುಖಭಾವನೆಗಳ ಮೂಲಕ ಆ ಸಾಹಿತ್ಯದ ಅರ್ಥವನ್ನ ತೋರ್ಪಡಿಸೋದು.
1: ಓಕೆ, ಅದರಲ್ಲಿ ಡ್ಯಾನ್ಸ್ ಇರುತ್ತಾ?
0: ಇಲ್ಲ, ಬರೀ ಕೂತ್ಕೊಂಡು ಅಭಿನಯ ಮಾಡೋದಷ್ಟೇನೆ.
1: ಓಕೆ,
0: ಅದನ್ನ ಪ್ರಯೋಗ ಮಾಡಿದ್ದೀನಿ. ಹಾಗೇನೆ ನಮ್ಮ ಉಪಾಸನ ನೃತ್ಯಾಲಯ ಅಂತ ಹೇಳಿ ನಾನು ಶಾಲೆ ನಡೆಸ್ತೀನಿ, ಅಲ್ಲಿ ಮಕ್ಕಳಿಗೆ

0: ಆ ಅಡವುಗಳನ್ನ ಏನ್ ಹೇಳ್ಕೊಡ್ತೀವಿ ಅಲ್ಲೇನೆ ಸಂಗೀತವನ್ನ ಹಾಡಿ ಜೊತೆಗೆ ಅದಕ್ಕೇನೆ ಸ್ಟೆಪ್ಸ್ ಕೂಡ ಮಾಡೋದನ್ನ ಅಭ್ಯಾಸ ಮಾಡಿಸ್ತೀವಿ. ಇದು ನಮ್ಮ ಗುರುಗಳಿಂದಾನೆ ಕಲ್ತಿರೋದು. ಅವರು ಸಂಗೀತ ಛಾಯೆ ಅವ್ರಿಗೆ ಸ್ವರಗಳು ಹೆಂಗ್ ಹೋಗುತ್ತೆ, ಅದಕ್ಕೆ ಯಾವ್ಯಾವ ರೀತಿ ಸ್ಟೆಪ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅಭ್ಯಾಸ ಆಗೋದಕ್ಕೋಸ್ಕರ ನಾವು ಅದೇ ಚಿಕ್ಕ ಮಕ್ಕಳಿಂದಾನೆ ಅದನ್ನ ಅಭ್ಯಾಸ ಮಾಡಿಸ್ತಾ ಇದೀವಿ.
1: ಓಕೆ,
0: ಹಾಗೆ ಒಂದು ಪ್ರಯೋಗ ಏನ್ ಮಾಡಿದ್ದು ಅಂದ್ರೆ ಶ್ರೀರಾಮ ಕಥಾ ಸ್ಮರಣೆ ಅಂತ ಒಂದು ನೃತ್ಯ ರೂಪಕ ಮಾಡಿದ್ವಿ. ನೃತ್ಯ ಕಥನ ಅಂತ ಹೇಳ್ಬೋದು. ರಾಮಾಯಣನೇ ಎಲ್ಲರಿಗೂ ಗೊತ್ತಿರೋದು, ರಾಮಾಯಣ ಕಥೆನೆ. ಆದ್ರೆ ದಾಸ ಸಾಹಿತ್ಯದಲ್ಲಿ ಬರುವಂತ ದೇವನಾಮಗಳು, ಕನ್ನಡ ದೇವನಾಮಗಳನ್ನ ತಗೊಂಡ್ವಿ. ಯಾವುದೇ ಕೃತಿ ಆಗ್ಲಿ ಅಥವಾ ಬೇರೆ ಇದನ್ನ ತಗೊಳ್ಳಿಲ್ಲ, ಇದು ಕನ್ನಡ ದೇವನಾಮಗಳನ್ನ ಹುಡುಕಿ ಅದರಲ್ಲಿ ರಾಮನ್ ಹುಟ್ಟಿನಿಂದ ಹಿಡಿದು ಇದರನ್ನ ಪಟ್ಟಾಭಿಷೇಕದವರೆಗೂ ತಗೊಂಡ್ವಿ. ಸೊ ಅದೊಂದು ಹೊಸ ಪ್ರಯತ್ನ, ಬಹಳ ಚೆನ್ನಾಗಿ ಬಂತು. ಅದ್ರಲ್ಲಿ ಏನೊಂದು ವೈಶಿಷ್ಟ್ಯ ಅಂತಂದ್ರೆ ತೊಟ್ಲು ಶಾಸ್ತ್ರದಿಂದ ಹಿಡಿದು ಪಟ್ಟಾಭಿಷೇಕದವರೆಗೂ ಬಂತು. ಸೊ ತೊಟ್ಲು ಶಾಸ್ತ್ರದ ಹಾಡಲ್ಲಿ ನಿಜವಾಗ್ಲೂ ನಮ್ಮ ಮಗು ಹುಟ್ಟಿದಾಗ ಮನೆಯಲ್ಲಿ ಹೇಗೆ ತೊಟ್ಲಗ್ ಹಾಕಿ ಗುಂಡಪ್ಪನಿಟ್ಟು ದೃಷ್ಟಿ ತೆಗೆದು ಹೇಗೆ ಮಾಡ್ತೀವಿ, ಅದೇ ಪೂರ್ತಿ ಶಾಸ್ತ್ರ ಎಲ್ಲ ಮಾಡೋರು ಮಕ್ಕಳು ಆ ಹಾಡಿನಲ್ಲಿ. ಸೊ ಅವ್ರಿಗೆ ಪೂರ್ತಿ ಗೊತ್ತಾಯ್ತು ಹೇಗೆ ಹೇಗ ಇರುತ್ತೆ ಅಂತ. ಯಾಕಂದ್ರೆ ಫಂಕ್ಷನ್ ಹೋದಾಗ ಯಾರು ಅಲ್ಲಿ ಏನ್ ನಡೀತಾ ಇರುತ್ತೆ ಯಾರು ನೋಡೋದು ಇಲ್ಲ, ಮಕ್ಕಳು ಅಪ್ಪಾಡಿಗವರೆಲ್ಲ ಇರ್ತಾರೆ, ಯಾರು ದೊಡ್ಡ ಮಕ್ಕಳೇ ಅಂತನಾಗ್ಲಿ ಬರೀ ಮಾತಾಡ್ಕೊಂಡು ಕಳೆ ಕಳೀತಾರೆ. ಸೊ ಈ ತರ ಎಲ್ಲ ಮಾಡೋದ್ರಿಂದ ಅವ್ರ ಕಥೆಗೂ ಗೊತ್ತಾಗತ್ತೆ.
1: ಕರೆಕ್ಟ್, ಹೊರಟು ಹೋಗಿದೆ ಕತೆ ಕೇಳೋದು, ಆಮೇಲೆ ಈ ತರ ನಾಟಕಗಳನ್ನ ನೋಡೋದು, ಪ್ರದರ್ಶನಗಳನ್ನ ನೋಡೋದೆಲ್ಲ ಈಗ ಎಲ್ಲ ಡಿಜಿಟಲ್ ಯುಗದಲ್ಲಿ ಎಲ್ಲ ಮೊಬೈಲ್ ಅಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ಕೊಂಡು ಕೂತಿರ್ತಾರೆ ವಿನಃ ಈ ತರದ ಪ್ರದರ್ಶನಗಳು ಕಲೆಗೆ ಸಿಗ್ನಿಫಿಕೆನ್ಸ್
0: ಪ್ರೋತ್ಸಾಹ ಮಾಡ್ಬೇಕು. ಈ ತರ ಇವಾಗ ನಾವು ಇದನ್ನ ಈ ಸೀನ್ ಮಾಡ್ಬೇಕಾಗಿದೆ, ಇದನ್ನೇ ನೀವು ಓದ್ಕೊಂಡ್ ಬನ್ನಿ ಕಥೆಲಿ ಹೆಂಗಿದೆ ಅಂತ. ಸೊ ಅದೇ ರೀತಿ ಮಾಡೋಣ ಅಂತ ಹೇಳಿ ಒಂದು ಯುದ್ಧದ ಸೀನ್ ಆಗ್ಲಿ ಇದಾಗ್ಲಿ ಯಾವ ಒಂದು ಇಟ್ಕೊಂಡಿರ್ತಾರೆ ಆಯುಧ, ರಾಮ ಯಾವ್ದು ಇಟ್ಕೊಂಡಿರ್ತಾನೆ, ಈ ಕಡೆ ರಾವಣ ಹೆಂಗಿರ್ತಾನೆ, ಕುಂಭಕರ್ಣ ಆದ್ರೆ ಹೆಂಗ್ ಮಾಡ್ತಾನೆ. ಸೊ ಆ ತರ ಅವರು ನೋಡ್ಕೊಂಡು ಅದನ್ನ ಹೆಂಗೋ ಮಾಡಿ ತಿಳ್ಕೊಂಡು ಬರ್ತಾರೆ ಮಕ್ಕಳು. ಸೊ ಅದ್ರ ಮಾಡಿದಾಗ ಒಂದು ಚೆನ್ನಾಗಿರುತ್ತೆ.
1: ನೀವು ಭರತನಾಟ್ಯಂ ಜೊತೆ ಕಥಕ್ ಕೂಡ ನೀವು ಕಲ್ತಿದ್ದೀರಿ. ಸೊ ಇದು ಕಥಕ್ ಕಲಿಯೋದ್ರಿಂದ ನಿಮ್ಮ ಭರತನಾಟ್ಯಂ ಅಭಿವ್ಯಕ್ತಿಗೆ ಅದು ಹೇಗೆ ಒಂದು ಹೊಸ ಆಂಗಲ್ ನ ನೀಡ್ತು ಅಂತ ನಿಮ್ಮ ಅನಿಸಿಕೆ?
0: ಹೌದು, ನಂದಿನೀಶ್ವರ ಅವ್ರ ಹತ್ರನೇ ನಾನು ಕಥಕ್ ಕೂಡ ಕಲ್ತಿದ್ದು. ಕಥಕ್ ನಲ್ಲಿ ನಾವೀಗ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಮಾಡೋ ತರ ಅರಮಂಡಲ ಆತರ ನಾಟ್ಯಾರಂಭ ಆತರ ಸ್ಟಿಫ್ ಆಗಿ ಮಾಡುವಂತ ಪೋಸ್ಟರ್ಸ್ ಇರೋದಿಲ್ಲ. ಅದರಲ್ಲಿ ಲಾಸ್ಯ ಅಂತಂದ್ರೆ ಗ್ರೇಸ್ಫುಲ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಫುಟ್ ವರ್ಕ್ ತುಂಬಾ ಫಾಸ್ಟ್ ಆಗಿರುತ್ತೆ, ಬಹಳ ಫಾಸ್ಟ್ ಆಗಿರುತ್ತೆ ಫುಟ್ ವರ್ಕ್ ಅಲ್ಲಿ. ಸೊ ಆ ಗ್ರೇಸ್ ಏನಿದೆ ಮತ್ತೆ ಆ ಫುಟ್ ವರ್ಕ್ ನಲ್ಲಿ ಅಷ್ಟು ಫಾಸ್ಟ್ ಆಗಿ ಬಿಗಿ ಮಾಡೋದು ಅದನ್ನ ತುಂಬಾ ಹೆಲ್ಪ್ ಆಗತ್ತೆ. ಆ ಗ್ರೇಸ್ ನ ನಾವು ಭರತನಾಟ್ಯದಲ್ಲಿ ಮಾಡುವಾಗ ಅಭಿನಯದಲ್ಲಿ ಅಳವಡಿಸ್ಕೋಬಹುದು.
1: ಸೊ ಎಕ್ಸ್ಪ್ರೆಷನ್ಸ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಕಥಕ್, ಎಕ್ಸ್ಪ್ರೆಷನ್ಸ್ ಕೂಡ.
0: ಹೌದು ಹೌದು ಹೌದು,
1: ಕಣ್ಣಿನ ಹಾವಭಾವನು ಇನ್ಕ್ಲೂಡ್ ಆಗಿರುತ್ತೆ,
0: ಇನ್ಕ್ಲೂಡ್ ಆಗುತ್ತೆ. ಹೌದು, ಎಸ್ಪೆಷಲಿ ಬಾಡಿ ಗ್ರೇಸ್ ಅದ್ರಲ್ಲಿ ಜಾಸ್ತಿ ಇರುತ್ತೆ.
1: ಓಕೆ ಓಕೆ, ಏನ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ, ಆ ಡ್ಯಾನ್ಸ್ ಫಾರ್ಮಿಗೂ ಈ ಡ್ಯಾನ್ಸ್ ಫಾರ್ಮ್ಗೂ? ಅಂಡ್ ನಿಮ್ಗೆ ಪ್ರಿಯವಾದ ಡ್ಯಾನ್ಸ್ ಫಾರ್ಮ್ ಯಾವುದು? ಇದು ಕ್ವಶನ್ ಕೇಳಬಾರ್ದು, ಯಾಕಂದ್ರೆ ಡ್ಯಾನ್ಸಸ್
0: ಇಲ್ಲ ನನಗೆ. ಭರತನಾಟ್ಯ ಹೆಚ್ಚು ಕಲ್ತಿರೋದ್ರಿಂದ ಹೆಚ್ಚು ತಿಳಿದಿರೋದ್ರಿಂದ ಇದು ಇಷ್ಟ. ಕಥಕ್ ಕೂಡ ತುಂಬಾನೇ ಇಷ್ಟ. ಕಥಕ್ ಒಂದೇ ಅಂತಲ್ಲ, ಎಲ್ಲಾ ನೃತ್ಯ ಕಾರ್ಯಗಳಿಗೆ ಅಟೆಂಡ್ ಮಾಡಿದ್ದೀನಿ. ಈಗ ರವೀಂದ್ರನಾಟ್ಯಂ, ಮಣಿಪುರಿ, ಎಲ್ಲದಲ್ಲೂ ಅದರದೇ ವೈಶಿಷ್ಟ್ಯ ಇದೆ. ಡಾನ್ಸೇ ಇಷ್ಟ ಆಗಿರೋದ್ರಿಂದ ನಮ್ಗೆ ಯಾವುದೇ ಫಾರ್ಮ್ ಆಗ್ಲಿ, ಇನ್ನೊಂದು ಜಾನಪದ ನೃತ್ಯ ಆಗ್ಲಿ ಮಾಡಕ್ಕೆ ಖುಷಿ.
1: ಓಕೆ, ಈಗ ಬೇರೆ ಬೇರೆ ಡಾನ್ಸ್ ಫಾರ್ಮ್ಗಳ ವರ್ಕ್ಶಾಪ್ಸ್ನ ನೀವು ಅಟೆಂಡ್ ಮಾಡಿದ್ದೀರಲ್ಲ, ಇದು ನಿಮ್ಮ ಕಲಾ ದೃಷ್ಟಿಯನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದೆ ರಮ್ಯಾ ಅವರೇ?
0: ಹೌದು ಹೌದು, ಒಂದೊಂದು ಡಾನ್ಸ್ ಫಾರ್ಮ್ ನಲ್ಲೂ
1: ಬೇರೆ ಬೇರೆ ಕಲ್ತ್ಕೊಳಕ್ ಇರತ್ತಲ್ವಾ, ಒಂದೇ ತರ ಇರಲ್ಲ ಯಾವ್ದು
0: ಇರೋದಿಲ್ಲ. ಹೌದು, ಈಗ ಮಣಿಪುರಿ ತಗೊಂಡ್ರೆ ನಾವು ಅದನ್ನ ನೋಡಿದಾಗ ತುಂಬಾ ಈಸಿ ಅಂತ ಅನ್ನಿಸ್ಬಿಡುತ್ತೆ. ಈಗ ನಾವೆಲ್ಲರೂ ಒಂದು ವಿಡಿಯೋ ನೋಡಿದಾಗ ಇದಲ್ಲಿ ಏನಿಲ್ಲ ಜಾಸ್ತಿ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಮಾಡಕ್ಕೆ ನಿಂತಾಗ ಗೊತ್ತಾಗತ್ತೆ ಅದರಲ್ಲಿ ತುಂಬಾ ನಿಧಾನವಾದ ಮೂಮೆಂಟ್ಸ್ ಇರುತ್ತೆ, ಅಷ್ಟು ಸ್ಲೋ ಆಗಿ ಮಾಡೋದು ಬಹಳ ಕಷ್ಟ. ಆ ಪೊಸಿಷನ್ ಅಲ್ಲಿ ನಿಂತು ಅದನ್ನ ಮಾಡೋದು ತುಂಬಾ ಕಷ್ಟ. ಮತ್ತೆ ಅದು ನಾರ್ತ್ ಈಸ್ಟರ್ನ್ ಫಾರ್ಮ್ ಇದಿರುತ್ತೆ. ಸೊ ಅದರಲ್ಲಿ ಇದು ವಿಷ್ಣು ಪಂಥ ಅದರದ್ದು ಹಾಡುಗಳು ಜಾಸ್ತಿ ಇರುತ್ತೆ. ಸೊ ಅದರದ್ದು ಕಲ್ಚರ್ ಬಗ್ಗೆ ನಾವು ತಿಳ್ಕೊಂಡಂಗಾಗತ್ತೆ. ಅದ್ರಲ್ಲಿ ಯಾವ ರೀತಿ ನೃತ್ಯಗಳಿರುತ್ತೆ, ಯಾವ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡ್ತಾರೆ, ಸೊ ಅದನ್ನ ತಿಳ್ಕೋಬಹುದು.
1: ಓಕೆ, ರವೀಂದ್ರನಾಟ್ಯದ ಕಡೆ ಹೇಗೆ ಒಲವು ಬಂತು?
0: ಅದು ಕೂಡ ನಂದಿನೀಶ್ವರ ಅವರು ಏರ್ಪಡಿಸಿದ್ರು ಒಂದು ಕಾರ್ಯಾಗಾರ, ವಾಲ್ಮೀಕಿ ಬ್ಯಾನರ್ಜಿ ಅವರು ನಡೆಸ್ಕೊಟ್ಟಿದ್ರು.
1: ಓಕೆ,
0: ಅದು ಒಂದು ತುಂಬಾ ಡಿಫ್ರೆಂಟ್ ಆಗಿತ್ತು, ಅದರದ್ದು ಮ್ಯೂಸಿಕ್ ಸಹ ತುಂಬಾ ಬಹಳ ಡಿಫ್ರೆಂಟ್ ಆಗಿದೆ. ಸೊ ಅದು ಪೂರ್ತಿನೇ ಬೇರೆ ತರ ಬರುತ್ತೆ.
1: ಸೊ ನೀವು ಇವಾಗ ಬೇರೆ ಬೇರೆ ನೃತ್ಯ ಫಾರ್ಮ್ ಅಲ್ಲಿ

0: ಇಟ್ಕೊಂಡಿರೋದ್ರಿಂದ ನಿಮಗೆ ಅದು ಒಂದು ಶಕ್ತಿ ಅಂತ ಅನ್ಸುತ್ತೆ, ಒಂದು ಚಾಲೆಂಜ್ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲನೂ ಬೇರೆ ಬೇರೆ ಶೈಲಿಗಳನ್ನು ಕಲ್ತ್ಕೋಬೇಕು, ಭಂಗಿಗಳನ್ನು ಕಲ್ತ್ಕೋಬೇಕು, ಥಿಯರಿನೂ ಕಲ್ತ್ಕೋಬೇಕು ಅದ್ರ ಜೊತೆಗೇನೆ, ಮತ್ತೆ ಸಂಗೀತನೂ ಕಲ್ತ್ಕೋಬೇಕು. ಸೊ ಅದು ಒಂಥರ ಚಾಲೆಂಜ್ ಅಂತ ಅನ್ಸುತ್ತೆ ಅದು, ಬಟ್ ಆರ್ ಇಟ್ ಈಸ್ ಆ್ಯಡಿಂಗ್ ಟು ಯುವರ್ ಎನರ್ಜಿ ಆರ್ ಸ್ಟ್ರೆಂತ್ ಅಂತ ಅನ್ಸುತ್ತೆ.
1: ಒಂದ್ ರೀತಿ ಸ್ಟ್ರೆಂತ್ ಹೌದು, ಒಂದ್ ರೀತಿ ಚಾಲೆಂಜು ಹೌದು.
0: ಓಕೆ,
1: ಎರಡು ಹೇಳ್ಬೇಕಂದ್ರೆ ಸ್ಟ್ರೆಂತ್ ಏನು ಅಂತಂದ್ರೆ, ಈಗ ನಾವು ಕಥಕ್ ಮಾಡ್ಬೇಕಾದ್ರೆ ಹಿಂದೂಸ್ತಾನಿ ಮ್ಯೂಸಿಕ್ ಜಾಸ್ತಿ ಇರುತ್ತೆ, ಸೊ ಅದನ್ನ ತಿಳ್ಕೊಬೇಕಾಗತ್ತೆ. ಸೊ ಅದು ನಮ್ಗೆ ಕಲ್ತ್ಕೊಂಡಾಗ ಸ್ಟ್ರೆಂತ್ ಆಗತ್ತೆ.

0: ಹೌದು, ಒಂದ್ ರೀತಿ ಚಾಲೆಂಜು ಹೌದು.
1: ಓಕೆ,
0: ಎರಡು ಹೇಳ್ಬೇಕಂದ್ರೆ ಸ್ಟ್ರೆಂತ್ ಏನು ಅಂತಂದ್ರೆ, ಈಗ ನಾವು ಕಥಕ್ ಮಾಡ್ಬೇಕಾದ್ರೆ ಹಿಂದೂಸ್ತಾನಿ ಮ್ಯೂಸಿಕ್ ಜಾಸ್ತಿ ಇರುತ್ತೆ, ಸೊ ಅದನ್ನ ತಿಳ್ಕೋಬೇಕಾಗತ್ತೆ. ಸೊ ಅದು ನಮ್ಗೆ ಕಲ್ತ್ಕೊಂಡಾಗ ಸ್ಟ್ರೆಂತ್ ಆಗತ್ತೆ. ಈಗ ಚಾಲೆಂಜ್ ಏನು ಅಂತಂದ್ರೆ, ನಾವು ಕಥಕ್ ಮಾಡ್ಬೇಕಾದ್ರೆ ಭರತನಾಟ್ಯಂ ಮಿಕ್ಸ್ ಮಾಡಬಾರ್ದು, ಸೊ ಅದೆರಡನ್ನು ಬೇರೆ ಇಟ್ಟಿರಬೇಕು. ಸೊ ಅದು ಒಂದು ನಮ್ಗೆ ಚಾಲೆಂಜ್. ಸೊ ಎರಡು ಕೂಡ ಆಗತ್ತೆ.
1: ಈಗ ಡ್ಯಾನ್ಸ್ ಇಸ್ ಅ ಥೆರಪಿ ಅಂತಾನು ಹೇಳ್ಬೋದು. ಸೊ ಇದು ನಮ್ಮ ಮಾನಸಿಕ ಆರೋಗ್ಯ ಬೂಸ್ಟ್ ಮಾಡುವಲ್ಲಿ ಅಥವಾ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಮಾಡುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ರಮ್ಯಾ ಅವರೇ?
0: ಹೌದು, ಈಗ ನೀವು ನೋಡ್ತಿರೋ ಎಲ್ಲಾ ಕಡೆ ಮಾಂಟೆಸರಿಗಳಲ್ಲಿ ಇದು ಫೈನ್ ಮೋಟಾರ್ ಸ್ಕಿಲ್ಸ್ ಗೋಸ್ಕರ ಎಲ್ಲರೂ ಸೇರಿಸ್ತಾರೆ.
1: ಕರೆಕ್ಟ್.
0: ಅದು ಇಲ್ಲಿ ನ್ಯಾಚುರಲ್ ಆಗಿ ಆಗತ್ತೆ ಮಕ್ಕಳಿಗೆ. ಎನಿ ಆರ್ಟ್ ಫಾರ್ಮ್ ತಗೊಳ್ಳಿ, ಅದರಲ್ಲಿ ನೀವು ಫೈನ್ ಮೋಟಾರ್ ಸ್ಕಿಲ್ಸ್ ಏನಿದೆ ಅದು ಚೆನ್ನಾಗಿ ಡೆವಲಪ್ ಆಗತ್ತೆ ಮಕ್ಕಳಿಗೆ. ಒಂದೇ ಸಮಯದಲ್ಲಿ ಅವರು ಒಂದು ಸ್ಟೆಪ್ ಮಾಡಬೇಕಾದ್ರೆ ರಿದಮ್ ಗೊತ್ತಿರಬೇಕು, ತಾಳದಲ್ಲಿ ತೋರಿಸ್ತಾ ಇರಬೇಕು, ಕೈ ಹಸ್ತಗಳು ಮಾಡ್ತಾ ಇರಬೇಕು, ಬಾಡಿ ಮೂವ್ಮೆಂಟ್ ನೋಡ್ಕೋಬೇಕು, ಅವ್ರ ಕಣ್ಣಿನ ಚಲನೆ, ಕತ್ತಿನ ಚಲನೆ, ಆಮೇಲೆ ಶಿರದ ಚಲನೆ, ಎಲ್ಲದನ್ನೂ ಅಟ್ ಎ ಟೈಮ್ ಮಾಡಬೇಕು ವಿತ್ ದ ರಿದಮ್. ಸೊ ಅಲ್ಲಿ ಎಷ್ಟು ತುಂಬಾ ಒಳಗಡೆ ಕೆಲಸ ಮೆಂಟಲ್ ಆಗಿ ಅವ್ರು ಮಾಡ್ತಿರ್ತಾರೆ. ಸೊ ಆದ್ರಿಂದ ಅದು ಆ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗತ್ತೆ ಮಕ್ಕಳಿಗೆ. ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ ಆಗತ್ತೆ. ಮ್ಯಾಥಮೆಟಿಕಲ್ ಆಗಿ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ತಾಳ ಜ್ಞಾನ ಬರುತ್ತೆ.
1: ಹೌದಾ?
0: ಹೌದು.
1: ಓಕೆ.
0: ಸೊ ಇಷ್ಟ ಆವರ್ತದಲ್ಲಿ ಅವ್ರು ಕಂಪ್ಲೀಟ್ ಮಾಡಬೇಕು ಅದನ್ನ ಅಂತ ಅವ್ರಿಗೆ ಅರ್ಥ ಆಗತ್ತೆ.
1: ಟೈಮ್ ಸೆನ್ಸ್ ಚೆನ್ನಾಗಿ
0: ಡೆವಲಪ್ ಆಗತ್ತೆ. ಆಮೇಲೆ ನೀವು ಫಿಸಿಕಲ್ ಆಗಿ ಹೇಳಿದಂಗೆ, ನಾವು ಡಾನ್ಸ್ ಕ್ಲಾಸ್ಗೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ನಾವು ಸ್ಟೆಪ್ ಶುರು ಮಾಡೋದಿಲ್ಲ, ಒಂದು 10-15 ನಿಮಿಷ ನಾವು ವ್ಯಾಯಾಮ ಮಾಡ್ತೀವಿ. ನಾನು ಅದಕ್ಕೆ ಯೋಗಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ, ಯೋಗಾಸನಗಳು ಮಾಡಿಸ್ತೀನಿ, ಸೂರ್ಯ ನಮಸ್ಕಾರ ಮಾಡಿಸಿ ಸೀನಿಯರ್ ಮಕ್ಕಳಿಗೆಲ್ಲ, ನಾವು ಅದೇ ವಾರ್ಮ್ ಅಪ್ ಆಗತ್ತೆ. ಸೂರ್ಯ ನಮಸ್ಕಾರ ಮಾಡಿಸಿ ನಾವು ಶುರು ಮಾಡ್ತೀನಿ ಕ್ಲಾಸ್ನ. ಸೊ ಆ ಫ್ಲೆಕ್ಸಿಬಿಲಿಟಿ ಕೂಡ ಬರುತ್ತೆ.
1: ಓಕೆ.
0: ಸೊ ಅದೆಲ್ಲ ಮಾಡೋದ್ರಿಂದ ದೇಹದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ.
1: ಯಾರು ಹೇಳಲ್ಲ, ಎಲ್ಲರೂ ಲೈಕ್ ಈಗ ಮಾನಸಿಕ ತೊಂದರೆ ಇರೋರಿಗೆ ಯಾರಿಗಾದ್ರೂ ನೀವು ಇದು ಡ್ಯಾನ್ಸ್ ಕಲೀರಿ ಅಥವಾ ಈ ತರದ ಯಾವ್ದಾದ್ರು ಹಾಬೀಸ್ ಅಲ್ಲಿ ತೊಡಸ್ಕೊಳ್ಳಿ ಅಂತ ಯಾರು ಹೇಳಲ್ಲ, ಲೈಕ್ ಮೆಡಿಸಿನ್ಸ್ ಬಗ್ಗೆನೇ ಜಾಸ್ತಿ
0: ಮಾತಾಡ್ತಾರೆ.
1: ಬಟ್ ವಿ ಕ್ಯಾನ್ ಕನ್ಸಿಡರ್ ಡ್ಯಾನ್ಸ್ ಆಸ್ ಆಲ್ಸೋ ಅ ಥೆರಪಿ ಅಂತ ಅಲ್ವಾ?
0: ಹೌದು ಹೌದು. ನಾನು ಒಂದ್ಸಲ ಡೆಫ್ ಅಂಡ್ ಡಮ್ ಮಕ್ಕಳಿಗೆ ಒಂದು ಶಾಲೆನಲ್ಲಿ ಪಾಠ ಮಾಡ್ತಿದ್ದೆ. ಆಗ ಅವರು ಆನ್ಯುವಲ್ ಡೇಗೆ ನಮ್ಮ ಟೀಚರ್ ಕಳಿಸಿದ್ರು ಅಲ್ಲಿ ಹೇಳ್ಕೊಡ್ಲಿಕ್ಕೆ. ಅವಾಗ ಒಂದು ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆ ಮಕ್ಕಳಿಗೆ. ಎಲ್ಲ ಅವರು ಕೂಡ ಸಹಜವಾಗಿ ಅವ್ರಿಗೂ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ, ಮಾಡಬೇಕು ಅಂತ ಇರುತ್ತೆ.
1: ಕರೆಕ್ಟ್.
0: ಸೊ ನಾವು ಹೆಂಗೆ ಅವ್ರಿಗೆ ಹೇಳ್ಕೊಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅವರು ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಬಹಳ ಚೆನ್ನಾಗಿ ಮಾಡಿದ್ರು ಮಕ್ಕಳು, ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ನಾವು ಹೇಳ್ಕೊಳ್ಳೋ ರೀತಿ ಸ್ವಲ್ಪ ವ್ಯತ್ಯಾಸ ಮಾಡ್ಬೇಕಾಗತ್ತೆ ಅಷ್ಟೇ ಬಿಟ್ರೆ, ಇದು ತುಂಬಾನೇ ಹೆಲ್ಪ್ ಆಗತ್ತೆ ಅವ್ರಿಗೂ. ತುಂಬಾ ಸಂತೋಷ ಕೊಡುವಂತ ಒಂದು ಇದು ನೃತ್ಯ. ಅದಕ್ಕೆ ನನ್ನ ಶಾಲೆಗೆ ಇದು ಉಪಾಸನ ಅಂತ ಇಟ್ಟಿರೋದು. ಉಪಾಸನೆ ಅಂತಂದ್ರೆ ವರ್ಷಿಪ್, ಪ್ರೇಯರ್ ಅಂತ ಅರ್ಥ ಬರುತ್ತೆ. ಸೊ ಈ ನೃತ್ಯದ ಮೂಲಕ ನಮ್ಮ ಒಂದು ಪ್ರಾರ್ಥನೆ ನಡೀತಾ ಇರಬೇಕು, ಪೂಜೆ ಸಲ್ಲಿಸ್ತಾ ಇರಬೇಕು ದೇವರಿಗೆ ಅನ್ನೋದು ಮನೋಭಾವ ಇರಬೇಕು. ಯಾವುದೇ ಒಂದು ಬರೀ ಪ್ರದರ್ಶನಕ್ಕೆ ಸೀಮಿತವಾಗಬಾರದು ಅನ್ನೋದು ಒಂದು ನಮ್ಮ ಗುರುಗಳಿಂದ ಬಂದ ಒಂದು ಇದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ.
1: ಓಕೆ. ರಮ್ಯಾ ಅವರೇ, ಇವಾಗ ನೀವು ಅನೇಕ ಪ್ರದರ್ಶನಗಳನ್ನೆಲ್ಲ ಏರ್ಪಾಡು ಮಾಡಿದ್ದೀರಾ, ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೀರಾ, ಲೈಕ್ ಸೀತಾ ಪರಿಣಯ, ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆಯ ರಿಲೇಟೆಡ್ ಅದನ್ನು ಮಾಡಿದ್ದೀರಾ. ಸೊ ಇದು ಮಾಡುವಾಗ ನೀವು ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೋತಾ ಇದ್ರಿ? ಎಷ್ಟು ದಿನ ಪ್ರಿಪರೇಷನ್ ಬೇಕು ಅದಕ್ಕೆ? ಎಷ್ಟು ಜನ ಮಕ್ಕಳು ಅಥವಾ ಟ್ರೂಪ್ನ ನೀವು ರೆಡಿ ಮಾಡ್ತೀರಾ, ಅದರ ಬಗ್ಗೆ ಹೇಳ್ತೀರಾ?
0: ಹೌದು. ಈಗ ಒಂದು ಡಾನ್ಸ್ ಡ್ರಾಮಾ ಅಂತ ಹೇಳಿದಾಗ, ಈಗ ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆ ಎಲ್ಲ ನಮ್ಮ ಟೀಚರ್ ಜೊತೆಗೆ ಮಾಡಿದ್ದು ನಾವು. ಸೊ ಮುಂಚೆನೇ ಅದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು. ಈಗ ಭಗವದ್ಗೀತೆ ಅಂದ್ರೆ ನಾವು ಅಷ್ಟು ಶ್ಲೋಕಗಳು ನಮ್ಗೆ ಬೈ ಹಾರ್ಟ್ ಆಗ್ಬಿಟ್ಟಿತ್ತು, ಬಾಯಿಗೆ ಬರ್ತಾ ಇತ್ತು. ಅದರ ಅರ್ಥವನ್ನ ತಿಳ್ಕೊತಾ ಇದ್ವಿ, ಆಮೇಲೆ ಅದನ್ನ ಅಭಿನಯಕ್ಕೆ ತರ್ತಾ ಇದ್ವಿ. ಹಾಗೆ ಪಂಚರತ್ನ ಕೃತಿಗಳನ್ನ ಮಾಡಿಸ್ತಾ ಇದ್ರು. ಅದರಲ್ಲೂ ಸಹ ಒಂದೊಂದು ಕೂಡ ಒಂದೊಂದು ದೊಡ್ಡ ಅದು ಆಧ್ಯಾತ್ಮ ಇದೆ ಒಂದೊಂದ್ರಲ್ಲೂ.
1: 60 ನಿಮಿಷದ ಪ್ರದರ್ಶನಕ್ಕೆ ನೀವು ಎಷ್ಟು ದಿನದ ಮುಂಚೆ ತಯಾರಿ ಮಾಡ್ಕೋಬೇಕಾಗತ್ತೆ?
0: ಒಂದು 4-5 ತಿಂಗಳು ಬೇಕು.
1: ಬಿಗ್ ಪ್ರಾಜೆಕ್ಟ್.
0: ಹೌದು ಹೌದು. ಹಾಡುಗಳನ್ನ ಹುಡುಕಿ ಅದನ್ನ ಸಾಹಿತ್ಯದ ಅರ್ಥವನ್ನ ಫಸ್ಟ್ ಅರ್ಥ ಮಾಡಿಕೊಂಡು, ಅಥವಾ ಈಗ ಭಗವದ್ಗೀತೆ ಅಂತಂದ್ರೆ ಅದನ್ನ ಹೆಂಗೆ ಪ್ರಾಜೆಕ್ಟ್ ಮಾಡಬೇಕು, ಎಷ್ಟು ಜನ ಮಕ್ಕಳು, ಯಾವ ರೀತಿ ಗ್ರೂಪು, ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ.
1: ಓಕೆ. ಈಗ ನೀವು ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದು ಅದನ್ನೇ ನೀವು ವೃತ್ತಿಯನ್ನಾಗಿ ತಗೋಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ಲೈಫ್ ಅಲ್ಲಿ ಲೈಕ್ ಡ್ಯಾನ್ಸ್ ಇಸ್ ಮೈ ಪ್ಯಾಷನ್, ಸೊ ಲೆಟ್ ಮಿ ಕಂಟಿನ್ಯೂ ದಾಟ್ ಅಂತ, ಆ ನಿರ್ಧಾರ ತಗೊಂಡಿರೋದು ಎಷ್ಟು ಕಠಿಣ ಆಗಿತ್ತು ನಿಮ್ಗೆ?
0: ಹೌದು, ಆ ಮೊಮೆಂಟ್ ಅಲ್ಲಿ ಅನ್ಸುತ್ತೆ,
1: ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ, ಇದ್ರಲ್ಲಿ ಗೊತ್ತಿಲ್ಲ ಹೆಂಗ್ ನಡೆಯುತ್ತೆ ಅಂತ ಹೇಳಿ, ಯು ಡೋಂಟ್ ನೋ ದ ಫ್ಯೂಚರ್. ಸೊ ಹೌ ಡಿಫಿಕಲ್ಟ್ ವಾಸ್?

0: ದಟ್.
1: ಹೌದು, ಆನ್ ಸೈಟ್ ಆಪರ್ಚುನಿಟೀಸು ಎಲ್ಲ ಕೂಡ ಬರ್ತಾ ಇತ್ತು ಅವಾಗ. ಬಟ್ ಏನಂದರೆ ಟೈಮು ತುಂಬ ತಗೊಂಡ್ಬಿಡುತ್ತೆ ಈ ಪ್ರೊಫೆಷ್ನಲ್ ಜಾಬ್. 9 to 5 ಇರೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ಪ್ರಾಜೆಕ್ಟ್ ಡೆಡ್ ಲೈನ್ಸ್ ಅಂತ ಹೇಳಿ ತುಂಬ ಸಮಯ ತಗೊಂಡ್ಬಿಡುತ್ತೆ. ನಮಗೆ ಅಂತ ನಮಗೇನು ಆಸೆ ಪಟ್ಟು ಬೇರೆ ಮಾಡಬೇಕು ಅನ್ನೋದಕ್ಕೆ ಸಮಯ ಸಿಗೋದಿಲ್ಲ. ಅದು ಒಂದು ತೊಡಕಾಗ್ತಾ ಇತ್ತು ನನ್ನ ನೃತ್ಯ ಕಂಟಿನ್ಯೂ ಮಾಡೋದಕ್ಕೆ. ಬರೀ ಶನಿವಾರ ಭಾನುವಾರನೇ ತೊಗೊಂಡ್ರೆ ತುಂಬ ಟೈಮ್ ಕಡಿಮೆ ಆಗ್ತಾ ಇತ್ತು, ಮತ್ತೆ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಅಟ್ಲೀಸ್ಟ್ 5 ವರ್ಷದ ತನಕ ಅವ್ರ ಜೊತೆಗೆ ಇದ್ದು ಬೆಳೆಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಅದಕ್ಕೆ ಅದನ್ನು ಪೂರ್ಣ ಕೆಲಸನ ಬಿಟ್ಟು ನೃತ್ಯವನ್ನೇ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಇದರಿಂದ ತುಂಬಾ ಸಂತೋಷ ಆಗಿದೆ.
0: ಸಾರಿ ಫೀಲಿಂಗ್ ಇದೆಯಾ?
1: ಇಲ್ಲ ಇಲ್ಲ, ಖಂಡಿತ ಇಲ್ಲ.
0: ಯು ಆರ್ ಹ್ಯಾಪಿ. ಓಕೆ, ಈಗ ನೀವು ಒಂದು ನೃತ್ಯ ಶಾಲೆಯನ್ನು ನಡೆಸ್ತಾ ಇದ್ದೀರಾ. ಸೊ ಮಕ್ಕಳಲ್ಲಿ ಈ ಡಿಸಿಪ್ಲಿನ್ ಮತ್ತೆ ಕಲಾತ್ಮಕತೆ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ನೃತ್ಯದ ಮೂಲಕ ಹೇಗೆ ಬೆಳೆಸ್ತಾ ಇದ್ದೀರಾ ನೀವು? ಅಂಡ್ ದಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ಬಿಕಾಸ್ ನೌ ಇಟ್ ಈಸ್ ದ ಚಿಲ್ಡ್ರನ್ ಆರ್ ಲೂಸಿಂಗ್ ಇಟ್ ಅಲ್ವಾ?
1: ಹೌದು ಹೌದು. ಡಾನ್ಸ್ ಕ್ಲಾಸಿಗೆ ಬರಬೇಕು ಅಂತಂದ್ರೆ ಎಲ್ಲರಿಗೂ ಒಂದು ಖುಷಿ ಇರಬೇಕು. ಸೊ ಎಲ್ಲರೂ ಚೆನ್ನಾಗಿ ನಾನು ಕಣ್ಕಪ್ಪು ಹಾಕ್ಕೊಂಡು ಬಿಂದಿ ಇಟ್ಕೊಂಡು ಬರಬೇಕು ಕ್ಲಾಸಿಗೆ ಚೆನ್ನಾಗಿ. ಸೊ ಎಲ್ಲ ಬಂದ ತಕ್ಷಣ ಎಲ್ಲರೂ ನಗನಾಗ್ತಾ ಇರಬೇಕು ಕ್ಲಾಸ್ನಲ್ಲಿ. ಟೈಮ್ಗೆ ಸರಿಯಾಗಿ ಬರಬೇಕು. ಬಂದ ತಕ್ಷಣ ನಾವು ಏನು 10 ಮಿನಿಟ್ಸ್ ವ್ಯಾಯಾಮ ಇರುತ್ತೆ ಅದನ್ನು ಮಾಡಬೇಕು. ಅದು ಕೂಡ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಮಾಡ್ತಾ ಹೋಗ್ತಾರೆ. ಸೊ ಕ್ಲಾಸಿಗೆ ಮುಗಿಸ್ತಾರೆ. ಸೊ ಅದು ಒಂದು ರೊಟೀನ್ ಫಿಕ್ಸ್ ಆಗುತ್ತೆ.
0: ಓಕೆ,
1: ಸೊ ಅದೇ ಡಿಸಿಪ್ಲಿನ್ ಅವ್ರ ಕೈಲಿ ಫಾಲೋ ಆಗುತ್ತೆ. ಅಂಡ್ ಮತ್ತೆ ಈ ತರ ನಾವು ಕಥೆಗಳು ಇದೆಲ್ಲ ಮಾಡಿದಾಗ ಅದರಲ್ಲಿ ಏನಿದೆ ನಾವು ನೀತಿ ಅದನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾವುದೇ ಹಾಡು ತಗೊಂಡಾಗ ಅದರಲ್ಲಿ ಯಾವ ರೀತಿ ಯಾವ ದೇವ್ರ ಬಗ್ಗೆ ಇದೆ ಅದರಲ್ಲಿ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಆಮೇಲೆ ಆ ಸಾಹಿತ್ಯದ ಅರ್ಥನ ನಾವು ಅದನ್ನ ಅಭಿನಯದ ಮೂಲಕ ಇದ್ ಮಾಡ್ತೀವಿ.
0: ಓಕೆ,
1: ಸೊ ಆ ಡಿಸ್ಕಷನ್ ಮಾಡಿದಾಗ ಸುಮಾರಾಗಿ ಅವರು ಅದೇನೇನು ಮಾರಲ್ ವ್ಯಾಲ್ಯೂಸ್ ಇದೆ ಅದೆಲ್ಲಾನು ಅರ್ಥ ಮಾಡ್ಕೋತಾರೆ. ಬರೀ ಕತೆ ಓದೋದ್ರಿಂದ ಅಲ್ಲ, ಅದನ್ನ ನಾವು ಅಭಿನಯನ ಮಾಡೋದ್ರಿಂದ ಅದು ಮನಸ್ಸಲ್ಲಿ ಚೆನ್ನಾಗಿ ಕೂರುತ್ತೆ ಮಕ್ಕಳಿಗೆ.
0: ಈಗಿನ ಪೋಷಕರು ಮಕ್ಕಳಿಗೆ ಕಲೆಯನ್ನ ಕಲಿಸುವಲ್ಲಿ ಏನೇನ್ ಬದಲಾವಣೆಗಳನ್ನ ಅರ್ಥ ಮಾಡ್ಕೋಬೇಕು? ರ್ಯಾಂಡಮ್ ಆಗಿ ತಗೊಂಡೋಗಿ ನನ್ನ ಮಗನಿಗೆ ಮಗಳಿಗೆ ಭರತನಾಟ್ಯಂ ಕಲಿಸ್ತೀನಿ ಅಥವಾ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಕಲಿಸ್ತೀನಿ, ನನ್ಗೆ ಅದು ಆಸಕ್ತಿ ಇದೆ ನಾನ್ ಕಲಿಸ್ತೀನಿ ಅಂತ. ಬಟ್ ವಿ ಡೋಂಟ್ ಥಿಂಕ್ ಅಬೌಟ್ ಅವರ್ ಚಿಲ್ಡ್ರನ್ಸ್ ವಿಶ್ ಅಲ್ವಾ, ಅವ್ರಿಗೆ ಏನು ಇಷ್ಟ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
1: ಹೌದು, ಮಕ್ಕಳಿಗೆ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನ ಕೊಡಬೇಕು. ಈಗ ಪಕ್ಕದ ಮನೆಯವ್ರು ಸೇರಿಸಿದ್ರು ಡಾನ್ಸ್ಗೆ, ನಾವು ಸೇರಿಸಿದ್ವಿ, ಅವ್ರು ಇದಕ್ಕೆ ಸೇರಿಸಿದ್ರು, ನಾವು ಇನ್ನೊಂದು ಅಭ್ಯಾಸಕ್ಕೆ ಸೇರಿಸಿದ್ವಿ, ಆ ತರ ಮಾಡಬಾರದು.
0: ನೀವು ಬಂದಾಗ ಕೇಳ್ತೀರಾ ಪೋಷಕರಲ್ಲಿ ಮಗುಗೆ ಇಷ್ಟ ಇದೆಯಾ?
1: ನನ್ನ ಮಕ್ಕಳನ್ನೇ ಕೇಳ್ತೀನಿ, ಮಕ್ಕಳನ್ನೇ ಕೇಳ್ತೀನಿ. ಅಂಡ್ ಸುಮಾರು ಸಲ ನನ್ನ ಪೇರೆಂಟ್ಸ್ಗೂ ಹೇಳಿ ವಾಪಸ್ ಕಳಿಸಿದ್ದು ಇದೆ. ಅವ್ರಿಗೆ ಬೇರೆದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಚಿತ್ರಕಲೆ ಆಗ್ಬೋದು ಅಥವಾ ನಾಟಕ ಮಾಡೋದ್ರಲ್ಲಾಗ್ಬೋದು. ಸೊ ಬೇರೆದಲ್ಲಿ ಇರುತ್ತೆ, ಇದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಬೇರೆ ಇಲ್ಲವೇ ಇಲ್ಲ ಅಂತ ಏನೂ ಇಲ್ಲ. ಸೊ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಬಹುದು ಅದರಲ್ಲಿ, ಆ ಒಂದು ಆರ್ಟ್ ಫಾರ್ಮ್ ಅಲ್ಲಿ ಅಂತ ಇದ್ರೆ ಖಂಡಿತ ನಾನು ಪೇರೆಂಟ್ಸ್ಗೆ ತಿಳಿಸಿದ್ದೀನಿ. ಮತ್ತೆ ಇದರಿಂದ ಬಹಳಷ್ಟು ಒಂದು ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಎನಿ ಆರ್ಟ್ ಫಾರ್ಮ್ ಇಂದ. ಸೊ ಯಾವ್ದಾರ ಒಂದು ಆರ್ಟ್ ಫಾರ್ಮ್ ಮಕ್ಕಳು ಕಲೀಲೇಬೇಕು ಅನ್ನೋದು ನಾನು ಹೇಳ್ಬಯಸ್ತೀನಿ.
0: ನಿಮ್ಮ ಕನಸಿನ ಪ್ರದರ್ಶನ ಅಥವಾ ಮುಂದಿನ ಯೋಜನೆ ಬಗ್ಗೆ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ?
1: ಹೌದು, ಮುಂದೆ ಒಂದು ಉಪನಿಷತ್ ಬಗ್ಗೆ ಒಂದು ಡಾನ್ಸ್ ಡ್ರಾಮಾ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ದೀನಿ. ಕಠೋಪನಿಷತ್ ತಗೊಂಡು ಅದರಲ್ಲಿ ಇನ್ನೂ ಡೀಪಾಗಿ ಅದನ್ನು ಸ್ಟಡಿ ಮಾಡಿ ಅದ್ರ ಬಗ್ಗೆ ಉಪನಿಷತ್ನ ಒಂದು ಡಾನ್ಸ್ ಡ್ರಾಮಾ ಫಾರ್ಮಲ್ಲಿ ತರಬೇಕು ಅಂತ ಒಂದು ಯೋಜನೆ ಇದೆ.
0: ಬಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಎಲ್ಲ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅಲ್ವಾ? ರಿಸರ್ಚ್ ಮಾಡಬೇಕು ಅದರ ಬಗ್ಗೆ.
1: ಇನ್ನೂ ಬರೀ ಕಾನ್ಸೆಪ್ಟ್ ಅಷ್ಟೇ ಇದೆ, ಅದನ್ನ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು.
0: ಓಕೆ,
1: ಇನ್ನ ಬಹಳಷ್ಟು ಸಮಯ ಹಿಡಿಯತ್ತೆ.
0: ಓಕೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು?
1: ನೃತ್ಯ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು, ಮತ್ತೆ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವಂತ ಒಂದು ಸಾಧನ ಇದು. ತುಂಬಾ ದೈವಿಕವಾದದ್ದು, ಇದನ್ನ ನಾವು ತುಂಬಾ ಗೌರವದಿಂದ ನೋಡ್ಬೇಕು.
0: ಎಲ್ಲರೂ ಕಲಿಬೇಕಂತಲೇ ಇಲ್ಲ, ನೋಡಿನೂ ಆನಂದ ಪಡಬಹುದು.
1: ಖಂಡಿತ ಖಂಡಿತ ಖಂಡಿತ, ಅದು ಕೂಡ ನೋಡ್ಲೇಬೇಕು. ನೋಡೋ ಜನ ಇದ್ರೇನೆ ಡಾನ್ಸ್ ಮಾಡ್ಲಿಕ್ಕೂ ಇದಾಗದು. ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ. ಈಗ ಇದನ್ನ ಕಲಿಯೋದ್ರಿಂದ ಅವರು ಬೇರೆ ಅವ್ರ ಸ್ಟಡೀಸ್ ಅಲ್ಲೂ ಕೂಡ ಚೆನ್ನಾಗಿ ಬರ್ತಾರೆ. ಸೊ ಇದರಿಂದ ಟೈಮ್ ವೇಸ್ಟ್ ಆಗೋಯ್ತು, ಅದಕ್ಕಿಟ್ಟ ಸಮಯ ಕೊಡಕ್ ಆಗ್ತಿಲ್ಲ ಅಂತ 9th-10th ಬಂದಂಗ ನಿಲ್ಸೋದು ಅದನ್ನ ಖಂಡಿತ ಮಾಡಬೇಡಿ. ಇದನ್ನ ಮಾಡೋದ್ರಿಂದ 2 hours ಓದೋ ಪಾಠನ ಖಂಡಿತ 1 hourಲ್ಲೇ ಇನ್ನೂ ಚೆನ್ನಾಗಿ ಓದ್ತಾರೆ. ಸೊ ಅಷ್ಟು ಕ್ರಿಯೇಟಿವ್ ಥಿಂಕಿಂಗ್ ಮೆಮೊರಿ ಅವರಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಸೊ ನಿಲ್ಲಿಸ್ಬೇಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ, ಅವ್ರು ಎಷ್ಟು ಮುಂದೆ ಬರ್ತಾರೆ ಬರಲಿ.
0: ಓಕೆ ರಮ್ಯಾ ಅವರೇ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ

0: ಕೇಳುಗರಿಗೆ ಈ ನೃತ್ಯ ಪ್ರಕಾರಗಳು ಮತ್ತೆ ಅದರಿಂದ ಮಕ್ಕಳಲ್ಲಿ ಯಾವ ಎಲ್ಲ ರೀತಿಯಲ್ಲಿ ಬದಲಾವಣೆಗಳನ್ನು ತರಬಹುದು, ಯಾವ ರೀತಿ ಅವರಲ್ಲಿ ಡಿಸಿಪ್ಲಿನ್ ಮೂಡಿಸಬಹುದು, ಆ್ಯಂಡ್ ಇದು ಹೇಗೆ ಥೆರಪಿಟಿಕ್ ಆಗಿ ವರ್ಕ್ ಆಗುತ್ತೆ, ಇದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ.
0: ಥ್ಯಾಂಕ್ ಯು.
2: ಇದುವರೆಗೂ ವನಿತಾ ವಿಹಾರ ಕೇಳಿದಿರಿ. ಇವರೊಂದಿಗೆ ಸಂದರ್ಶನ ನಡೆಸಿದವರು ಆಶಾ.

0: ಆಕಾಶವಾಣಿ ಸಮಯ ಆಗಿದೆ 12:30. ಇನ್ನೀಗ ಕೆಲವು ಜಾಹೀರಾತುಗಳು.
1: ಅಕ್ಕ ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
6: ಹೇಳಿ.
5: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
6: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
5: ಆದ್ರೆ ಇದನ್ನು ಹೇಗ್ ಮಾಡೋದು?
6: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
5: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
6: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
5: ಅಷ್ಟೇ?
6: ಅಷ್ಟೇ.
5: ಗೊತ್ತಾಯ್ತು.
6: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.

0: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶ್ವ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವದ ಕುರಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಸನ್ನ ಮಿತ್ರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
2: ಆಕಾಶವಾಣಿ ಕೇಳುವ ಎಲ್ಲಾ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನ್ಯೂಟ್ರಿಷಿಯನ್ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹದ ಕುರಿತಾಗಿ, ಪೌಷ್ಟಿಕ ಆಹಾರ ಅಂದ್ರೇನು, ಯಾವೆಲ್ಲ ಆಹಾರಗಳನ್ನು, ಸಮತೋಲನ ಆಹಾರವನ್ನು ನಾವು ಸೇವಿಸಬೇಕು, ಇದರಿಂದ ಕೊರತೆಯಾದರೆ ಯಾವುದೆಲ್ಲ ರೋಗಗಳು ಬರ್ತದೆ, ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಏನೆಲ್ಲ ನಾವು ಸಲಹೆಗಳನ್ನು ತಗೊಳ್ಬಹುದು, ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಇಲ್ಲಿನ ಪ್ರೊಫೆಸರ್ ಹಾಗೂ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಪ್ರಸನ್ನ ಮಿತ್ರ ಅವರು. ಡಾಕ್ಟರ್, ಇಂದಿನ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ನಮಸ್ಕಾರ ಹಾಗೂ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ ಹಾಗೂ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದಗಳು.
2: ಡಾಕ್ಟರ್, ಈಗ ನಾವು ವಿಶ್ವ ಪೌಷ್ಟಿಕ ಆಹಾರ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ, ನಾವು ಯಾಕೆ ಆಚರಣೆ ಮಾಡಬೇಕು ಮತ್ತು ಇದರ ಮಹತ್ವ ಏನು?
3: ಈಗ ಮೂಲಭೂತವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವ ಯಾವ ವಿಚಾರಗಳಿದೆ, ಅದು ರೋಗಗಳಿರಬಹುದು ಅಥವಾ ಮನುಷ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಿರುವಂಥ ವಿಚಾರಗಳಿರ್ಬೋದು, ಅಂಥದ್ದೆಲ್ಲವುದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳು, ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ಒಂದೊಂದು ದಿನವನ್ನು ಅದಕ್ಕೆ ಮುಡಿಪಾಗಿಟ್ಟಿವೆ. ಈಗ ಉದಾಹರಣೆಗೆ ವಿಶ್ವ ಆರೋಗ್ಯ ದಿನ, ವಿಶ್ವ ಕ್ಷಯರೋಗ ದಿನ, ಈ ರೀತಿ ಹತ್ತು ಹಲವು ದಿನಗಳು ನಮ್ಮ ಒಂದು ಇಡೀ ವರ್ಷದಲ್ಲಿ ನಡೀತಾ ಇರ್ತದೆ. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರಕ್ಕೆ ಅವರು ಮುಡಿಪಾಗಿಟ್ಟಂಥ ಒಂದು ದಿನ. ಅದೇ ರೀತಿ ಮನುಷ್ಯ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಇನ್ನೊಂದು ವಿಷಯ ಅಂತ ಹೇಳಿದರೆ ಅದು ಪೋಷಣೆ, ನ್ಯೂಟ್ರಿಷನ್, ಆಹಾರಕ್ಕೆ ಸಂಬಂಧಪಟ್ಟಂತಹ ವಿಷಯ. ಹಾಗಾಗಿ ಇದಕ್ಕೆ ಒಂದು ದಿನ ಮೀಸಲಾಗಿಟ್ಟರೆ ಸಾಲದು, ಒಂದು ಸಪ್ತಾಹವನ್ನೇ ಇದಕ್ಕೆ ಮುಡಿಪಾಗಿಡಬೇಕು ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಯಿತು ವಿಶ್ವ ಆರೋಗ್ಯ ಸಂಸ್ಥೆಯ ನೇತೃತ್ವದಲ್ಲಿ. ಅದಾದ ನಂತರ ಪ್ರತಿಯೊಂದು ದೇಶದ ಸರ್ಕಾರವೂ ಕೂಡ ಇದು ತಮ್ಮ ಜವಾಬ್ದಾರಿ ಅಂತ ಹೇಳಿ ಒಂದು ಆ ವಿಷಯವನ್ನು ಅರಿತುಕೊಂಡು ಅವುಗಳನ್ನು ಮಾಡ್ತಾ ಇದೆ. ಅದಕ್ಕೆ ಅದೇ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಭಾರತ ಸರ್ಕಾರವೂ ಕೂಡ, ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಮಂತ್ರಾಲಯ ಏನಿದೆ, ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಕ್ಚುಲಿ, ಅದು ಅದರ ಅಡಿಯಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಬೋರ್ಡ್ ಅಂತ ಇದೆ, ಅವರು 1982 ಈ ನಿರ್ಧಾರವನ್ನು ಕೈಗೊಳ್ತಾರೆ. ಸೆಪ್ಟೆಂಬರ್ ತಿಂಗಳಿನ ಮೊದಲ ವಾರವನ್ನು ಇದಕ್ಕೆ ಮುಡಿಪಾಗಿಡಬೇಕು ಅಂತೇಳಿ. ಕೆಲವು ಕಡೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ನ್ಯೂಟ್ರಿಷನ್ ಮಂತ್ ಅಂತ ಆಚರಿಸ್ತಾರೆ ಅಂತ ಹೇಳಿದರೆ ಪೋಷಣೆಯ ಮಾಹ ಅಂತ ಹೇಳಿ ಅದನ್ನು ಮುಡಿಪಾಗಿಟ್ಟು ಅದರಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಈಗ ಸ್ಥೂಲವಾಗಿ ನೋಡುವುದಾದರೆ ಇದೆಲ್ಲ ಯಾಕೆ ಬೇಕಿಂಥದ್ದಲ್ಲ ಅಂತ ಹೇಳಿದರೆ, ಒಂದು ಜನರಿಗೆ ಮಾಹಿತಿಯನ್ನು ಮುಟ್ಟಿಸುವಂಥದ್ದು ಮೊತ್ತ ಮೊದಲ ಉದ್ದೇಶ ಇದು. ಜನರಿಗೆ ಅಂದರೆ ಯಾರಿಗೆ ಸಂಬಂಧಪಟ್ಟಿದೆ, ಈಗ ಪೋಷಣೆ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣಿಗೆ ಮೊದಲು ಬರುವಂಥದ್ದು ಬೆಳೆಯುವ ಮಕ್ಕಳು, ನಂತರ ಗರ್ಭಿಣಿ ಸ್ತ್ರೀಯರು, ಅದಾದ ನಂತರ ಹದಿಹರೆಯದವರು, ಅದಾದ ಮೇಲೆ ಉಳಿದ ವಯಸ್ಕರು. ಹೀಗೆ ಇಷ್ಟು ಚಿತ್ರಗಳು ನಮ್ಮೆಲ್ಲರ ಮನಸ್ಸಿನ ಮುಂದೆ ಹಾದು ಹೋಗ್ತದೆ ಪೋಷಣೆ ಅಂತ ಹೇಳಿದ ಕೂಡಲೇ. ಹಾಗಾಗಿ ಇಷ್ಟು ಜನರಿಗೆ ಅವರಿಗೆ ತಕ್ಕದಂತೆ, ಅವರಿಗೆ ಸರಿಯಾಗುವ ಹಾಗೆ ಆ ಒಂದು ಮಾಹಿತಿಯನ್ನು ತಲುಪಿಸಬೇಕಾದದ್ದು ಮೊತ್ತ ಮೊದಲನೇದು. ಮಾಹಿತಿ ಯಾವ ಯಾವ ವಿಚಾರದಲ್ಲಿ ಮಾಹಿತಿ ಇರಬೇಕು ಅಂತ ಹೇಳುವಂಥದ್ದು ನಾವು ಇನ್ನು ಮುಂದೆ ನೋಡ್ತಾ ಹೋಗುವ ಹಂತ ಹಂತವಾಗಿ. ಇಂಥದ್ದೆಲ್ಲ ವಿಷಯವನ್ನು ಜನರಿಗೆ ತಲುಪಿಸುವಂಥದ್ದು ಇದು ಈ ರೀತಿಯ ಒಂದು ಆಚರಣೆ ಅಥವಾ ಈ ಒಂದು ವಾರವನ್ನು ಮುಡಿಬಾಗಿಟ್ಟ ಉದ್ದೇಶ. ಪ್ರತಿ ವರ್ಷವೂ ಕೂಡ ಒಂದೊಂದು ಧ್ಯೇಯ ವಾಕ್ಯ ಅಂತ ಹೇಳಿ.
2: ಅದೇ ಈಗ ಪ್ರಶ್ನೆ ನಿಮ್ಮಲ್ಲಿ ಕೇಳಲಿಕ್ಕಿದ್ದೆ, ಈ ವರ್ಷದ ಒಂದು ಪೌಷ್ಟಿಕ ಆಹಾರದ ಸಪ್ತಾಹದ ಸಂದೇಶ ಏನು?
3: ಹೌದು, ಜಾಗತಿಕ ಮಟ್ಟ ಅಂದ್ರೆ ಭಾರತದ ಇದರಲ್ಲಿ ಇನ್ನು ಕೂಡ ಅದನ್ನು ಬಿಡುಗಡೆ ಮಾಡಿಲ್ಲ, ಆದರೆ ಜಾಗತಿಕ ಮಟ್ಟದಲ್ಲಿ ಡಿಸ್ಕವರ್ ದ ಪವರ್ ಆಫ್ ನ್ಯೂಟ್ರಿಷನ್ ಅಂತ ಧ್ಯೇಯ ವಾಕ್ಯ ಇಟ್ಟಿದ್ದಾರೆ. ಅಂದ್ರೆ ಪೋಷಣೆಯ ಶಕ್ತಿಯನ್ನು ನೀವು ಅರಿತುಕೊಳ್ಳಿ ಅಂತ. ಅಂದರೆ ಡಿಸ್ಕವರ್ ಅಂತ ಹೇಳಿದರೆ ನಿಜವಾಗಿ ಹೇಳಿದರೆ ಶೋಧಿಸುವುದು ಅಥವಾ ಹುಡುಕುವುದು, ಆದರೆ ಇಲ್ಲಿ ಅರ್ಥ ಏನು ಅಂತ ಹೇಳಿದರೆ ನಮ್ಮ ಪೋಷಣೆ ಅಂತ ಹೇಳುವಂಥದ್ದು ಅದರ ಶಕ್ತಿ ಏನಿದೆ ಅದನ್ನು ನಾವು ಅರಿತುಕೊಳ್ಬೇಕು ಅಂತ ಹೇಳುವುದು ಅದರ ಅರ್ಥ.
2: ಡಾಕ್ಟರ್, ಈಗ ನಾವು

0: ಪೌಷ್ಟಿಕ ಆಹಾರ ಸಪ್ತಾಹವನ್ನು ಆಚರಣೆ ಮಾಡ್ತೇವೆ. ಶುರುವಿಗೆ ನಮಗೆ ಈ ಪೌಷ್ಟಿಕ ಆಹಾರ ಅಥವಾ ಉತ್ತಮ ಪೌಷ್ಟಿಕ ಆಹಾರ ಅಂದ್ರೆ ಏನು, ಇದರ ಕೊರತೆ ಆದ್ರೆ ನಮಗೆ ಏನೆಲ್ಲ ರೋಗಗಳು ಬರಬಹುದು?
1: ಹೌದು, ಈಗ ಪೌಷ್ಟಿಕತೆಯ ಬಗ್ಗೆ ನಾವು ನೋಡೋದಾದ್ರೆ ನಮ್ಮ ಆಹಾರದಲ್ಲಿ ಇರಬೇಕಾದಂತಹ ಮುಖ್ಯ ಮೂಲ ಘಟಕಗಳು ಯಾವುದು ಅಂತೇಳಿ ನಾವು ನೋಡಿಕೊಳ್ಳುವಂಥದ್ದು ಮುಖ್ಯವಾಗ್ತದೆ. ಸೊ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಪ್ರೋಟೀನ್ಗಳು ಅಂದರೆ ಸಸಾರಜನಕ, ಕಾರ್ಬೋಹೈಡ್ರೇಟ್ಗಳು, ಶರ್ಕರ ಪಿಷ್ಟ, ಕೊಬ್ಬು ಅಥವಾ ಫ್ಯಾಟ್, ವಿಟಮಿನ್ಸ್, ಜೀವಾತುಗಳು, ಖನಿಜ ಲವಣಗಳು, ಮಿನರಲ್ಸ್ ಮತ್ತು ನೀರು, ಇವಿಷ್ಟು ಅಂಶಗಳು ಬಹಳ ಮುಖ್ಯವಾದದ್ದು. ಇದನ್ನು ನಾವು ಮುಖ್ಯವಾಗಿ ಎರಡು ವಿಭಾಗಗಳಾಗಿ ನೋಡ್ತೇವೆ. ಯಾವುದದು? ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್. ಈಗ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಸಸಾರಜನಕ, ಶರ್ಕರ ಪಿಷ್ಟ ಮತ್ತು ಕೊಬ್ಬು, ಇದು ಮೂರು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಅಂದರೆ ನಮ್ಮ ಆಹಾರದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕಾದಂಥ ಆಹಾರದ ಅಂಶಗಳು. ಉಳಿದವೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್, ಅಂದರೆ ಅವುಗಳ ಪ್ರಮಾಣ ನಮ್ಮ ಆಹಾರದಲ್ಲಿ ಬೇಕಾದದ್ದು ಬಹಳಷ್ಟು ಕಡಿಮೆ. ವಿಟಮಿನ್ಗಳು, ಈಗ ವಿಟಮಿನ್ ಎ, ಬಿ, ಸಿ, ಡಿ ಅಂತೆಲ್ಲ ನಾವು ಕೇಳಿರ್ತೇವಲ್ಲ, ಎಲ್ಲ ಈ ರೀತಿಯ ವಿಟಮಿನ್ಗಳು, ಆಮೇಲೆ ಖನಿಜ ಲವಣಗಳು, ಅದರಲ್ಲಿ ಕಬ್ಬಿಣದ ಅಂಶ ಬರ್ತದೆ, ಕ್ಯಾಲ್ಶಿಯಂ ಬರ್ತದೆ, ಆಮೇಲೆ ಉಳಿದದ್ದು ಈಗ ಇತ್ತೀಚೆಗೆ ಈಗ ಮ್ಯಾಗ್ನೀಷಿಯಂ, ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಉಂಟು. ಜಿಂಕ್, ಸತು, ಜಿಂಕ್ನ ಅಂಶ ಏನಿದೆ, ಇದೆಲ್ಲ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟನ್ನು ಅಂತ ಹೇಳುವಂಥ ಒಂದು ವಿಭಾಗದಡಿ ಬರುವಂಥದ್ದು. ಅಂದರೆ ಬಹಳ ಕಮ್ಮಿ ಪ್ರಮಾಣದಲ್ಲಿ ನಮ್ಮ ಶರೀರಕ್ಕೆ ಸಾಕು ಅವು ಅಂತೇಳಿ. ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಶರೀರವನ್ನು ರಚಿಸುವಂತಹ, ಶರೀರದ ಬೆಳವಣಿಗೆಯಲ್ಲಿ ಪಾತ್ರವಹಿಸುವಂತಹ ಮತ್ತು ರಚನಾತ್ಮಕವಾಗಿ ಶರೀರಕ್ಕೆ ಶಕ್ತಿಯನ್ನು ಕೊಡುವಂಥ ಇಷ್ಟು ಅಂಶಗಳನ್ನು ಮಾಡುವಂಥ ಆಹಾರಗಳು ಯಾವುದು? ಅದು ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ನಾವು ಸಸಾರಜನಕ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್, ಈ ಮೂರು ಮುಖ್ಯವಾಗಿ. ಅದರಲ್ಲೂ ನಮಗೆ ಮುಖ್ಯವಾಗಿ ಬೇಕಾದದ್ದು ಸಸಾರಜನಕ ಮತ್ತು ಶರ್ಕರ ಪಿಷ್ಟ. ಕಾರ್ಬೋಹೈಡ್ರೇಟ್ ನಮಗೆ ಸಿಗ್ತದೆ, ಕಾರ್ಬೋಹೈಡ್ರೇಟ್ ಅಂದರೆ ಕ್ಯಾಲರಿ, ನಮ್ಮ ಎನರ್ಜಿ ಕರೆನ್ಸಿ, ನಾನು ಏನು ಹೇಳಿದೆ ಅದು. ಪ್ರೋಟೀನಿಗೆ ಆಗೋಗ ಏನಾಗ್ತದೆ ಅಂತ ಹೇಳಿದರೆ, ಕೆಲವೊಂದು ಪ್ರೋಟೀನ್ಗಳು ನಮ್ಮ ಶರೀರದಲ್ಲಿ ಅದು ಉತ್ಪಾದನೆ ಆಗಬೇಕು. ನಮ್ಮ ಶರೀರ ಒಂದು ಕಾರ್ಖಾನೆ ಕೂಡ, ಆ ಕಾರ್ಖಾನೆಗೆ ಮೂಲ ವಸ್ತುಗಳು ಹೋಗಬೇಕಲ್ಲ. ಈ ಮೂಲ ವಸ್ತುಗಳು ಇರುವಂಥದ್ದು ನಾವು ಸೇವಿಸುವಂಥ ಈ ಆಹಾರದಲ್ಲಿ. ಹಾಗಾಗಿ ಏನಾಗ್ತದೆ, ಈ ಪ್ರೋಟೀನಿಗೆ ಮೂಲ ವಸ್ತು ಅಮೈನೋ ಆ್ಯಸಿಡ್ ಅಂತೇಳಿ. ಈಗ ಎಲ್ಲ ಆಹಾರದಲ್ಲಿ ಎಲ್ಲ ಅಮೈನೋ ಆ್ಯಸಿಡ್ಗಳು ಇರುವುದಿಲ್ಲ, ಅಕ್ಕಿಯಲ್ಲಿ ಕೆಲವೊಂದು ಅಮೈನೋ ಆ್ಯಸಿಡ್ಗಳು ಮಿಸ್ಸಿಂಗ್ ಇರ್ತದೆ, ಅಂದರೆ ಇರುವುದಿಲ್ಲ. ಅದು ದಾಲ್ ಅಥವಾ ತೊವೆ ಅಂತ ಏನಿದೆ ಅಥವಾ ಸಾಂಬಾರ್ ಏನಿದೆ, ಅದರಲ್ಲಿರುವಂಥ ಇದರಲ್ಲಿ ಕೆಲವೊಂದು ಅಮೈನೋ ಆಸಿಡ್ಗಳು ಇರ್ತದೆ, ಅಕ್ಕಿಯಲ್ಲಿ ಅಥವಾ ಅನ್ನದಲ್ಲಿ ಇಲ್ಲದೆ ಇರುವಂಥದ್ದು ಅದರಲ್ಲಿರ್ತದೆ. ಹಾಗೆ ಅದನ್ನು ಅದು ಒಂದು ಸಮತೋಲನಕ್ಕೆ ತಂದಿಡ್ತದೆ. ಇದು ಯಾಕೆ ನಾವು ಆಹಾರ ಪದಾರ್ಥಗಳನ್ನು ಮಿಶ್ರ ಮಾಡಿ ತಿಂತೇವೆ ಅಂತ ಹೇಳೋದಕ್ಕೆ ಇರುವಂಥದ್ದು ಉದಾಹರಣೆ. ಈಗ ಇವತ್ತು ನಿನ್ನೆ ಮಾಡಿದಂಥದ್ದಲ್ಲ, ನಮ್ಮ ಪೂರ್ವಜರು ಎಷ್ಟೋ ವರ್ಷಗಳಿಂದ ಕಲಿಸಿಕೊಂಡು ಬಂದಂತಹ ಒಂದು ಆಹಾರದ ಪದ್ಧತಿ ಇದು.
0: ಇದರ ಕೊರತೆ ಆದರೆ ಏನೆಲ್ಲ ರೋಗಗಳು ಬರಬಹುದು?
1: ಹೌದು, ಒಂದೊಂದು ಆಹಾರ ಘಟಕ ಅಥವಾ ಒಂದೊಂದು ಪೌಷ್ಟಿಕಾಂಶದ ಕೊರತೆ ಉಂಟಾದರೆ ಒಂದು ಹಂತದವರೆಗೆ ಶರೀರ ಅದನ್ನು ಸಂಭಾಳಿಸ್ತದೆ. ಯಾಕೆ ನಮ್ಮಲ್ಲಿ ಒಂದು ರಿಸರ್ವ್ ಅಂತ ಇದೆ, ಒಂದು ಸ್ವಲ್ಪದರ ಮಟ್ಟಿಗೆ ಕೆಲವೊಂದಷ್ಟು ಪೌಷ್ಟಿಕಾಂಶಗಳನ್ನು ಶರೀರವು ಶೇಖರಿಸಿ ಇಟ್ಟುಕೊಂಡಿರ್ತದೆ. ಈಗ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಸೇವಿಸುವಂಥ ಆಹಾರದಲ್ಲಿ ಇರುವಂಥ ಪ್ರೋಟೀನ್ಗಳಿರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ ಯಾವುದೇ ಇದು ಕೂಡ, ಅದು ಎಕ್ಸ್ಟ್ರಾ ಆಗಿ ಉಳಿದ್ರೆ ಅಂದರೆ ಹೆಚ್ಚುವರಿಯಾಗಿ ಉಳಿದಂತಹ ಈ ಪೌಷ್ಟಿಕಾಂಶ ಏನಿದೆ ಅದು ಕೊಬ್ಬಾಗಿ ಪರಿವರ್ತನೆ ಆಗ್ತದೆ. ಕೊಬ್ಬಾಗಿ ನಮ್ಮ ಚರ್ಮದಡಿಯಲ್ಲಿಯೋ ಅಥವಾ ಇಲ್ಲ ಉಳಿದ ಅಂಗಾಂಗಗಳ ಎಡೆಯಲ್ಲಿ ಹೋಗಿ ಕೊಬ್ಬಾಗಿ ಶೇಖರಣೆಗೊಳ್ತದೆ. ಮತ್ತು ಯಾವಾಗ ಅಗತ್ಯ ಬರ್ತದೆ ಆ ಅಗತ್ಯದ ಸಮಯದಲ್ಲಿ ಇದು ಪುನಃ ಸಸಾರಜನಕ ಬೇಕಾದರೆ ಸಸಾರಜನಕ ಅಥವಾ ಪ್ರೋಟೀನ್ ಬೇಕಾದ್ರೆ ಪ್ರೋಟೀನ್ ಅಥವಾ ಕಾರ್ಬೋಹೈಡ್ರೇಟ್ ಬೇಕಾದ್ರೆ ಕಾರ್ಬೋಹೈಡ್ರೇಟ್ ಆಗಿ ಈ ಫ್ಯಾಟ್ ಅದು ಪರಿವರ್ತನೆ ಆಗ್ತದೆ. ಇದು ಶರೀರದ ನಿಯಮ. ಈಗ ಏನಾಗ್ತದೆ ಅಂತ ಹೇಳಿದರೆ, ಒಂದು ಆಹಾರ ಸೇವನೆಯಲ್ಲಿ ಕೊರತೆ ಆದರೆ, ಅಂದರೆ ನಾವು ನ್ಯೂನ ಪೋಷಣೆ ಅಂತ ಕರೆಯುವಂಥದ್ದು, ಅಂಡರ್ ನ್ಯೂಟ್ರಿಷನ್ ಅಂತ, ಇದು ಕೂಡ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಇದು ಲಕ್ಷಣಗಳನ್ನು ಉಂಟು ಮಾಡಬಹುದು. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ, ವಯಸ್ಕರಲ್ಲಿ ಈಗ ಪ್ರೋಟೀನ್ಗಳು ಅಥವಾ ಸಸಾರಜನಕ ಅಥವಾ ಕಾರ್ಬೋಹೈಡ್ರೇಟ್ ಕಡಿಮೆ ಆದರೆ ಹೆಚ್ಚಾಗಿ ಲಕ್ಷಣಗಳು ಕಂಡು ಬರುವುದಿಲ್ಲ. ಯಾಕೆಂತ ಹೇಳಿದರೆ ಆಲ್ರೆಡಿ ರಿಸರ್ವ್ ಇರ್ತದೆ, ಸ್ವಲ್ಪ ಸಮಯದವರೆಗೆ ಆ ರಿಸರ್ವ್ ಇರ್ತದೆ. ಆದರೆ ಅದು ತುಂಬ ಸಮಯ ಮುಂದುವರೆದರೆ, ಈಗ ಒಂದು ತಿಂಗಳಿಂದ ಜಾಸ್ತಿ ಆಯಿತು, ಈ ಒಂದು ಪೋಷಣೆಯ ಒಂದು ಮಟ್ಟ ಏನಿದೆ ಅದು ಕಡಿಮೆ ಆಯಿತು ಅಂತೇಳಿ ಆದರೆ, ಆಮೇಲೆ ನಿಧಾನಕ್ಕೆ ಶರೀರದ ತೂಕ ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತೂಕ ಇಳಿದಾಗ ಯಾವುದೇ ಕಾರಣ ಇಲ್ಲದೆ, ಯಾವುದೇ ರೋಗ ಇಲ್ಲದೆ, ಇನ್ಯಾವುದೋ ವಿಷಯ ಇಲ್ಲದೆ ಶರೀರದ ತೂಕ ಕಡಿಮೆ ಆಗ್ತಾ ಉಂಟು ಅಂತೇಳಿ ಆದರೆ, ಎಲ್ಲೋ ಒಂದು ಕಡೆಯಿಂದ ಪೋಷಣೆ ಕಡಿಮೆ ಆಗ್ತಾ ಉಂಟು ಅಂತ ಅರ್ಥ. ಅಂದರೆ ಆಗ ಅದು ನಮಗೆ ಒಂದು ಮೊದಲಿನ ಒಂದು ಸಿಗ್ನಲ್ ಅಥವಾ ಒಂದು ಸಂಕೇತ ನಮಗೆ, ಅದು ಇದು ಜಾಗ್ರತೆ ಮಾಡುವ ಸಮಯ ಬಂತು ಅಂತೇಳಿ ಲಕ್ಷಣ. ಅಂದರೆ ತೂಕ ಕಮ್ಮಿ ಆಗೋದಕ್ಕೆ ಸಾವಿರಾರು ಕಾರಣಗಳಿದೆ, ಹಾಗಾಗಿ ಕೇಳುಗರು ದಯವಿಟ್ಟು ತಪ್ಪದಿಲ್ಕೊಳ್ಬೇಡಿ. ಆದರೆ ಯಾವುದೇ ಬೇರೆ ಯಾವುದೇ ರೀತಿಯ ರೋಗ ಸಮಸ್ಯೆ ಇಲ್ಲ, ಬೇರೆ ಯಾವುದೇ ಕಾರಣ ಇಲ್ಲ, ಅಂದರೆ ತೂಕ ಕಮ್ಮಿ ಆಗ್ತಾ ಉಂಟು ಆದರೂ ಕೂಡ ಅಂತೇಳಿ ಆದರೆ ಪೌಷಣೆಯ ಇದು ಕಡಿಮೆ ಆಗ್ತಾ ಉಂಟು, ಪ್ರಮಾಣ ಕಡಿಮೆ ಆಗ್ತಾ ಉಂಟು, ಕೊರತೆ ಉಂಟು ಅಂತ ಅರ್ಥ. ಬೆಳವಣಿಗೆ ಕುಂಠಿತವಾಗುವಂಥದ್ದು, ಮೊತ್ತ ಮೊದಲು ನೋಡೋದು ಮಗುವಿನ ತೂಕ, ತೂಕ ಸರಿಯಾಗಿ ಬರ್ತಾ ಉಂಟಾ. ಈಗ ಜನನ ತೂಕ ಏನಿದೆ ಅದು 6 ತಿಂಗಳ ಒಳಗೆ ಅದು ದ್ವಿಗುಣವಾಗಬೇಕು. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಗರ್ಭಿಣಿ ಸ್ತ್ರೀಯಲ್ಲಿ ಕೂಡ ಒಂದು ಗರ್ಭಾವಸ್ಥೆಯ ಆ ಒಂದು

0: ಸಂಪೂರ್ಣ ಅವಧಿ ಏನಿದೆ ಅಷ್ಟರಲ್ಲಿ ಒಂದು 7 ರಿಂದ 10 ಕೆಜಿಯಷ್ಟು ತೂಕ ಹೆಚ್ಚಾಗಬೇಕು. ತೂಕ ಹೆಚ್ಚಾಗ್ತಾ ಇಲ್ಲ ಅಂತೇಳಿ ಅರ್ಥ ಏನು ಅಂತ ಹೇಳಿದ್ರೆ ಅಲ್ಲಿ
1: ಪೋಷಕ
0: ಕೊರತೆ ಉಂಟು ಅಂತೇಳಿ ಅರ್ಥ. ಇದು ನಾನು ಹೇಳುವಂಥದ್ದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಬಗ್ಗೆ. ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಬಗ್ಗೆ ನಾನು ಬರ್ತೇನೆ. ನಂತರ ಇನ್ನೊಂದೇನು ಅಂತ ಹೇಳಿದ್ರೆ ಈಗ ಗರ್ಭಿಣಿ ಸ್ತ್ರೀಯರಲ್ಲಿ ಬರುವಂಥ ಅನೀಮಿಯಾ, ಕಬ್ಬಿಣದ ಕೊರತೆಯಿಂದಾಗಿ ಬರುವಂಥದ್ದು ಅನೀಮಿಯಾ ಬಹಳಷ್ಟು ಸರ್ವೇ ಸಾಧಾರಣವಾಗಿರುವಂಥದ್ದು. ಅಂದರೆ 3ರಲ್ಲಿ 2ರಷ್ಟು ಸಂಖ್ಯೆಯ ಪ್ರಮಾಣದ ಗರ್ಭಿಣಿ ಸ್ತ್ರೀಯ ಅನೀಮಿಯಾ, ರಕ್ತಹೀನತೆ ಅಂತ ಹೇಳುವಂಥದ್ದು ಕಂಡು ಬರ್ತದೆ. ಮಕ್ಕಳಲ್ಲಿ ಕೂಡ ಇದು ಕಂಡು ಬರ್ತದೆ ನ್ಯೂನ ಪೋಷಣೆಯಿಂದಾಗಿ.
1: ಕೊರತೆಯನ್ನು ನಾವು ಹೋಗಲಾಡಿಸಬೇಕಾದ್ರೆ ಈಗ ಪ್ರಮುಖವಾಗಿ ಮಕ್ಕಳ ಬೆಳವಣಿಗೆ ಆಗಬೇಕಾದ್ರೆ ಯಾವೆಲ್ಲ ಪೌಷ್ಟಿಕ ಆಹಾರಗಳನ್ನು ಸೇವಿಸಬೇಕಾಗ್ತದೆ ಅಥವಾ ಪೌಷ್ಟಿಕ ಆಹಾರ ಎಷ್ಟು ಮುಖ್ಯ ಆಗ್ತದೆ
0: ಮಕ್ಕಳ ಬೆಳವಣಿಗೆಯಲ್ಲಿ? ಮಕ್ಕಳ ಆರೋಗ್ಯವನ್ನು ನಾವು ಹೀಗೆ ಒಂದು ಪಕ್ಷಿ ನೋಟದಲ್ಲಿ ನೋಡುವುದಾದರೆ ಅಂದರೆ ಪೌಷ್ಟಿಕತೆಯೇ ಮುಖ್ಯ. ಮೊದಲು ಹುಟ್ಟಿದಾಗಿನಿಂದ ಮೊದಲ 6 ತಿಂಗಳವರೆಗೆ ತಾಯಿಯ ಹಾಲು ಮಾತ್ರ. ಈಗ ನಾವು ಅದನ್ನು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಕರಿತೇವೆ. ತಾಯಿಯ ಹಾಲು ಮಾತ್ರ, ಬೇರೇನು ಕೊಡಬಾರ್ದು ಅಂತೇಳಿ. ನೀರು ಕೂಡ ಕೊಡಲಿಕ್ಕಿಲ್ಲ. ಯಾಕೆಂತೇಳಿದರೆ ಹಾಲಿನಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಅಂಶಗಳು ಬೇಕಾದಷ್ಟು ಪ್ರಮಾಣದಲ್ಲಿ ಲಭ್ಯವಿರುತ್ತೆ. ಬೇರೆ ಯಾವುದೇ ಆಹಾರದ ಘಟಕದ ಪೌಷ್ಟಿಕಾಂಶದ ಅಗತ್ಯ ಇರುವುದಿಲ್ಲ. ಸೊ ಮೊದಲ 6 ತಿಂಗಳು ಹಾಗೆ ಹೋಯಿತು. ಆಮೇಲೆ ಏನಾಗ್ತದೆ ಅಂತ ಹೇಳಿದರೆ ಮಗುವಿನ ಬೆಳವಣಿಗೆ ಆಗ್ತಾ ಹೋದಾಗೆ ಶರೀರದಲ್ಲಿ ಜೀವಕೋಶಗಳು ವಿಭಜನೆ ಆಗಿ ಅಂಗಗಳು ಬೆಳವಣಿಗೆ ಹೊಂತಾ ಇದ್ದ ಹಾಗೆ ತಾಯಿಯ ಹಾಲು ಸಾಕಾಗುವುದಿಲ್ಲ. ಪೌಷ್ಟಿಕಾಂಶ ನಾವು ಹೊರಗಿನಿಂದ ಕೊಡಬೇಕಾಗ್ತದೆ. ಹಾಗಾಗಿ 6 ತಿಂಗಳಿನ ನಂತರ ನಾವು ಮಗುವಿಗೆ ಆಹಾರವನ್ನು ಹೊರಗಿನಿಂದ ಕೊಡಲಿಕ್ಕೆ ನಾವು ಅದನ್ನು ವೀನಿಂಗ್ ಅಂತ ಕರಿತೇವೆ. ಆಗ ಮೊತ್ತ ಮೊದಲಾಗಿ ಗಂಜಿ ನೀರು ಇರಬಹುದು ಅಥವಾ ರಾಗಿ ಮಣ್ಣು ಇರಬಹುದು, ಈ ಥರ ಹಲವಾರು ಪದಾರ್ಥಗಳನ್ನು ಮನೆಯಲ್ಲಿ ತಯಾರಿಸಿ ನಾವು ಕೊಡ್ತೇವೆ. ಸೊ ಮೊದಲಿಗೆ ನಾವು ದ್ರವ ರೂಪದ ಆಹಾರ, ಆಮೇಲೆ ಮಿಶ್ರ ರೂಪದ ಆಹಾರ, ಆಮೇಲೆ ಘನ ಆಹಾರ. ನಮ್ಮ ವಿಜ್ಞಾನ ಏನು ಹೇಳ್ತದೆ ಅಂತ ಹೇಳಿದರೆ 1 ವರ್ಷ ಪ್ರಾಯ ಆಗುವಾಗ ಮಗು ಮನೆಯಲ್ಲಿ ದೊಡ್ಡವರು ಏನು ತಿಂತಾರೆ ಅದನ್ನು ತಿನ್ನುವಷ್ಟು ಸಾಮರ್ಥ್ಯವನ್ನು ಹೊಂದಿರಬೇಕು ಅಂತೇಳಿ ನಾವು ಹೇಳ್ತೇವೆ. ಈಗ ಮುಖ್ಯವಾಗಿ ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಅದು ಯಾವ್ಯಾವ ಆಹಾರ ಪದಾರ್ಥ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ಈಗ ಬೇಕಾಗುವಂಥದ್ದು ಶಕ್ತಿ, ಶಕ್ತಿ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಗಳು. ಹಾಗಾಗಿ ಅದು ನಾವು ಕೊಡಲೇಬೇಕು, ಅದರಲ್ಲಿ ಯಾವುದೇ ಒಂದು ರಾಜಿ ಇಲ್ಲ. ಹಾಗಾಗಿ ಅನ್ನ ಇರಬಹುದು ಅಥವಾ ಈಗ ಮಗು ದೊಡ್ಡ ಮಗು ಆದರೆ 1 ವರ್ಷಕ್ಕಿಂತ ಮೇಲ್ಪಟ್ಟ ಮಗು ಆದರೆ ಈಗ ಚಪಾತಿ ಎಲ್ಲ ಇದೆಲ್ಲ ತಿನ್ಬೋದು. ಈಗ ನಾವು ಶರ್ಕರೆ ಪಿಷ್ಟವನ್ನಂತೂ ಕೊಡಲೇಬೇಕು. ಆಮೇಲೆ ಅದರ ಜೊತೆ ಈಗ ನಾನು ಹೇಳಿದೆ ಪ್ರೋಟೀನ್ಗಳು. ಹಾಗಾಗಿ ಯಾವತ್ತೂ ಕೂಡ ನಾವು ತರಕಾರಿ ಮತ್ತು ಈಗ ಶರ್ಕರ ಪಿಷ್ಟ ಇರುವಂಥ ನಮ್ಮ ಮುಖ್ಯ ಆಹಾರ ಪದಾರ್ಥಗಳು ಇಷ್ಟರ ಒಂದು ಮಿಶ್ರಣ. ಅದರ ಜೊತೆಗೆ ಈಗ ಕೆಲವೊಂದು ಮನೆಗಳಲ್ಲಿ ಧಾತು ಬರಬೇಕು ಅಂತೇಳಿ ತುಪ್ಪವನ್ನು ಆ್ಯಡ್ ಮಾಡ್ತಾರೆ ಅಂತೇಳಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಅವರ ಶರೀರಕ್ಕೆ ಕೊಬ್ಬಿನ ಅಂಶ ಕೂಡ ಹೋಗಬೇಕು ಅಂತೇಳಿ ಖಂಡಿತ. ಯಾಕಂತೇಳಿದರೆ ನಮಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಈಗ ಒಂದು ಸ್ವಲ್ಪ ಎಣ್ಣೆಯ ಅಂಶ, ತೈಲದ ಅಂಶ ಹೋಗಿಯೇ ಹೋಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಕೊಬ್ಬಿನ ಅಂಶ ಕೂಡ ಅದರಲ್ಲಿ ಸಿಕ್ಕಿಬಿಡುತ್ತದೆ.
1: ಡಾಕ್ಟರ್, ಈಗ ಹಾಗೆಯೇ ಗರ್ಭಿಣಿಯರು ಮತ್ತು ಬಾಲಂತಿಯರು ಕೂಡ ಹೆಚ್ಚಿನ ಒಂದು ಪೌಷ್ಟಿಕತೆಯ ಕಡೆಗೆ ಅವರ ಗಮನ ಹರಿಸಬೇಕಾಗ್ತದೆ. ಇವರಿಗೆ ನೀವು ಯಾವುದೆಲ್ಲ ಆಹಾರವನ್ನು ಸೇವಿಸುವ ವಿಚಾರದಲ್ಲಿ ಅವರಿಗೆ ಹೇಳಬಹುದು?
0: ಹೌದು, ಇಲ್ಲಿ ಆಹಾರ ಪದಾರ್ಥದ ಜೊತೆಗೆ ಈಗ ಗರ್ಭಿಣಿಯ ಸ್ತ್ರೀಯರಲ್ಲಿ ಆಹಾರ ಪದಾರ್ಥಗಳ ಜೊತೆಗೆ ಆಹಾರದ ಪ್ರಮಾಣದ ಬಗ್ಗೆ ಕೂಡ ನನಗೆ ಹೇಳಲಿಕ್ಕೆ ಒಂದು ವಿಚಾರ ಇದೆ. ಈಗ ರಿಸ್ಟ್ರಿಕ್ಷನ್ ಅಂತ ನಾವು ಹೇಳುವುದಿಲ್ಲ. ಈಗ ಇಂತಿದ್ದ ಆಹಾರ ಪದಾರ್ಥ ನೀವು ಸೇವಿಸಬಾರ್ದು ಅಂತ ಇಲ್ಲ. ಅವರವರ ಆರ್ಥಿಕ ಶಕ್ತಿಗೆ ಅನುಸಾರವಾಗಿ ಅವರು ಖಂಡಿತ ಈಗ ನಾನು ಈಗ ಹಾಗೆಲ್ಲ ಹೇಳಿದ ಹಾಗೆ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ಪದಾರ್ಥವನ್ನು ಅವರು ಸೇವಿಸಲೇಬೇಕು. ಇದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಏನಿದೆ ಅಗತ್ಯ ಏನಿದೆ ಇದು 1/3 ಜಾಸ್ತಿ ಇರ್ತದೆ ಗರ್ಭಿಣಿಯರಲ್ಲಿ. ಹಾಗಾಗಿ ಅವರು ಆ ಪ್ರಮಾಣವನ್ನು ಜಾಸ್ತಿ ಸೇವಿಸಬೇಕಾಗ್ತದೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ ಗರ್ಭಕೋಶ ಹಿಗ್ಗಿದ ಹಾಗೆ ಕೆಲವೊಮ್ಮೆ ಅದು ಕರುಳಿನ ಮೇಲೆ ಹೊಟ್ಟೆಯ ಮೇಲೆ ಸ್ವಲ್ಪ ಪ್ರೆಷರ್ ಕೊಡ್ತದೆ. ಹಾಗಾಗಿ ಕೆಲವೊಮ್ಮೆ ತಿಂದಾಗ ವಾಂತಿ ಆಗುವಂಥದ್ದು, ಹಸಿವೆ ಇಲ್ಲದಿರುವಂಥದ್ದೆಲ್ಲ ಇರ್ತದೆ. ಹಾಗಾಗಿ ಒಂದೇ ಬಾರಿಗೆ ಜಾಸ್ತಿ ಸೇವಿಸುವ ಬದಲು ಈಗ ದಿನಕ್ಕೆ 4 ಸಲ ಊಟ ಮಾಡುವ ಬದಲು 5 ಸಲ ಊಟ ಮಾಡುವ ಹಾಗೆ ನಾವು ಅಂತ ಹೇಳ್ತೇವೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ. ಹಾಗಾಗಿ ಇದರಲ್ಲಿ ನಾವು ಏನು ಅಂತ ಹೇಳಿದರೆ ಆಹಾರ ಪದಾರ್ಥದ ಹೆಚ್ಚಳ, ಆಮೇಲೆ ಅವರು ಸೇವಿಸುವಂಥ ಉಳಿದ ಪದಾರ್ಥಗಳಿಗೆ ತರಕಾರಿ, ಆಮೇಲೆ ಈಗ ಮಾಂಸಾಹಾರಿಗಳಾದರೆ ಮಾಂಸಾಹಾರ ತೆಗೊಳ್ಳುವಂಥದ್ದು, ಅದರಲ್ಲಿ ಕೂಡ ಈ ರೆಡ್ ಮೀಟನ್ನು ಅವಾಯ್ಡ್ ಮಾಡಬೇಕು ಅಂತೇಳಿ ಒಂದು ನಮ್ಮ ಒಂದು ಸಲಹೆ. ಯಾಕೆಂತೇಳಿದರೆ ಶರೀರದಲ್ಲಿರುವಂಥ ಕೊಲೆಸ್ಟ್ರಾಲಿಗೆ ಅದು ಭಾಳಷ್ಟು ಬಾಧಕವಾಗ್ತದೆ ಅಂತೇಳಿ. ಹಾಗಾಗಿ ಮಾಂಸಾಹಾರ ಮಾಡುವುದು ತಪ್ಪಲ್ಲ, ಆದರೆ ಅದರಲ್ಲಿ ಇರುವಂಥ ಈ ರೆಡ್ ಮೀಟ್ ಏನಿದೆ ಅದನ್ನು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಈಗಾಗಲೇ ಹೇಳಿದ ಹಾಗೆ ಹಣ್ಣು ಹಂಪಲಿನ ಸೇವನೆ ಅದು ಕೂಡ. ಅದರ ಜೊತೆಗೆ ಈಗ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡದೇ ಮಾಡ್ತಾರೆ ಗರ್ಭಿಣಿ ಸ್ಥಿತಿಯಲ್ಲಿ, ಹಿಮೋಗ್ಲೋಬಿನ್ ನಾರ್ಮಲ್ ಇದ್ದರೂ ಕೂಡ ಕಬ್ಬಿಣದ ಮಾತ್ರೆ ಒಂದು ತೆಗೊಳ್ಳೋದು ತಗೊಳ್ಳೇಬೇಕು.
1: ವೃದ್ಧರು ಯಾವ ರೀತಿಯ ಆಹಾರವನ್ನು ಸೇವಿಸುವುದು ಸೂಕ್ತ ಆಗಿರ್ತದೆ?
0: ಹೌದು, ಈಗ 60 ವಯಸ್ಸು ಆದ ನಂತರ ಹಂತ ಹಂತವಾಗಿ ಮನುಷ್ಯನ ಹಸಿವೆ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ನಂತರ 75 ವರ್ಷದ ನಂತರ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಲೇಬೇಕಾಗ್ತದೆ. ಹಾಗೆ ಅಂತೇಳಿ ನಮ್ಮ ಆಹಾರದಲ್ಲಿ ಪ್ರೋಟೀನ್ಗಳಿಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಬೇಕು. ಪ್ರೋಟೀನ್ ಇರುವಂಥದ್ದು ಈಗ ಹಾಗೆ ಅಂತೇಳಿ ನಾವೀಗ ಪುನಃ ಪ್ರೋಟೀನನ್ನು ಸಪರೇಟಾಗಿ ತಗೊಳ್ಬೇಕಾ? ಅದರ ಅಗತ್ಯ ಹೆಚ್ಚಿನವರಿಗೆ ಬರುವುದಿಲ್ಲ. ಆದರೆ ಈಗ ಸೇವಿಸುವ ಆಹಾರದಲ್ಲಿ ಪ್ರೋಟೀನ್ಗಳಿರುವಂಥದ್ದು, ಈಗ ಉದಾಹರಣೆಗೆ ಹೇಳುವುದಾದರೆ ಮಾಂಸಾಹಾರಿಗಳಿಗೆ ಅಷ್ಟು ಸಮಸ್ಯೆ ಬರುವುದಿಲ್ಲ, ಯಾಕೆಂದರೆ ಮಾಂಸದ ಮೂಲಕ ಆ ಪ್ರೋಟೀನ್ಗಳ ಸರಬರಾಜು ಆಗ್ತದೆ. ಸಸ್ಯಾಹಾರಿಗಳಲ್ಲಿ ಈಗ ಸೋಯಾಬೀನ್ ಅಂತ ಹೇಳುವಂಥದ್ದು ಒಂದು ಪ್ರೋಟೀನ್ನ ರಿಚೆಸ್ಟ್

0: ಹೇಳಿ ಹೇಳ್ತಾರೆ. ಅದೇ ರೀತಿ ಈಗ ದ್ವಿದಳ ಧಾನ್ಯಗಳ ಬೀಜಗಳೇನಿದೆ ಇಂಥದ್ದೆಲ್ಲ, ಇವುಗಳೆಲ್ಲ ಪ್ರೋಟೀನ್ಗಳ ಒಂದು ಉತ್ತಮ ಮೂಲ ಇದು.
1: ಆಧುನಿಕ ಕಾಲ, ಸೊ ಎಲ್ರಿಗೆ ಕೂಡ ಉತ್ತಮ ಪೌಷ್ಟಿಕ ಆಹಾರ ಬೇಕು. ಅದಕ್ಕಿಂತ ಸುಲಭದಲ್ಲಿ ಮತ್ತೆ ನಮಗೆ ಕೈಗೆಟುಕುವ ಪ್ರದೇಶದಲ್ಲಿ ಈಗ ಜಂಕ್ ಫುಡ್ ಸಿಗ್ತಾ ಇದೆ. ಸೊ ಜಂಕ್ ಫುಡ್ ಸೇವನೆಯಿಂದ ಉಂಟಾಗುವ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಏನು?
0: ಹೌದು, ಈಗ ಜಂಕ್ ಫುಡ್ ಅಂತ ಹೇಳಿದ ಕೂಡಲೇ ಏನಾಗ್ತದೆ, ನಮ್ಮ ನಾಲಗೆಗೆ ಒಂದು ರುಚಿ ಅಂತ ಹೇಳುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಒಂದು ಅಗತ್ಯ. ಈಗ ನಮ್ಮ ಆಹಾರಕ್ಕೆ ರುಚಿ ಬರುವುದು ಹೇಗೆ? ಹೆಚ್ಚಾಗಿ ನಮ್ಮ ಆಹಾರಕ್ಕೆ ರುಚಿ ಬರುವುದು ಕೊಬ್ಬಿನಿಂದಾಗಿ. ಒಂದು ಆಹಾರ ಪದಾರ್ಥದಲ್ಲಿ ಎಷ್ಟು ಕೊಬ್ಬಿದೆ ಅದಕ್ಕೆ ಹೊಂದಿಕೊಂಡು ರುಚಿ. ಹಾಗಾಗಿ ನಮಗೆ ಒಂದು ರುಚಿಯ ಭರದಲ್ಲಿ ನಾವು ಕೆಲವೊಮ್ಮೆ ಪೌಷ್ಟಿಕತೆಯ ಬಗ್ಗೆ ಮರೆತು ಬಿಡ್ತೇವೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದಿದ್ರೆ, ಈ ಜಂಕ್ ಫುಡ್ನಲ್ಲಿ ಹೆಚ್ಚಾಗಿ ಇರುವಂಥದ್ದು ಕೊಬ್ಬಿಗೆ ಸಂಬಂಧಪಟ್ಟಂಥ ಪದಾರ್ಥಗಳು, ಅದು ಎಣ್ಣೆಯ ಅಂಶ ಇರಬಹುದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಪರೋಕ್ಷವಾಗಿ ಅದರಲ್ಲಿರುವಂಥದ್ದು ಕೊಬ್ಬು. ಈಗ ಕ್ರೀಮುಗಳು ಏನು ಹೇಳ್ತೇವೆ, ಅಲ್ಲೆಲ್ಲ ಅದು ನೇರವಾಗಿರುವಂಥದ್ದು ಕೊಬ್ಬಿನ ಅಂಶ. ಈಗ ಕೊಬ್ಬು ಜಾಸ್ತಿ ತಿಂದರೆ ಏನಾಗ್ತದೆ, ಸ್ವಲ್ಪದರ ಮಟ್ಟಿಗೆ ನಮ್ಮ ಶರೀರದಲ್ಲಿ ಶೇಖರಣೆ ಆಗ್ತದೆ. ನಾನು ಈಗಾಗಲೇ ಹೇಳಿದೆ ಅದು ಒಂದೊಂದು ವಿಧದಲ್ಲಿ ಹೋಗಿ ಶೇಖರಣೆ ಆಗ್ತದೆ ಅಂತೇಳಿ. ಅದೇ ರೀತಿ ಅದು ನಮ್ಮ ರಕ್ತ ನಾಳಗಳ ಒಳಗೆ ಹೋಗಿ ಕೂಡ ಶೇಖರವಾಗ್ತದೆ. ಆಗ ಏನಾಗ್ತದೆ, ನಮ್ಮ ರಕ್ತನಾಳ ನಮ್ಮ ಅಪಧಮನಿಗಳು ಏನಾಗ್ತವೆ ಅಂತ ಹೇಳಿದರೆ ಸಂಕುಚನಗೊಳ್ತವೆ. ಅದು ಮಾತ್ರವಲ್ಲದೆ ರಕ್ತ ಪ್ರವಾಹಕ್ಕೆ ಅದು ಅಡ್ಡಿ ಉಂಟು ಮಾಡ್ತದೆ. ನಾನು ಬಹುಶಃ ಯಾವ ವಿಷಯ ಹೇಳ್ತಾ ಇದ್ದೇನೆ ಅಂತ ಕೇಳುಗರಿಗೆ ಮೋಸ್ಟ್ಲಿ ಅರ್ಥ ಆಯ್ತು ಅಂತ ನಾನು ಅನಿಸಿದ್ದೇನೆ. ಯಾಕೆಂತ ಹೇಳಿದರೆ ಆಮೇಲೆ ಹೃದಯಾಘಾತ ಇರಬಹುದು ಅಥವಾ ಮೆದುಳಿನ ಪಕ್ಷವಾತ ಇರಬಹುದು, ಇವೆಲ್ಲವಕ್ಕೂ ಕೂಡ ಅದು ದಾರಿ ಮಾಡಿಕೊಡ್ತದೆ. ಅಂದರೆ 100%-100% ಆಗಲೇಬೇಕು ಅಂತಿಲ್ಲ, ಆದರೆ 75-80% ಅಪಾಯ ಇದೆ, ರಿಸ್ಕ್ ಅಂತ ನಾವು ಹೇಳ್ತೇವೆ. ಬಹಳಷ್ಟು ದೊಡ್ಡ ಮಟ್ಟಿನ ರಿಸ್ಕ್ ಇದು. ಹಾಗಾಗಿ ಜಂಕ್ ಫುಡ್ಡಿಂದಾಗಿ ಏನಾಗ್ತದೆ, ನಮ್ಮ ಕೊಲೆಸ್ಟ್ರಾಲ್ ಅಂದರೆ ನಮ್ಮ ಕೊಬ್ಬು, ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಕೊಬ್ಬಿನ ಒಂದು ರೂಪ ಅದು, ಆ ಕೊಬ್ಬಿನ ಮೇಲೆ ಅಥವಾ ಕೊಬ್ಬಿನ ಪ್ರಮಾಣದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತದೆ. ಈ ರೀತಿಯಾದ ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಅದು ತಂದೊಡ್ತದೆ. ಒಂದು ಎರಡನೇದೇನು, ಈಗ ನಾವು ಜಂಕ್ ಫುಡ್ ಅಂತ ಹೇಳಿದರೆ ಅದೊಂದು ದೊಡ್ಡ ವಿಭಾಗ, ಅದರಲ್ಲಿ ಸುಮಾರು ಆಹಾರ ಪದಾರ್ಥಗಳಿವೆ. ಈಗ ಅದನ್ನು ಯಾವ ರೀತಿ ತಯಾರು ಮಾಡಿದ್ದಾರೆ ಅದರ ಮೇಲೆ ಕೂಡ ಹೊಂದಿಕೊಂಡಿರ್ತದೆ. ಕರಿದ ಪದಾರ್ಥಗಳಿರ್ತದೆ, ಅದಕ್ಕೆ ಉಪಯೋಗಿಸಿದ ಎಣ್ಣೆ ಏನಿದೆ ಅದು ಒಮ್ಮೆ ಯೂಸ್ ಮಾಡಿದ್ದ, ಒಮ್ಮೆ ಹುರಿದ ಎಣ್ಣೆಯನ್ನು ಮತ್ತೊಮ್ಮೆ ಉಪಯೋಗಿಸಿದ ಅಂತ ಹೇಳೋದು ಹೊಳ್ಕೊಳ್ತದೆ. ಯಾಕೆ ಅಂತ ಹೇಳಿದರೆ ಉಷ್ಣತೆಗೆ ಒಳಗಾದ ಕೂಡಲೇ ಅದರಲ್ಲಿ ಕೂಡ ರಾಸಾಯನಿಕ ಕ್ರಿಯೆಗಳು ನಡೀತದೆ. ಅದು ಬಹಳಷ್ಟು ರೀತಿಯ ರಾಸಾಯನಿಕಗಳನ್ನು ಅಲ್ಲಿ ಹುಟ್ಟಿ ಹಾಕ್ತದೆ. ಆ ರಾಸಾಯನಿಕಗಳನ್ನು ನಾವು ಪುನಃ ಆ ಎಣ್ಣೆಯನ್ನು ಉಪಯೋಗಿಸಿ ಹುರಿದ ಪದಾರ್ಥವನ್ನು ತಿಂದ ಕೂಡಲೇ ನಮ್ಮ ಶರೀರಕ್ಕೆ ಆ ಎಲ್ಲ ರಾಸಾಯನಿಕಗಳು ಹೋಗಿಬಿಡ್ತವೆ. ಅವುಗಳು ಮುಂದೊಂದು ದಿನ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಯಾಕೆಂತ ಹೇಳಿದರೆ ದೇರ್ ಆಲ್ ಪೊಟೆನ್ಷಿಯಲ್ ಕಾರ್ಸಿನೋಜೆನ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ಕಾರ್ಸಿನೋಜೆನ್ ಅಂತ ಹೇಳಿದ್ರೆ ಯಾವುದು ಒಂದು ಅರ್ಬುದ ರೋಗವನ್ನು ತಂದಿಡಬಲ್ಲಂಥ ಸಾಮರ್ಥ್ಯ ಇರುವಂಥ ಒಂದು ವಸ್ತು ಅಥವಾ ಒಂದು ಘಟಕ ಅಂತೇಳಿ. ಹಾಗಾಗಿ ಒಂದು ನಾವು ಹೇಳಿದ ಹೃದ್ರೋಗದಿಂದ ಹಿಡಿದು ಮೆದುಳಿನ ರೋಗಕ್ಕೆ ಒಂದು ದಾರಿ ಆಗಬಹುದು, ಇನ್ನೊಂದು ಕ್ಯಾನ್ಸರ್ಗೂ ಕೂಡ ದಾರಿ ಆಗಬಹುದು. ಅಷ್ಟು ಮಾತ್ರವಲ್ಲದೆ ಕೆಲವೊಂದು ಆಹಾರ ಪದಾರ್ಥದಿಂದ ಬಂದಂತಹ ವಿಷ ಪದಾರ್ಥಗಳು, ಯಾಕಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದೆಲ್ಲ ಅಗೋಚರವಾಗಿರುವಂತಹ ವಿಷ ಪದಾರ್ಥಗಳು, ಅವುಗಳು ನಮ್ಮ ಮೂತ್ರಜನಕ ಕಿಡ್ನಿಗೆ ಹೋಗಿ ಎಫೆಕ್ಟ್ ಮಾಡಬಹುದು, ಲಿವರಿಗೆ ಹೋಗಿ ಎಫೆಕ್ಟ್ ಮಾಡಬಹುದು, ಹೀಗೆ ಎಲ್ಲ ಅಪಾಯ ಇರ್ತದೆ. ಹಾಗೆ ಅಂತ ಹೇಳಿ ಈಗ ಇವತ್ತು ತಿಂದ ಕೂಡಲೇ ನಾಳೆ ಹಾಗಾಗಬೇಕು ಅಂತ ಇಲ್ಲ, ಅಥವಾ ಹಾಗಾಗಲೇಬೇಕು ಅಂತ ಕೂಡ ಇಲ್ಲ. ಯಾಕೆಂತ ಹೇಳಿದರೆ ಲೋಕೋ ಭಿನ್ನ ರುಚಿ, ಅಂದರೆ ನಮ್ಮ ಎಲ್ಲರ ಒಬ್ಬೊಬ್ಬರ ವೈಯಕ್ತಿಕ ಶರೀರದ ಸಾಮರ್ಥ್ಯ ಬೇರೆ ಬೇರೆ ಇದೆ. ಹಾಗಾಗಿ ಕೆಲವೊಂದು ಶರೀರಗಳು ಈ ರೀತಿಯ ನಾನು ಇದನ್ನು ಆಕ್ರಮಣ ಅಂತ ಕರೆದರೆ ಈ ರೀತಿಯ ಆಕ್ರಮಣವನ್ನು ಸುಲಭವಾಗಿ ನಿಭಾಯಿಸಬಲ್ಲದು, ಕೆಲವರಿಗೆ ಹಾಗೆ ಆಗುವುದಿಲ್ಲ. ಇನ್ನು ಕೆಲವರಿಗೆ ಅನುವಂಶೀಯವಾಗಿ ಅವರ ಜೀನ್ಗಳಲ್ಲಿ ಅರ್ಬುದ ರೋಗದ ಲಕ್ಷಣಗಳು ಮೊದಲೇ ಇರ್ತದೆ ಜೀವಕೋಶದಲ್ಲಿ. ಯಾಕೆಂತ ಹೇಳಿದರೆ ದೇವರು ಭೂಮಿಗೆ ಕಳಿಸಿದಾಗ ಎಲ್ಲವನ್ನು ಪ್ರೋಗ್ರಾಮ್ ಮಾಡಿ ಕಳಿಸಿದ್ದಾನೆ. ಹಾಗಾಗಿ ನಮ್ಮ ಶರೀರದಲ್ಲಿ ಕೂಡ ಅದೊಂದು ಮೊದಲೇ ಬರೆದಿರ್ತದೆ ಈ ಜೀವಕೋಶಗಳು. ಹೌದು, ಇಂತಿಂಥ ವಿಷಯಗಳು ಅನುವಂಶೀಯವಾಗಿ ಬಂದಿದೆ, ಈ ಜೀವಕೋಶಗಳು ಎಷ್ಟು ವಿಭಜನೆಗೊಳ್ತದೆ ಎಲ್ಲ. ಇದೊಂದು ಸ್ವಲ್ಪ ಒಂದು ಸಂದೇಶವೂ ಹೌದು, ಸ್ವಲ್ಪ ತಿನ್ನುವವರಿಗೆ ಒಂದು ಸ್ವಲ್ಪ ಎಚ್ಚರಿಕೆಯ ಗಂಟೆಯು ಕೂಡ ಹೌದು.
1: ಖಂಡಿತ ಡಾಕ್ಟರ್ ಹೇಳುವಾಗ, ಸೊ ನಾವು ಆದಷ್ಟು ಜಂಕ್ ಫುಡ್ಡಿಂದ ದೂರ ಇದ್ರೆ ನಮ್ಮ ಆರೋಗ್ಯ ಅಂದ್ರೆ ಪೌಷ್ಟಿಕ ಆಹಾರದ ಕಡೆಗೆ ನಮ್ಮ ಗಮನವನ್ನ ಹರಿಸಿ ಪೌಷ್ಟಿಕ ಆಹಾರವನ್ನು ತಿಂದ್ರೆ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸಬಹುದು, ನಿಮ್ಮ ಮಾತುಗಳಲ್ಲಿ ಈಗ ಗೊತ್ತಾಯ್ತು. ಡಾಕ್ಟರ್, ಈಗ ರಕ್ತಹೀನತೆ ನೀವು ಮಾತನಾಡುವಾಗ ಕೂಡ ಹೇಳಿದ್ರಿ, ಈಗ ಮಕ್ಕಳಲ್ಲಿ ಕೂಡ ನಾವು ಕಾಣ್ತೇವೆ, ಗರ್ಭಿಣಿ ತಾಯಂದಿರಲ್ಲಿ ಅವರಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಉಂಟು. ಸೊ ಇದು ರಕ್ತಹೀನತೆ ಅನಿಮಿಯಾ ಅಂತ ಏನು ಹೇಳ್ತೇವೆ, ಇದನ್ನು ತಡೆಯಲಿಕ್ಕೆ ಯಾವೆಲ್ಲ ಆಹಾರವನ್ನ ಸೇವಿಸಬೇಕಾಗ್ತದೆ?
0: ಹೌದು, ಅಂದ್ರೆ ರಕ್ತಹೀನತೆ ಬರಲಿಕ್ಕೆ ಕಾರಣಗಳು ಹಲವಾರು. ಅದರಲ್ಲಿ ಅತ್ಯಂತ ಸಾಧಾರಣವಾಗಿ ಇರುವಂತ ಕಾರಣ ಅಂದ್ರೆ ಮೋಸ್ಟ್ ಕಾಮನ್ ಕಾರಣ ಏನಿದೆ ಅದು ಕಬ್ಬಿಣದ ಕೊರತೆ. ಹಾಗಾಗಿ ನಾವು ಈಗ ಅನಿಮಿಯಾ ಅಂತ ಹೇಳಿದ ಕೂಡಲೇ ಅದು ಕಬ್ಬಿಣದ ಕೊರತೆ ಅಂತೇಳಿ ನಿರ್ಧರಿಸಲಿಕ್ಕಾಗಲ್ಲ, ಆದರೂ ಅತ್ಯಂತ ಕಾಮನ್. ಬಾಕಿ ವಿಧದ ಅನಿಮಿಗಳೇನಂತ ಅದಕ್ಕೆ ಕಾರಣಕ್ಕೆ ತಕ್ಕಂಥ ಚಿಕಿತ್ಸೆ ಮಾಡಬೇಕು. ಇಲ್ಲಿ ಹೇಗೆ ಅಂತೇಳಿ, ನಾವು ಆಹಾರದ ಮೂಲಕ ಈ ಕಬ್ಬಿಣದ ಕೊರತೆಯನ್ನು ನಿವಾರಿಸಿ ಹೇಗೆ ಅಂತೇಳಿದರೆ, ಸೊಪ್ಪು ತರಕಾರಿಗಳು ಕಬ್ಬಿಣದ ಒಂದು ಮುಖ್ಯವಾದಂಥ ಮೂಲ. ಅದರಲ್ಲಿ ಕೂಡ ಯಾವುದು ಗಾಢವರ್ಣದ ಸೊಪ್ಪು ತರಕಾರಿಗಳೇನಿದೆ, ಡಾರ್ಕರ್ ದ ಕಲರ್ ಹೈಯರ್ ದ ಅಯರ್ನ್ ಕಂಟೆಂಟ್ ಅಂತೇಳಿ ನಾವೊಂದು

0: ಹೇಳುವ ಮಾತು. ಅಂದರೆ ಎಷ್ಟು ಗಾಢವಾಗಿರ್ತದೆ ಅಷ್ಟೇ ಕಬ್ಬಿಣದ ಅಂಶದಲ್ಲಿ ಜಾಸ್ತಿ ಇರ್ತದೆ ಅಂತೇಳಿ. ಹಾಗಾಗಿ ಈ ಸೊಪ್ಪು ತರಕಾರಿಗಳು, ಆಮೇಲೆ ಕೆಲವೊಂದು ಹಣ್ಣುಗಳು, ಹಣ್ಣುಗಳಲ್ಲಿ ಈಗ ದಾಳಿಂಬದ ಹಣ್ಣು ಏನಿದೆ ಅದು ಕಬ್ಬಿಣದ ಒಂದು ಒಳ್ಳೆಯ ಮೂಲ ಅದು. ಆಮೇಲೆ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಗಳು, ಖರ್ಜೂರ ಇರಬಹುದು, ದ್ರಾಕ್ಷಿ ಇರಬಹುದು, ಅಥವಾ ಇನ್ನಿತರ ಒಣ ಹಣ್ಣುಗಳೇನಿದೆ ಅವುಗಳೆಲ್ಲವೂ ಕೂಡ ಕಬ್ಬಿಣದ ಒಳ್ಳೆಯ ಮೂಲವಾಗಿರ್ತವೆ. ಹಾಗಾಗಿ ಅದು ನಾನು ಪದೇ ಪದೇ ಆ ಒಂದು ಉಪಯೋಗವನ್ನು ಮಾಡ್ತಾ ಇದ್ದೇನೆ. ಕೈಗೆಟುಕುವ ರೀತಿಯಲ್ಲಿ ಯಾವುದು, ಯಾಕೆಂತೇಳಿ ಇವತ್ತಿನ ದಿನಕ್ಕೆ ಆರ್ಥಿಕತೆಯ ಒಂದು ದೃಷ್ಟಿಕೋನ ಕೂಡ ಮುಖ್ಯ. ಹಾಗಾಗಿ ಆ ವಿಚಾರವನ್ನು ಕೂಡ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಕಬ್ಬಿಣದ ಕೊರತೆಯನ್ನು ಬಹಳಷ್ಟರ ಮಟ್ಟಿಗೆ ಅದನ್ನು ನಿಯಂತ್ರಿಸಬಹುದು. ಬಾಕಿ ಉಳಿದ ವಿಚಾರಗಳನ್ನು ಕೂಡ ನೋಡೋಕ್ಕಾಗ್ತದೆ. ಯಾಕೆಂತೇಳಿದರೆ ಕೃಷಿಕರು, ಬರಿಗಾಲಲ್ಲಿ ಓಡಾಡುವವರು, ಹುಳದ ಉಪದ್ರ ಇರ್ತದೆ, ವಯಸ್ಕರು ಯಾವುದೇ ಕೆಲಸದಲ್ಲಿದ್ದರೂ ಕೂಡ 6 ತಿಂಗಳಿಗೊಮ್ಮೆ ಜಂತು ಹುಳದ ಔಷಧಿಯನ್ನು ತಗೊಳ್ಬೇಕು ಅಂತೇಳಿ ನಮ್ಮ ಔಷಧ ಶಾಸ್ತ್ರ ಹೇಳ್ತದೆ. ಯಾಕಂದರೆ ಇದು ಕೂಡ ಅನಿಮಿಯಕ್ಕೆ ಒಂದು ಕಾರಣ ಆಗ್ಬೋದು.
1: ಡಾಕ್ಟರ್, ಹಾಗೇನೆ ಈಗ ನಾವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಖರೀದಿ ಮಾಡುವಾಗ ಸೊ ಅದರ ಲೇಬಲ್ಗಳನ್ನು ಓದಬೇಕು. ಕೆಲವರಿಗೆ ಅದು ಹವ್ಯಾಸ ಇರ್ತದೆ, ಕೆಲವರಿಗೆ ಅದರ ಬಗ್ಗೆ ವಿಷಯ ಅಥವಾ ಮಾಹಿತಿ ಇರುವುದಿಲ್ಲ. ಸೊ ನಾವು ಖರೀದಿ ಮಾಡುವಾಗ ಯಾವ ಕಾರಣಕ್ಕಾಗಿ ಓದಬೇಕಾಗ್ತದೆ?
0: ಖರೀದಿ ಮಾಡುವಾಗ ಒಂದು ಆಹಾರ ಪದಾರ್ಥದ ಲೇಬಲನ್ನು ಯಾಕೆ ನೋಡಬೇಕು ಅಂತ ಹೇಳಿದರೆ, ಒಂದು ಅದರಲ್ಲಿ ಅಡಕವಾಗಿರುವಂತಹ ಪೌಷ್ಟಿಕಾಂಶಗಳು ಏನು ಒಂದು ಮೊತ್ತ ಮೊದಲಾಗಿ ನೋಡಬೇಕಾದ. ಯಾಕೆಂದರೆ ಅದರಲ್ಲಿ ಕೊಬ್ಬು ಎಷ್ಟರ ಮಟ್ಟಿಗಿದೆ, ಸಸಾರ ಪ್ರೋಟೀನ್ ಎಷ್ಟು ಮಟ್ಟಿಗಿದೆ, ಕಾರ್ಬೋಹೈಡ್ರೇಟ್ ಎಷ್ಟರ ಮಟ್ಟಿಗೆ ಇದೆ, ಇದೆಯಾ ಇಲ್ವಾ. ಆಮೇಲೆ ಕೆಲವೊಂದು ಏನಾಗ್ತದೆ ಅಂತ ಹೇಳಿದರೆ, ನಾವು ಒಂದು ರುಚಿಗೋಸ್ಕರ ಕೆಲವೊಂದು ವಸ್ತುಗಳನ್ನು ಖರೀದಿಸ್ತೇವೆ. ಅದು ಈಗ ಹಣ್ಣಿನ ಜ್ಯೂಸ್ಗಳಿರ್ಬೋದು, ತಯಾರಿಸಲ್ಪಟ್ಟಂತಹ ಒಂದು ಬಾಟ್ಲ್ ಏನಿದೆ ಅದರಲ್ಲಿ ನಿಜವಾಗಿಯೂ ಹಣ್ಣಿನ ಅಂಶ ಉಂಟಾ ಅಥವಾ ಬರೇ ಕೃತಕವಾಗಿ ನಿರ್ಮಿತವಾದಂತಹ ಒಂದು ಫ್ಲೇವರ್ಗಳನ್ನು ಒಳಗೊಂಡಂತಹ ಒಂದು ಪದಾರ್ಥವಾ ಅಂತೇಳಿ ನಮಗೆ ಗೊತ್ತಾಗಲಿಕ್ಕೆ ಒಂದು. ಇನ್ನೊಂದು ಏನು ಅಂತ ಹೇಳಿದರೆ, ಆಹಾರದಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಈಗ ಅವಧಿ ಮೀರಿದ, ಸಮಯ ಮೀರಿದ ಆಹಾರ ಪದಾರ್ಥಗಳು. ಯಾಕಂದರೆ ನಾವು ಸ್ಕೂಲಲ್ಲಿ ನಮಗೆ ಎಲ್ಲ ಆಹಾರಗಳು ಒಳ್ಳೆಯ ಗುಣಮಟ್ಟದ್ದು ಸಿಗ್ತದೆ ಅಂತೇಳಿ ನಮಗೇನು ಖಾತ್ರಿ ಇಲ್ಲ. ಹೌದು, ಖಾತ್ರಿ ಇಲ್ಲ. ಹಾಗಾಗಿ ಈಗ ಅವಧಿ ಮೀರಿದೆಯಾ ಇಲ್ವಾ ಅಂತೇಳಿ, ಅವಧಿ ಮೀರಿದರೆ ಏನಾಗ್ತದೆ, ಅವಧಿ ಮೀರಿದರೆ ಆಹಾರದಲ್ಲಿ ಶಿಲೀಂಧ್ರಗಳ ಬೆಳವಣಿಗೆ ಆಗ್ತದೆ, ಆಹಾರ ಅದರ ಗುಣಮಟ್ಟವನ್ನು ಕಳೆದುಕೊಳ್ತದೆ, ವಿಷಕಾರಕ ವಸ್ತುಗಳ ಬೆಳವಣಿಗೆ ಅದರಲ್ಲಿ ಆಗ್ತದೆ. ಹಾಗೆ ಇದಕ್ಕೂ ಕೂಡ ನಾವು ಅದನ್ನು ನೋಡಬೇಕಾಗ್ತದೆ. ಒಂದು ಇನ್ನೊಂದೇನು ಅಂತ ಹೇಳಿದರೆ, ಕೆಲವೊಮ್ಮೆ ಈಗ ಅದು ಕೆಲವೊಂದು ವಿಚಾರಗಳದರಲ್ಲಿ ಸಸ್ಯಾಹಾರದ ಮಾಂಸಾಹಾರದ ಆವಿಷ್ಯ ವಿಚಾರ ಕೂಡ ಬರ್ತದೆ. ಯಾಕೆಂದರೆ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಎಕ್ಸ್ಟ್ರಾಕ್ಟ್ಗಳನ್ನು ಹಾಕ್ತಾರೆ, ಈಗ ಮಾಂಸದ ಎಕ್ಸ್ಟ್ರಾಕ್ಟ್ಗಳನ್ನು ಹಾಕುವಂಥ ಪ್ರಮೇಯ ಕೂಡ ಇರ್ತದೆ. ಹಾಗಾಗಿ ಇದನ್ನು ಖಚಿತಪಡಿಸಲಿಕ್ಕೆ ಕೂಡ ಜನರಿಗೆ ಈ ಲೇಬಲನ್ನು ಓದುವಂಥ ಅಭ್ಯಾಸ ಯಾವಾಗಲೂ ಒಳ್ಳೆಯದು.
1: ನಾವು ಪೌಷ್ಟಿಕ ಆಹಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಹೆಚ್ಚಿನ ಅಂದರೆ ಸಮತೋಲನ ಆಹಾರ, ಪೌಷ್ಟಿಕ ಆಹಾರ ಮತ್ತು ಎಷ್ಟು ಪ್ರಮಾಣ, ಸೊ ಕೆಲವೊಂದು ಮಾಹಿತಿ ಸಿಕ್ಕಿತು. ಈಗ ಆಹಾರವನ್ನು ನಾವು ಮಾತ್ರ ನೋಡುವುದಲ್ಲ, ಆಹಾರದ ಒಟ್ಟಿಗೆ ಇದು ಆಹಾರ ಹೆಚ್ಚಾದರೆ ಅದನ್ನು ನಾವು ವ್ಯಾಯಾಮದ ಮೂಲಕ ಜೀರ್ಣಿಸಿಕೊಳ್ಬೇಕಾಗ್ತದೆ, ಇಲ್ಲದಿದ್ದರೆ ಬೊಜ್ಜು ಬರ್ತದೆ. ಸೊ ಈ ಎಲ್ಲ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ?
0: ಹೌದು ಹೌದು, ಇದನ್ನು ನಾನು ಒಂದೇ ಶಬ್ದದಲ್ಲಿ ಇದನ್ನು ನಾನು ಹೇಳುವುದಾದರೆ ಜೀವನ ಶೈಲಿ ಅಂತ ನಾವು ಇದನ್ನು ಹೇಳುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಉದ್ಯೋಗಕ್ಕೋಸ್ಕರ ಈಗ ಜನ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಿಗೆ ಕಾಲಿಡ್ತಾರೆ, ಆದರೂ ಕೂಡ ಹೆಚ್ಚಿನ ಕ್ಷೇತ್ರಗಳಲ್ಲಿ ಕೂತು ಮಾಡುವಂಥ ಕೆಲಸ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ದಿನ ಇತ್ತೀಚಿನ ದಿನದಲ್ಲಿ ಒಂದು ಪ್ರತೀತಿಯಲ್ಲಿರುವಂಥ ಒಂದು ವಾಕ್ಯ ಏನು ಅಂತ ಹೇಳಿದರೆ, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ. ಅಂದರೆ ನಾವು ಶಾರೀರಿಕ ಚಟುವಟಿಕೆ ಮಾಡದೇ ಇದ್ದರೆ ಅದೊಂದು ಆರೋಗ್ಯಕ್ಕೆ ಗಂಭೀರ ಪರಿಣಾಮವನ್ನು ತಂದೊಡ್ಡಬಹುದು ಅಂತ ಹೇಳುವಂಥದ್ದು ಒಂದು ಇವತ್ತಿನ ಮಟ್ಟಿನ ಒಂದು ನಂಬಿಕೆ, ಅದು ಸತ್ಯವೂ ಕೂಡ. ಹಾಗಾಗಿ ಶಾರೀರಿಕ ಚಟುವಟಿಕೆ ಅಂತ ಹೇಳುವಂಥದ್ದು ಬಹಳಷ್ಟು ಮುಖ್ಯ. ಯಾವುದೇ ರೀತಿಯದ್ದು ಆಗಿರ್ಬೋದು, ಅದು ವಾಕಿಂಗ್ ಇರ್ಬೋದು ಅಥವಾ ಆಟೋಟಗಳಲ್ಲಿ ಭಾಗವಹಿಸಿದಿರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಶಾರೀರಿಕವಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಕ್ರಿಯವಾಗಿರಬೇಕು ಅಂತ ಹೇಳುವಂಥದ್ದು ಒಂದು. ಇನ್ನೊಂದೇನು ಅಂತ ಹೇಳಿದರೆ, ಈಗ ಕೇಳುಗರಲ್ಲಿ ಕೆಲವರಿಗೆ ಮಧುಮೇಹದ ಬಗ್ಗೆ, ಯಾಕಂದರೆ ಇವತ್ತಿನ ಬಹುಶಃ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿರುವಂಥದ್ದು ಮಧುಮೇಹಿಗಳು, ಯಾಕಂದರೆ ಇಂಡಿಯಾ ಇಸ್ ಅ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಈಗ ಆಹಾರ, ನಾವು ಈಗ ಆಹಾರದ ಹೊತ್ತಿನಲ್ಲಿ ಕೂಡ ಒಂದು ಮಾರ್ಪಾಡನ್ನು ನಾವು ಮಾಡಬೇಕಾದದ್ದು ಒಂದು ಉತ್ತಮ ವಿಚಾರ ಅಂತೇಳಿ. ನಾವು ರಾತ್ರಿ ಯಾವ ಆಹಾರ ಸೇವನೆಯನ್ನು ಎಷ್ಟು ಕಡಿಮೆ ಮಾಡ್ತೇವೆ ಅಷ್ಟು ಒಳ್ಳೆಯದು. ಅದರಲ್ಲೂ ಕೂಡ ರಾತ್ರಿಯ ಊಟವನ್ನು ಎಷ್ಟು ಬೇಗ ನಾವು ಮುಗಿಸ್ತೇವೆ ಅಷ್ಟು ಒಳ್ಳೆಯದು ಅಂತೇಳಿದರೆ, ನಾವು ರಾತ್ರಿಯ ಆ ಹೊತ್ತಿನಲ್ಲಿ ನಮ್ಮ ಶರೀರದಲ್ಲಿರುವಂಥ ಇನ್ಸುಲಿನಿಗೆ ಅದು ಕೆಲಸ ಮಾಡಲಿಕ್ಕೆ ಬಹಳಷ್ಟು ಸಹಾಯವಾಗ್ತದೆ. ನಮ್ಮ ಶರೀರದ ಮೇಧೋಜ್ಜೀರಕ ಗ್ರಂಥಿ ಏನಿದೆ ಅದರ ಮೇಲಿನ ಭಾರ ಬಹಳಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ಅದು ಈ ಸಕ್ಕರೆ ಅಂಶವನ್ನು ನಿಯಂತ್ರಿಸಲಿಕ್ಕೆ ಅದು ಸಹಾಯ ಮಾಡ್ತದೆ. ಬಾಕಿ ಡಯಟಿಂಗ್ ಮಾಡೋದಂಥದ್ದು ಮಾಡಲೇಬೇಕು, ಆದರೆ ಅದರ ಜೊತೆಗೆ ಈ ಸಮಯ ಅಂತ ಹೇಳುವಂಥದ್ದು ಕೂಡ ಒಂದು ಮುಖ್ಯವಾದದ್ದು.
1: ಈಗ ವಿಶ್ವ ಪೌಷ್ಟಿಕ ಆಹಾರ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ನೀವು ಎಲ್ಲ ಸಾರ್ವಜನಿಕರಿಗೆ ಅಂದರೆ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸ್ತೀರಿ?
0: ರಾಷ್ಟ್ರೀಯ ಪೋಷಣಾ ಸಪ್ತಾಹ ಏನಿದೆ ಇದರ ಸಂದರ್ಭದಲ್ಲಿ ಕೇಳುಗರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಇಷ್ಟೇ. ಒಂದು, ಯಾವತ್ತೂ ಆಹಾರವನ್ನು ಸಮತೋಲನದಲ್ಲಿ ಸೇವಿಸಿ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಪರಿಸ್ಥಿತಿಗೆ ಸರಿಯಾದಂಥ ಒಂದು ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ, ಮತ್ತು ಅದು ನಿಯಮಿತವಾಗಿರಲಿ, ಅಂದರೆ ರೆಗ್ಯುಲರ್ ಆಗಿರಲಿ. ಅಂದರೆ ಒಂದು ದಿವಸದಿಂದ ದಿವಸಕ್ಕೆ ಮಾರ್ಪಾಡು ಪಡುವುದು ಬೇಡ, ಒಂದು ಆಹಾರ ಪದ್ಧತಿಯನ್ನು ಖಚಿತಪಡಿಸಿಕೊಂಡು ತಮ್ಮ ಶರೀರಕ್ಕೆ ತಮ್ಮ ಕಾಲಘಟ್ಟಕ್ಕೆ ಯಾವುದು ಒಳ್ಳೆಯದು ಅಂತ ಹೇಳುವಂಥದ್ದು, ಅಂದರೆ ಫಿಕ್ಸ್ ಅಪ್ ಒನ್ ಡಯಟ್ ರುಟೀನ್ ಒಂದು. ಆಮೇಲೆ ಈಗ ಹೊರ

0: ಈಗಿನ ಈಗ ಜಂಕ್ ಪದಾರ್ಥಗಳೇನಿದೆ ಅವುಗಳಿಂದ ಆದಷ್ಟು ದೂರವಿರಿ. ಯಾಕಂದ್ರೆ 100ಕ್ಕೆ 100% ಆಗದೇ ಇರಬಹುದು, ಆದರೆ ಎಷ್ಟರ ಪ್ರಮಾಣದಲ್ಲಿ ಆಗ್ತದೆ ಅಷ್ಟರ ಮಟ್ಟಿಗೆ ಜಂಕ್ ಪದಾರ್ಥಗಳಿಂದ ದೂರವಿರಿ. ನಂತರ ಆಹಾರದ ಬಗ್ಗೆ ಗಮನ ಹರಿಸುವುದರ ಜೊತೆಗೆ ಶಾರೀರಿಕ ಚಟುವಟಿಕೆ, ಆಮೇಲೆ ಒಂದಷ್ಟು ಮಾನಸಿಕ ಒತ್ತಡದಿಂದ ಹೊರಗೆ ಬರುವಂತಹ ವಿಚಾರಗಳೇನಿದೆ ಇವುಗಳ ಬಗ್ಗೆ ಕೂಡ ಗಮನ ಹರಿಸಿ ಅಂತ ಹೇಳುವಂತಹ ಸಂದೇಶಗಳನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ.
1: ವಿಶ್ವ ಪೌಷ್ಟಿಕ ಆಹಾರ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ನಮ್ಮ ಒಂದು ಆಕಾಶವಾಣಿಯ ಕೇಳುಗರಿಗೆ ಪೌಷ್ಟಿಕ ಆಹಾರದ ಒಂದು ಮಹತ್ವ, ಸಂದೇಶ, ಮತ್ತೆ ಪೌಷ್ಟಿಕ ಆಹಾರ ಅಂದ್ರೆ ಏನು, ಗರ್ಭಿಣಿಯರಿಗೆ ಅಥವಾ ಮಕ್ಕಳಿಗೆ ಪ್ರಮುಖವಾಗಿ ವೃದ್ಧರಿಗೆ ಏನೆಲ್ಲ ಆಹಾರಗಳನ್ನ ಸೇವಿಸಬೇಕು, ನಮ್ಮ ಡಯೆಟ್ ಹೇಗಿರಬೇಕು, ಹಲವಾರು ವಿಚಾರಗಳ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದೀರಿ. ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಡಾಕ್ಟರ್.
0: ಎಲ್ಲ ಕೇಳುಗರಿಗೂ ಧನ್ಯವಾದಗಳು, ಹಾಗೆ ತಮಗೂ ಧನ್ಯವಾದಗಳು ಮೇಡಮ್, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
2: ಇದುವರೆಗೆ ವಿಶ್ವ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಸನ್ನ ಮಿತ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.
3: ಆಕಾಶವಾಣಿ ಸಮಯ ಆಗಿದೆ 1 ಗಂಟೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ.
5: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬ್ಲೂ ರೆವಲ್ಯೂಷನ್, ಮೀನು ಕ್ರಾಂತಿ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾಗಿರುವ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ. ಈಗ ನೀಲಿಕ್ರಾಂತಿ ಅನ್ನೋ ವಿಷಯ ಬಂದಾಗ, ನಮ್ಮ ದೇಶದಲ್ಲಿ ನೀಲಿಕ್ರಾಂತಿ ಅನ್ನೋ ಒಂದು ಶುರುವಾಗಿದ್ದು ಗೆಂಡೆ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಸೃಷ್ಟಿ ಮಾಡ್ತಾರೆ. ಆ ಒಂದು ತಂತ್ರಜ್ಞಾನದಲ್ಲಿ ಏನಾಯಿತು ಅಂದರೆ, ಪ್ರೊಫೆಸರ್ ಆಲಿಖುನಿ ಅಂತ ಮತ್ತು ಹೀರಾಲಾಲ್ ಚೌಧರಿ ಅಂತ ಇವರಿಬ್ಬರು ನಮ್ಮ ನೀಲಿಕ್ರಾಂತಿಯ
5: ಹರಿಕಾರರವರು.
6: ಅವರು ಈ ಗೆಂಡೆ ಮೀನು ಮರಿಗಳನ್ನು, ಮೊದಲು ನಾವೇನು ಮಾಡ್ತಿದ್ವಿ, ಗೆಂಡೆ ಮರಿಗಳನ್ನು ನದಿಗಳಿಂದ ತೊಗೊಂಬಂದು ಅದನ್ನು ನಾವು ಪಾಲನೆಯನ್ನು ಮಾಡಿ ಅದರಿಂದ ಸಾಕಾಣಿಕೆ ಮಾಡ್ತಿದ್ವಿ. ಆದರೆ ಉತ್ಪಾದನೆ ಮಾಡುವಂಥ ಯಾವುದೇ ತಂತ್ರಜ್ಞಾನ ನಮ್ಮಲ್ಲಿ ಇರಲಿಲ್ಲ. ಅದನ್ನು ಈ ಒಂದು ವಿಜ್ಞಾನಿಗಳು ಅದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ ಅದನ್ನು ಹೇಗೆ ಮಾಡ್ಬೋದು ಅನ್ನೋ ಒಂದು ತಂತ್ರಜ್ಞಾನವನ್ನು ಬೆಳೆಸಿದ ನಂತರ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಮೀನು ಸಾಕಾಣಿಕೆ ಆಗಲಿಕ್ಕೆ ಶುರುವಾಯಿತು. ಇದು ನಮ್ಮ ನೀಲಿಕ್ರಾಂತಿಗೆ ಒಂದು ನಾಂದಿಯಾಗಿ ಮುಂದೆ ಬಂದು, ಇವತ್ತಿನ ದಿನಗಳಲ್ಲಿ ಆ ನೀಲಿಕ್ರಾಂತಿ ಅವಲಂಬಿತವಾಗಿ ನೋಡಿದ್ರೆ, ಈಗ ಬರೀ ಗೆಂಡೆ ಮೀನುಗಳಲ್ಲ, ಹಲವಾರು ತಳಿಗಳನ್ನು ನಾವು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಗೆಂಡೆ ಮೀನುಗಳು ಪ್ರಮುಖವಾಗಿ ಪಾತ್ರ ವಹಿಸ್ತದೆ. ನಮ್ಮ ದೇಶದ ಮೀನುಗಾರಿಕೆಯ ಒಂದು ಸಂಪತ್ತನ್ನು ನೋಡಿದಾಗ ಹೆಚ್ಚಾಗಿ ಗೆಂಡೆ ಮರಿಗಳಿಗೆ ಅಥವಾ ಗೆಂಡೆ ಮೀನುಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತೇವೆ ನಾವು. ಈ ಇದರಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲೇ ನಾವು ತಗೊಂಡಾಗ, ಕಳೆದ 4-5 ವರ್ಷಗಳಲ್ಲಿ ನೋಡ್ತಿದ್ದಾಗ, ಒಳನಾಡು ಮೀನುಗಾರಿಕೆ ಅಂದರೆ ಸಾಕಾಣಿಕೆ ಮಾಡೋದು ಅದರ ಜೊತೆಗೆ ಹಿಡಿಯುವಂಥದ್ದು, ನೈಸರ್ಗಿಕವಾಗಿ ಸಿಗುವಂಥ ಮೀನುಗಳನ್ನು ಹಿಡಿಯುವಂಥದ್ದು, ಇದನ್ನು ನೋಡಿದಾಗ ಸಾಕಾಣಿಕೆ ಮಾಡುವಂಥ ಪ್ರಮಾಣ ಏನಿದೆ ಪ್ರತಿ ವರ್ಷ ಹೆಚ್ಚಾಗಿ ಬರ್ತಾ ಇದೆ. ಇದಕ್ಕೆ ಕಾರಣಗಳು ನಮ್ಮಲ್ಲಿರುವಂಥ ತಂತ್ರಜ್ಞಾನಗಳು, ಈ ನೀಲಿಕ್ರಾಂತಿಯಿಂದ ಬರ್ತಿರುವಂಥ ಹೊರಬರ್ತಿರುವಂಥ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಕೃಷಿಕರು ಹಲವಾರು ಸಂಸ್ಥೆಗಳಿಂದ ಆಗಿರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಿಂದ ಆಗಿರ್ಬೋದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಈ ಒಳನಾಡು ಮೀನು ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಈಗ ನಮ್ಮ ಕರ್ನಾಟಕದಲ್ಲೇ ತಗೊಂಡಾಗ ನಮ್ಮಲ್ಲಿ ಈಗ 12 ಲಕ್ಷ ಟನ್ನಷ್ಟು ಮೀನನ್ನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೇವೆ
5: ಉತ್ಪಾದನೆ
6: ಮಾಡ್ತಾ ಇದ್ದೇವೆ. ಇದರಲ್ಲಿ 5 ಲಕ್ಷ ಟನ್ನಷ್ಟು ನಾವು ಸಾಕಾಣಿಕೆಯಿಂದ ಬರ್ತಿರೋವಂಥ ಮೀನಿನ ಸಂಪತ್ತಾಗಿರೋದು. ಅಂದರೆ ಕಳೆದ 5 ವರ್ಷಗಳಲ್ಲಿ ಹೋದಾಗ ಅದು 1.4, 1.2 ಇದ್ದಿದ್ದರಿಂದ ಈಗ 5 ಲಕ್ಷ ಟನ್ವರೆಗೂ ಬಂದಿದೆ. ಅಂದರೆ ಇದು ಸಾಕಾಣಿಕೆಯತ್ತ ಕೃಷಿಕರನ್ನು ತೋರಿಸಿರುವಂಥ ಒಲವಾಗಿರ್ಬೋದು, ಸರ್ಕಾರಗಳಿಂದ ಈ ಕೃಷಿಕರಿಗೆ ಕೊಡ್ತಿರುವಂಥ ಪ್ರೋತ್ಸಾಹ ಇರ್ಬೋದು, ಅದರ ಜೊತೆಗೆ ಅವರು ಕೂಡ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡೋದ್ರಿಂದ ಈ ನೀಲಿಕ್ರಾಂತಿ ಇನ್ನಷ್ಟು ಮುಂದೆ ಸಾಗಿ ಮತ್ತಷ್ಟು ತಂತ್ರಜ್ಞಾನಗಳು, ಮತ್ತಷ್ಟು ಹೊಸ ತಳಿಗಳು ಬಂದು ಈ ಮೀನು ಸಾಕ

0: ಕಾರಣಕ್ಕೆ ಇದರಲ್ಲಿ ಹಲವಾರು ಕೃಷಿಕರು ಲಾಭ ಪಡೀಲಿಕ್ಕೆ ಸಾಧ್ಯ ಇತ್ತು. ಇದಕ್ಕೆ ಪೂರಕವಾಗಿಯೇ ಕಳೆದ 5 ವರ್ಷಗಳ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ದೇಶಾದ್ಯಂತ ನೀಲಿ ಕ್ರಾಂತಿಗೆ ಅನುಗುಣವಾಗಿ ಮೀನು ಕೃಷಿ ಹೆಚ್ಚಾಗಬೇಕು, ಮೀನುಗಾರರಿಗೆ ಸಹಾಯ ಆಗಬೇಕು ಅಂತ 20,000 ಕೋಟಿ ಅನುದಾನವನ್ನು ನೀಡಿತು. ಅದು ಪ್ರತಿಯೊಂದು ರಾಜ್ಯಕ್ಕೆ, ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿನ ಮಟ್ಟದವರೆಗೂ ಸೇರಿ ಅಲ್ಲಿನ ಕೃಷಿಕರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ಒಂದು ಮೀನು ಮರಿಯನ್ನು ಉತ್ಪಾದನೆಯಿಂದ ಹಿಡಿದು ಅದನ್ನು ಸಾಕಾಣಿಕೆ, ಅದನ್ನು ಸಾಕಾಣಿಕೆ ಎಲ್ಲ ಸಾಕಾಣಿಕೆ ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ, ಅದನ್ನು ಮಾರಾಟ ಮಾಡಲಿಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆ, ಅದರ ಜೊತೆಗೆ ಒಂದು ಹಿಡಿದಂಥ ಜಾಗದಿಂದ ಮಾರುಕಟ್ಟೆಗೆ ಹೋಗಲಿಕ್ಕೆ ಬೇಕಾಗಿರುವಂಥ ವಾಹನಗಳ ವ್ಯವಸ್ಥೆ, ಮೀನನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಥವಾ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಅಂತ ಬೇಕಾಗಿರುವಂಥ ಐಸ್ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಈ ಥರ ಹಲವಾರು ಯೋಜನೆಗಳನ್ನು ಒಂದು 64 ವಿವಿಧವಾದಂಥ ಏನು ಯೋಜನೆಗಳನ್ನು ಆ ಇದರಲ್ಲಿ ಕೊಡಲಾಗಿದೆ. ಇದನ್ನು ನಾವು ಕೃಷಿಕರಿಗೆ ಆದಷ್ಟು ಈ
1: ಸಬ್ಸಿಡೈಡ್ ರೇಟಲ್ಲಿ
0: ನಾವು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಈಗ ಮೀನು ಕೃಷಿಯಲ್ಲಿ ನಾವು ಹೆಚ್ಚಾಗಿ ನಾವು ಯೋಚನೆ ಮಾಡೋದು ಬರೀ ಕೃಷಿ ಬಗ್ಗೆ ಮಾತ್ರ. ಇದನ್ನು ಕೃಷಿಯನ್ನು ಬಿಟ್ಟ ನಂತರ ಹಲವಾರು ಕೃಷಿಕರು ಏನು ಮಾಡ್ತಾರೆ, ಬರೀ ಮೀನು ಸಾಕಾಣಿಕೆ ಮಾಡೋದು ಒಂದೇ ಒಂದು ಸ್ವಾವಲಂಬಿ ಜೀವನ ಅಲ್ಲ.
1: ಹೌದು,
0: ಮೀನು ಮರಿಗಳನ್ನ ಹೊರಗಡೆಯಿಂದ ತಂದು ಇನ್ನೊಬ್ಬ ರೈತನಿಗೆ
1: ಕೊಡೋದು
0: ಕೂಡ ಒಂದು ಸ್ವಾವಲಂಬಿ ಜೀವನ.
1: ಅದು ಒಂದು ಉದ್ಯಮ.
0: ಅದಕ್ಕೆ ಬೇಕಾಗಿರುವಂತಹ ಆಹಾರವಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಬೇರೆ ಯಾವುದೇ ತರ.
1: ಈಗ ಅದೇ ಒಂದು ಉದ್ಯಮ ಮಾಡ್ಕೊಳ್ಬಹುದಲ್ಲ.
0: ಈಗ ಮೀನು ಮರಿಗಳನ್ನ ಉತ್ಪಾದನೆ ಮಾಡುವವರು ಕೆಲವರು, ಅದನ್ನ ಒಂದು ನರ್ಸರಿ ಅಂತ ನಾವು ಹೇಳ್ತೇವೆ.
1: ಹೌದು,
0: ಅದನ್ನ ಮಾಡುವಂತವ್ರು ಕೆಲವರು, ಅದರಿಂದ ರೈತರಿಗೆ ತಲುಪಿಸುವಂತವ್ರು ಒಬ್ಬರು. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ಒಂದು
1: ಬೆಳೆಯೋರು ಇನ್ನೊಬ್ರು
0: ಆ ಈ ತರದ. ಈಗ ಕೆಲವು
1: ಸಾರಿ ಹಂತದ ಉದ್ಯೋಗ ಇಲ್ಲಿ ಸೃಷ್ಟಿ ಆಗುತ್ತೆ,
0: ಎಲ್ಲ ಕಡೆಯಿಂದನೂ ಇದೆ. ಅದರ ಜೊತೆಗೆ ಈಗ ಹೆಚ್ಚಿನ ಮೀನು ಇದ್ದಾಗ ನಾವು ಅದರಲ್ಲಿ ಮೌಲ್ಯವರ್ತಿತ ಉತ್ಪನ್ನಗಳನ್ನ ಮಾಡುವಂಥದ್ದು, ಇದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ 1 ಜಿಲ್ಲೆ 1 ಉತ್ಪನ್ನ ಒಂದು ಕಾರ್ಯಕ್ರಮವನ್ನು ತಂತು
1: ಇಲ್ಲೂ ಕೂಡ ಬಂದಿದೆ. ಅಂದ್ರೆ ಈಗಾಗಲೇ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಇದೆ,
0: ಅಲ್ಲ ಇಡೀ ಜಿಲ್ಲೆ ದೇಶದಲ್ಲಿ
1: ಇದು ಕೂಡ ಈಗ ಮೀನುಗಾರಿಕೆ ಇಲಾಖೆಯಲ್ಲೂ ಕೂಡ ಇದು ಇದೆ ಅಂತ.
0: ಹೌದೌದು, ಇಡೀ ದೇಶಕ್ಕೆ ಅದು 1 ಜಿಲ್ಲೆ 1 ಉತ್ಪನ್ನ ಅಂತ ಮಾಡಿದ್ರು.
1: ಪ್ರತಿಯೊಂದರಲ್ಲೂ
0: ಅದು ಯಾವುದೇ ಆದಂತ ಪದಾರ್ಥ ಇರ್ಬೋದು, ಅದು ಮೀನಾಗಿರ್ಬೋದು ಅಥವಾ ಕೇಳುವ ಅದರಿಂದ ಮಾಡಿ. ಈಗ ಮೀನುಗಾರಿಕೆಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೋಸ್ಕರನೇ ಹಲವಾರು ಯೋಜನೆಗಳನ್ನು ಕೊಟ್ಟರು. PMFME ಅಂತ ಒಂದು ಯೋಜನೆ ಇದೆ, ಇದರಲ್ಲಿ ಮೈಕ್ರೋ ಫೈನಾನ್ಸಿಂಗ್, ಸಣ್ಣ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಸ್ವಸಹಾಯ ಸಂಘಗಳು, ಆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಅದನ್ನು ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆಗೆ ಕೂಡ ಅವರಿಗೆ ಸಣ್ಣದಾದಂಥ ಒಂದು ಆರ್ಥಿಕ ಸಹಾಯವನ್ನು ಕೊಡಲಿಕ್ಕೆ ಕೂಡ ಈ ಒಂದು ಯೋಜನೆಗಳು ಸಹಾಯವಾಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ, ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಇದ್ದಾಗ ದಕ್ಷಿಣ ಕನ್ನಡಕ್ಕೆ ಸಮುದ್ರದ ಮೀನಿನ ಉತ್ಪನ್ನಗಳನ್ನು ತಯಾರು ಮಾಡೋದು 1 ಜಿಲ್ಲೆ 1 ಉತ್ಪನ್ನದಲ್ಲಿ ಇತ್ತು.
1: ದಕ್ಷಿಣ ಕನ್ನಡದಲ್ಲಿ
0: ಉತ್ತರ ಕನ್ನಡದಲ್ಲಿ ಕೂಡ ಹಾಗೆ ಇತ್ತು. ಅದರಲ್ಲಿ ಕೂಡ ಹಲವಾರು ಥರದ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳನ್ನು ಮಾಡಿದರು. ಚಕ್ಕುಲಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಇದನ್ನು ನಮ್ಮ ರಾಜ್ಯದ ಮೀನುಗಾರಿಕೆಯಲ್ಲಿ ಪ್ರತಿನಿಧಿಸುವಂಥ ಒಂದು ಉತ್ಪನ್ನಗಳಾಯಿತು. ಇದನ್ನು ನಾವು ದೇಶಾಂತರ ಹಾಗೂ ವಿದೇಶಕ್ಕೂ ಕೂಡ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡೋಕ್ಕೆ ಈ ಒಂದು ಯೋಜನೆಯನ್ನು ಮಾಡಿತು. ಅದಕ್ಕೋಸ್ಕರನೇ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೋದು. ಇದು 50% ಕೇಂದ್ರ ಸರ್ಕಾರದಿಂದ ಮತ್ತು 50% ರಾಜ್ಯ ಸರ್ಕಾರದಿಂದ ಸಿಗುವಂಥ ವ್ಯವಸ್ಥೆ ಇದು. ಇದಕ್ಕೆ ಸಾಮಾನ್ಯ ವರ್ಗದವ್ರಿಗಾದರೆ, ಜನರಲ್ ಕ್ಯಾಟಗರಿಯವ್ರಿಗಾದರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿರುತ್ತೆ ಅದರಲ್ಲಿ 40% ಅಷ್ಟು ಸಬ್ಸಿಡಿ ಸಿಗ್ತದೆ. ಹಾಗೆ ಹೆಣ್ಣು ಮಕ್ಕಳಿಗೆ, ಹಾಗೆ SC ಮತ್ತು SC ಕ್ಯಾಟಗರಿಯವ್ರಿಗಾದರೆ ಒಂದು ಪ್ರಾಜೆಕ್ಟ್ ಕಾಸ್ಟ್ನ 60% ಅಷ್ಟು
1: ಸಬ್ಸಿಡಿ
0: ಸಿಗುತ್ತೆ. ಆ ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತೆ, ಈಗ ಅವರು ಯಾವ ಇದಕ್ಕೆ ಮಾಡ್ತಾರೆ, ಈಗ ನಾನು ಹೇಳಿದಾಗೆ ಮೀನು ಉತ್ಪನ್ನ ಆಗಿರ್ಬೋದು ಅಥವಾ ಮೀನಿನ ಸಾಕಾಣಿಕೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ,
1: ಮೀನು ಸಾಕಾಣಿಕೆಗೆ ಇರ್ಬೋದು,
0: ಸಾಕಾಣಿಕೆಗೆ ಈಗ ಹಲವಾರು ವಾಹನಗಳಿದೆ. ಒಂದು ದ್ವಿಚಕ್ರ ವಾಹನದಿಂದ ಹಿಡಿದು ದೊಡ್ಡ ಕಂಟೈನರ್ ವರೆಗೂ ಕೂಡ ಅದರಲ್ಲಿ ವ್ಯವಸ್ಥೆ ಇದೆ.
1: ಆಯ್ತು ಡಾಕ್ಟರ್ ಚೇತನ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಮತ್ಸ್ಯ ಸಂಪದ ಯೋಜನೆ ಅಂದರೆ ಬ್ಲೂ ರೆವಲ್ಯೂಷನ್ ಈ ಕುರಿತು ನಮ್ಮ ರೈತರಿಗೆ ಅತಿ

0: ಪ್ರಮುಖವಾದ ಮಾಹಿತಿಯನ್ನು ಕೊಟ್ಟ್ರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅಸ್ಸಾಂಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಬಿಹಾರದಲ್ಲಿ ಪ್ರವಾಹ, 11 ಜಿಲ್ಲೆಗಳ 16.85 ಲಕ್ಷ ಜನರು ಸಂಕಷ್ಟದಲ್ಲಿ. ನೇಪಾಳ ಪ್ರವಾಹ, ಭಾರತ ಚೀನಾ ನೆರವಿನೊಂದಿಗೆ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಕರ್ನಾಟಕದ ಒಳನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಜೋಡಿ ವಿರುದ್ಧ ಸಾತ್ವಿಕ್ ಸಾಯಿರಾಜ್, ಚಿರಾಗ್ ಶೆಟ್ಟಿ ಸೆಣಸು. ವಾರ್ತೆಗಳ ವಿವರ. ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ಕೈಗೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಗುವಾಹಟಿಯ ಲೋಕಪ್ರಿಯ ಗೋಪಿನಾಥ್ ಬೋರ್ಡೊಲೋಯಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ತಲುಪಿದ್ದಾರೆ. ಅಲ್ಲಿ ಅವರನ್ನು ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ, ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವ ಶರ್ಮಾ ಹಾಗೂ ಇತರ ಗಣ್ಯರು ಸ್ವಾಗತಿಸಿದರು. ಅಸ್ಸಾಂ ಪ್ರವಾಸದ ಸಂದರ್ಭದಲ್ಲಿ ಉಪರಾಷ್ಟಪತಿ ಅವರು ಗೀತಾನಗರ ಕಾಲೇಜು, ಶ್ರೀಮಂತ ಶಂಕರದೇವ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಗೌಹಾಟಿ ವಿಶ್ವವಿದ್ಯಾಲಯಗಳಲ್ಲಿ ಆಯೋಜಿಸಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಸ್ಥಾಪಿಸಿರುವ ಡೊನ್ನಿ ಪೊಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಇಂದೂ ಕೂಡ ಮುಂದುವರೆದಿದ್ದು, ಅನೇಕ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ 11 ಜಿಲ್ಲೆಗಳಲ್ಲಿ ಸುಮಾರು 16.85 ಲಕ್ಷ ಜನರು ಸಂಕಷ್ಟದಲ್ಲಿದ್ದಾರೆ. ಆದರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಆಡಳಿತವು ನಿರಂತರವಾಗಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ 11 ಜಿಲ್ಲೆಗಳ 61 ಬ್ಲಾಕ್ಗಳು ಮತ್ತು 300 ಗ್ರಾಮ ಪಂಚಾಯಿತಿಗಳು ಪ್ರವಾಹದಿಂದ ಬಾಧಿತವಾಗಿವೆ. ಸಂತ್ರಸ್ತರಿಗೆ ಆಹಾರ, ಆಶ್ರಯ ಮತ್ತು ಇತರ ಅಗತ್ಯ ನೆರವು ಒದಗಿಸಲು ಪರಿಹಾರ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಲಾಗಿದೆ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ 80 ಸಮುದಾಯ ಅಡುಗೆ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದುವರೆಗೆ ಸುಮಾರು 1.21 ಲಕ್ಷ ಮಂದಿಗೆ ಆಹಾರದ ವ್ಯವಸ್ಥೆ ಮಾಡಲಾಗಿದೆ. ಒಂದು ಪರಿಹಾರ ಶಿಬಿರವೂ ಕಾರ್ಯನಿರ್ವಹಿಸುತ್ತಿದ್ದು, 326 ಸಂತ್ರಸ್ತರಿಗೆ ವಸತಿ, ಆಹಾರ, ವೈದ್ಯಕೀಯ ನೆರವು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಸಂತ್ರಸ್ತರಿಗೆ ತಕ್ಷಣದ ನೆರವು ನೀಡಲು ಇದುವರೆಗೆ ಸುಮಾರು 45,900 ಪಾಲಿಥಿನ್ ಹಾಳೆಗಳು ಮತ್ತು 11,700 ಒಣ ಪಡಿತರ ಪೊಟ್ಟಣಗಳನ್ನು ವಿತರಿಸಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರ ಸ್ಥಳಾಂತರ ಹಾಗೂ ಸಂಚಾರಕ್ಕೆ ಅನುಕೂಲವಾಗುವಂತೆ ರಾಜ್ಯಾದ್ಯಂತ 1,158 ದೋಣಿಗಳನ್ನು ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರವಾಹ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ತ್ವರಿತ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲು ವಿವಿಧ ಜಿಲ್ಲೆಗಳಲ್ಲಿ 27 ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಎಸ್ಡಿಆರ್ಎಫ್ ತಂಡಗಳು ಮತ್ತು 7 ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ. ಪ್ರಯಾಗ್ರಾಜ್ ಮತ್ತು ವಾರಾಣಸಿಯಲ್ಲಿ ಗಂಗಾ ನದಿಯಲ್ಲಿ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಕೆಳಗಿದೆ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಬಿಹಾರ ಹವಾಮಾನ ಕೇಂದ್ರ ಮುನ್ಸೂಚನೆ ನೀಡಿದೆ. ಕೆಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯೂ ಇದೆ. ಇರಾನ್ನ ಐಆರ್ಜಿಸಿ ನೌಕಾಪಡೆ ಹೊರ್ಮುಜ್ ಜಲ

0: ಸಂಧಿಯಲ್ಲಿ ಅನುಮತಿ ಇಲ್ಲದ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೂರು ತೈಲ ಟ್ಯಾಂಕರ್ಗಳು ಹಾಗೂ ಅಮೆರಿಕದೊಂದಿಗೆ ಸಂಪರ್ಕ ಹೊಂದಿವೆ ಎನ್ನಲಾದ ಮೂರು ಹಡಗುಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಸಮುದ್ರದಲ್ಲಿ ಅಮೆರಿಕವು ಇರಾನ್ನ ಮೂರು ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸಿದ ಬಳಿಕ ಈ ಬೆಳವಣಿಗೆ ನಡೆದಿದೆ. ಅಮೆರಿಕದ ದಾಳಿಯಿಂದ ಹಡಗುಗಳಿಗೆ ಹಾನಿಯಾಗಿದೆ ಎಂದು ಐಆರ್ಜಿಸಿ ತಿಳಿಸಿದ್ದು, ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಪ್ರಯತ್ನ ಇದಾಗಿದೆ ಎಂದು ಆರೋಪಿಸಿದೆ. ಜಲಸಂಧಿಯಲ್ಲಿ ಕಾರ್ಯನಿರ್ವಹಿಸುವ ಹಡಗುಗಳು ಈ ಅನುಮತಿಯಿಲ್ಲದ ಜಲಮಾರ್ಗಗಳನ್ನು ತಪ್ಪಿಸುವಂತೆ ಎಚ್ಚರಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344 ಏರಿಕೆಯಾಗಿದೆ. ಸುಮಾರು 5,590 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಇದುವರೆಗೆ 13,100 ಅಧಿಕ ಮಂದಿಯನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ ಕೆಸರು ಮತ್ತು ಅವಶೇಷಗಳಡಿ 10 ದಿನಗಳ ಕಾಲ ಸಿಲುಕಿದ್ದ 60 ವರ್ಷದ ಮಹಿಳೆಯೊಬ್ಬರನ್ನು ರಕ್ಷಿಸಲಾಗಿದೆ. ಮೃತದೇಹಗಳ ಗುರುತು ಪತ್ತೆ ಹೆಚ್ಚಲು ಅಧಿಕಾರಿಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಹಲವು ಪ್ರಕರಣಗಳಲ್ಲಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ಅಗತ್ಯ ಗುರುತು ಸಂಗ್ರಹಿಸಿದ ಬಳಿಕ 222 ಮಹಿಳೆಯರು, 355 ಪುರುಷರು ಹಾಗೂ 453 ಅಪರಿಚಿತ ವ್ಯಕ್ತಿಗಳ ಮೃತದೇಹಗಳನ್ನು ಪೊಲೀಸರು ಸಂರಕ್ಷಿಸಿದ್ದಾರೆ. ಕುಟುಂಬಸ್ಥರು ತಮ್ಮ ಸಂಬಂಧಿಕರನ್ನು ಗುರುತಿಸಲು ನೆರವಾಗುವಂತೆ 1270 ಅಪರಿಚಿತ ಮೃತದೇಹಗಳ ವಿವರಗಳನ್ನು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ, ಪರಿಹಾರ ಸಾಮಗ್ರಿಗಳ ವಿತರಣೆ, ಮೃತದೇಹಗಳ ನಿರ್ವಹಣೆ ಹಾಗೂ ರಸ್ತೆ ತೆರವು ಕಾರ್ಯಗಳಿಗಾಗಿ ಸುಮಾರು 7912 ಪೊಲೀಸ್ ಸಿಬ್ಬಂದಿಯನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ. ಭಾರತ ಮತ್ತು ಚೀನಾದ ನೆರವಿನೊಂದಿಗೆ ಹಲವು ಜಲವಿದ್ಯುತ್ ಯೋಜನಾ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಪ್ರಮುಖ ನದಿಗಳಲ್ಲಿನ ನೀರಿನ ಮಟ್ಟದ ಮೇಲೂ ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ. ಬಿಹಾರ, ಪೂರ್ವ ರಾಜಸ್ಥಾನ, ಹರಿಯಾಣ, ಚಂಡೀಗಢ, ದೆಹಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಉತ್ತರಾಖಂಡ ಹಾಗೂ ಈಶಾನ್ಯ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು ಪ್ರದೇಶ, ಬಿಹಾರ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಂನಲ್ಲಿ ಇಂದು ಬಿರುಗಾಳಿ, ಗುಡುಗು, ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ತಮಿಳುನಾಡು, ಪುದುಚೇರಿ, ಕಾರೈಕಲ್ ಮತ್ತು ಮೇಘಾಲಯದಲ್ಲೂ ಇಂದು ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಇಲಾಖೆ ತಿಳಿಸಿದೆ. ಜಾರ್ಖಂಡ್ನ ನಗರಾಭಿವೃದ್ಧಿ ಸಚಿವ ಸುದಿವ್ಯ ಕುಮಾರ್ ಸೋನು ಅವರು ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸುದಿವ್ಯ ಕುಮಾರ್ ಸೋನು ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಜಾರ್ಖಂಡ್ನ ಅಸ್ಮಿತೆ, ಹಕ್ಕುಗಳು ಮತ್ತು ಹೋರಾಟಕ್ಕೆ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯ ಬಂಡಾ ತಹಸೀಲ್ನಲ್ಲಿ ಶಂಕಿತ ಕಳ್ಳಭಟ್ಟಿ ಮದ್ಯ ಸೇವಿಸಿ 9 ಮಂದಿ ಮೃತಪಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾಗರ ಮುಖ್ಯ ವೈದ್ಯಕೀಯ ಮತ್ತು ಆರೋಗ್ಯ ಅಧಿಕಾರಿ ದೇವೇಶ್ ಪಟೇರಿ ಅವರು 9ರಿಂದ 10 ಮಂದಿ ಮೃತಪಟ್ಟಿರುವ ಮಾಹಿತಿ ದೊರೆತಿದೆ ಎಂದು ತಿಳಿಸಿದ್ದಾರೆ. ಮೃತರು ಬರಾಜ್ ಗ್ರಾಮದವರು ಎಂದು ವರದಿಯಾಗಿದೆ. ಘಟನೆ ಬಳಿಕ ಪೊಲೀಸರು ಮತ್ತು ಆಡಳಿತಾಧಿಕಾರಿಗಳ ತಂಡ ಸ್ಥಳಕ್ಕೆ ಧಾವಿಸಿದೆ. ಸಾಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಚೀನಾ ಮಾಸ್ಟರ್ಸ್ ಟೂರ್ನಿಯ ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಭಾರತದ ಜೋಡಿ ಫೈನಲ್ ಪಂದ್ಯದಲ್ಲಿಂದು ಚೀನಾದ ಹಿಜಿ ಟಿಂಗ್ ಮತ್ತು ರೆನ್ ಝಿಯಾಂಗ್ ಯು ಅವರನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 1:50 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದುಲೀಪ್ ಟ್ರೋಫಿ 2026 ಪಂದ್ಯಾವಳಿಯ ಫೈನಲ್ನಲ್ಲಿ ಇಂದು ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳು ಮುಖಾಮುಖಿಯಾಗಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅಸ್ಸಾಂಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಬಿಹಾರದಲ್ಲಿ ಪ್ರವಾಹ, 11 ಜಿಲ್ಲೆಗಳ 16.85 ಲಕ್ಷ ಜನರು ಸಂಕಷ್ಟದಲ್ಲಿ. ನೇಪಾಳ ಪ್ರವಾಹ, ಭಾರತ ಚೀನಾ ನೆರವಿನೊಂದಿಗೆ

ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಕರ್ನಾಟಕದ ಒಳನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಜೋಡಿ ವಿರುದ್ಧ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ, ಸಮಯ ಆಗಿದೆ 1:20. ಇನ್ನೀಗ ಕನ್ನಡ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಇಪ್ಪತ್ತು ನಿಮಿಷ. ಇನ್ನೀಗ ಕನ್ನಡ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಮುಂದಿನ ಗೀತೆ ಜೋಡಿ ಚಿತ್ರದಿಂದ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಚಿತ್ರದ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಗೀತೆ ಸ್ನೇಹಲೋಕ ಚಿತ್ರದಿಂದ ಪ್ರಸಾರವಾಗ್ತಾ ಇದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಚಿತ್ರದ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಗೂಗ್ಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಪವನ್ ಒಡೆಯರ್ ಅವರ ಸಾಹಿತ್ಯವಿತ್ತು, ಜೋಶು ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇತ್ತು. ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಪ್ರೀತ್ಸೆಯೇ ಚಿತ್ರಕ್ಕಾಗಿ ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಚಿತ್ರಗೀತೆಗಳಲ್ಲಿ ಕೇಳ್ತಾ ಇದ್ರು ಮುಂದಿನ ಗೀತೆ ಪಂಚರಂಗಿ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್, ಗೀತೆಗೆ ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನು ಮೂರ್ತಿ.

ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೌಸ್ ಪೀರ್ ಅವರ ಸಾಹಿತ್ಯವಿದೆ, ಹರಿಕೃಷ್ಣ ಅವರ ಸಂಗೀತವಿದೆ.

ಇದುವರೆಗೂ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಸಮಯ 2 ಗಂಟೆ ಆಗಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ. ರಾಜ್ಯ ಸರ್ಕಾರದಿಂದ ಕೊಟ್ಟ ಮಾತಿನಂತೆ ಇಂದಿರಾ ಕಿಟ್ ಯೋಜನೆ ಅನುಷ್ಠಾನಕ್ಕೆ ಬಿಜೆಪಿ ಆಗ್ರಹ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ವಿವಿಧೆಡೆ ತ್ಯಾಜ್ಯ ತೆರವುಗೊಳಿಸಿ ಸೌಂದರ್ಯೀಕರಣ. ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ವಲಯ ತಂಡಕ್ಕೆ

0: 228 ರನ್ಗಳ ಗುರಿ ನೀಡಿದ ಪೂರ್ವ ವಲಯ ತಂಡ. ಮಧ್ಯ ಕರ್ನಾಟಕದ ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಇನ್ಚೆಕ್ ಪಾಯಿಂಟ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ವಿಶೇಷ ಪೂಜೆ ಸಲ್ಲಿಸಿ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ವಿವಿಧ ಸರ್ಕಾರಗಳ ಅವಧಿಯಲ್ಲಿ ನೀಡಲಾದ ಅನುದಾನದ ಫಲವಾಗಿ ಆರಂಭದಲ್ಲಿ 2,500 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದ್ದ ಇದು ಇಂದು ಸುಮಾರು 11,500 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆಯಾಗಿ ರೂಪುಗೊಂಡಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಘೋಷಿಸಿರುವ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾದರೆ ಕಾಮಗಾರಿ ಮತ್ತಷ್ಟು ವೇಗ ಪಡೆಯಲಿದ್ದು 2028 ವೇಳೆಗೆ ಯೋಜನೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕೋತ್ಸವ ಇದೇ 16 ಹಾಗೂ 17 ರಂದು ಆಯೋಜಿತವಾಗಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ಸವ ಉದ್ಘಾಟಿಸಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಡಿಜಿಟಲ್ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ಮಳಿಗೆ ಇರಲಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇಂದಿರಾ ಕಿಟ್ ಯೋಜನೆ ಅನುಷ್ಠಾನಗೊಳ್ಳುವುದರ ಹಿಂದೆ ಕೇವಲ ಬೆಲೆ ಏರಿಕೆಯ ನೆಪ ಮಾತ್ರವಲ್ಲ, ಬೃಹತ್ ಕಮಿಷನ್ ದಂಧೆ ಮತ್ತು ರಾಜ್ಯ ಸರ್ಕಾರದ ಹಣಕಾಸು ದಿವಾಳಿತನ ಅಡಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಅನ್ನಭಾಗ್ಯದಡಿ ಉಚಿತ ಅಕ್ಕಿ ನೀಡಲು ಸಾಧ್ಯವಿಲ್ಲದೆ ಬಜೆಟ್ನಲ್ಲಿ ಕೇವಲ ಗಿಮಿಕ್ಗಾಗಿ ರಾಜ್ಯ ಸರ್ಕಾರ ಇಂದಿರಾ ಕಿಟ್ ಘೋಷಿಸಿದೆ, 1 ವರ್ಷ ಕಳೆದರೂ ಈ ಸಂಬಂಧ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿಲ್ಲ ಎಂದು ದೂರಿದರು. ರಾಜ್ಯದ ಖಜಾನೆ ಸಂಪೂರ್ಣ ಖಾಲಿಯಾಗಿ ಬಡವರ ಯೋಜನೆಗಳಿಗೆ ಹಣವಿಲ್ಲದೆ ಬೆಲೆ ಏರಿಕೆಯ ನೆಪ ಹೇಳಿ ಯೋಜನೆಯನ್ನೇ ಕೈಬಿಡಲು ಹೊರಟಿರುವುದರ ಹಿಂದಿನ ಅಸಲಿ ಕಾರಣವೇನು ಎಂದು ಅವರು ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ತಕ್ಷಣವೇ ಪಾರದರ್ಶಕವಾಗಿ ಇಂದಿರಾ ಕಿಟ್ ವಿತರಣೆ ಆರಂಭಿಸಬೇಕು, ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸುವುದು ಖಚಿತ ಎಂದು ಆರ್ ಅಶೋಕ ತಿಳಿಸಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನವು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಎಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ಹೇಳಿದ್ದಾರೆ. ಕಳೆದ 5 ದಿನಗಳಿಂದ ಸಿವಿ ರಾಮನ್ ನಗರ ವಿಭಾಗದ ಕಲ್ಲಪಲ್ಲಿ ರಸ್ತೆಯಲ್ಲಿ ಸಂಗ್ರಹಗೊಂಡಿದ್ದ ಕಟ್ಟಡ ತ್ಯಾಜ್ಯ, ಪ್ಲಾಸ್ಟಿಕ್ ತ್ಯಾಜ್ಯ, ಕಸವನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿ ಪೇಂಟಿಂಗ್ ಮಾಡಿ ಸುಂದರೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸ್ವಚ್ಛತಾ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ 30 ಪೌರಕಾರ್ಮಿಕರು, ಮಾರ್ಷಲ್ಗಳು, ಕಿರಿಯ ಆರೋಗ್ಯ ಪರಿವೀಕ್ಷಕರು, ಅಗ್ಲಿ ಇಂಡಿಯನ್ ತಂಡದ ಸದಸ್ಯರು ಭಾಗಿಯಾಗಿದ್ದು 400 ಮೀಟರ್ ವಿಸ್ತೀರ್ಣದ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ಇಂದು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆಯುತ್ತಿದೆ. ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಲ್ಲಿ ಈಗಾಗಲೇ ಪರೀಕ್ಷೆ ಪೂರ್ಣಗೊಂಡಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶಗಳಲ್ಲಿ ಇಂದು ಮಧ್ಯಾಹ್ನ ಪರೀಕ್ಷೆ ನಡೆಯಲಿದೆ. ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವೃಂದದ 1421 ಹಾಗೂ ಸ್ಥಳೀಯ ವೃಂದದ 171 ಸೇರಿದಂತೆ ಒಟ್ಟು 1600 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಈ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಪಾರದರ್ಶಕವಾಗಿ ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದಂತೆ ಪರೀಕ್ಷೆ ನಡೆಸಲು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಬಿಗಿ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಅರ್ಹ ಮತದಾರರು ಮತಗಟ್ಟೆ ಅಧಿಕಾರಿಗಳಿಗೆ ನಿಗದಿತ ನಮೂನೆ ಮೂಲಕ ಸೂಕ್ತ ದಾಖಲೆಗಳನ್ನು ಒದಗಿಸಬಹುದಾಗಿದ್ದು, ಹಕ್ಕು ಆಕ್ಷೇಪಣೆ ಸಲ್ಲಿಕೆಗೆ ಇದೇ 23ರವರೆಗೆ ಅವಕಾಶವಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ

ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಕರಡು ಮತದಾರರ ಪಟ್ಟಿಯಲ್ಲಿ 7,96,138 ಮತದಾರರ ಹೆಸರಿದೆ. ಅರ್ಹ ಮತದಾರರು ಪಟ್ಟಿಯಲ್ಲಿ ಬಿಟ್ಟು ಹೋಗಿದ್ದರೆ ಬಿಎಲ್ಒಗಳಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ದಾಖಲೆಗಳನ್ನು ಪರಿಶೀಲಿಸಿ ಹೆಸರು ಸೇರ್ಪಡೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದಿರುವ ಪಟ್ಟಿಯಲ್ಲಿ ಹೆಸರು, ವಿಳಾಸ, ಇನ್ನಿತರೆ ತಿದ್ದುಪಡಿಗಳಿರುವ 56,349 ಮಂದಿಗೆ ನೋಟಿಸ್ ನೀಡಲಾಗುತ್ತಿದೆ. ಪ್ರಸ್ತುತ 22,791 ಜನರಿಗೆ ನೋಟಿಸ್ ನೀಡಲಾಗಿದ್ದು, ಉಳಿದ ನೋಟಿಸ್ಗಳನ್ನು ನೀಡಲಾಗುತ್ತಿದೆ ಎಂದು ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣಾ ಸಾಮರ್ಥ್ಯ ಮತ್ತು ಸಂಶೋಧನಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಡಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಿದೆ. 6ರಿಂದ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ವಾರ್ಷಿಕ 6,000 ರೂಪಾಯಿ ವಿದ್ಯಾರ್ಥಿ ವೇತನ ದೊರೆಯಲಿದೆ ಎಂದು ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರಾದ ಕೆಆರ್ ಉಷಾ ತಿಳಿಸಿದ್ದಾರೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಕನಿಷ್ಠ ಶೇಕಡ 60ರಷ್ಟು ಅಂಕ ಗಳಿಸಿರುವ ಹಾಗೂ ಅಂಚೆ ಚೀಟಿ ಸಂಗ್ರಹಣಾ ಠೇವಣಿ ಖಾತೆ ಅಥವಾ ಅಂಚೆ ಚೀಟಿ ಸಂಗ್ರಹಣಾ ಕ್ಲಬ್ ಸದಸ್ಯತ್ವ ಹೊಂದಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ವಿದ್ಯಾರ್ಥಿಗಳನ್ನು ಮೊದಲ ಹಂತದಲ್ಲಿ ನಡೆಸಲಾಗುವ ಫಿಲಾಟೆಲಿಕ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಈ ಸ್ಪರ್ಧೆಗೆ ನೋಂದಾಯಿಸಿಕೊಳ್ಳಲು ಸೆಪ್ಟೆಂಬರ್ 10 ಕೊನೆಯ ದಿನವಾಗಿದೆ. ಆಸಕ್ತರು ಹೆಚ್ಚಿನ ವಿವರಗಳಿಗೆ www.indiapost.gov.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರ ಕಚೇರಿಯನ್ನು ಅಥವಾ ಕಚೇರಿ ಸಹಾಯಕ ಸಂತೋಷ್ ಅವರ ಮೊಬೈಲ್ ಸಂಖ್ಯೆ 9164243697 ಸಂಪರ್ಕಿಸಬಹುದಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡುತ್ತಿರುವುದರಿಂದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಸ್ಥಗಿತಗೊಳಿಸಲಾಗಿದೆ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ಪ್ರವೇಶವಿದ್ದು ದೋಣಿ ವಿಹಾರಕ್ಕೆ ಅವಕಾಶ ಇರುವುದಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶಿಸಿರುವುದರಿಂದ ಅಣೆಕಟ್ಟಿನಿಂದ ನದಿಗೆ ನೀರು ಬಿಡಲಾಗುತ್ತಿದೆ. ಕಾವೇರಿ ನದಿಗೆ ಕನಿಷ್ಠ 12,000ದಷ್ಟು ನೀರು ಬಿಟ್ಟಾಗ ರಂಗನತಿಟ್ಟು ಬಳಿ ನೀರಿನ ಹರಿವು ಮತ್ತು ಸುಳಿ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದೋಣಿ ವಿಹಾರವನ್ನು ಸ್ಥಗಿತಗೊಳಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಹಯೋಗದಲ್ಲಿ 10 ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಇದೇ ತಿಂಗಳ ಕೊನೆಯ ವಾರದಲ್ಲಿ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ. ಸ್ವಯಂ ಉದ್ಯೋಗ ಹಾಗೂ ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವ ಪುರುಷರು ಮತ್ತು ಮಹಿಳೆಯರು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಬಹುದು. ತರಬೇತಿಯಲ್ಲಿ ಉದ್ಯಮ ಅವಕಾಶಗಳ ಗುರುತಿಸುವಿಕೆ, ಉದ್ಯಮದ ಕಲ್ಪನೆ ಮತ್ತು ಆಯ್ಕೆ, ಉದ್ಯಮ ಆರಂಭಿಸುವ ವಿಧಾನ, ವ್ಯವಹಾರ ಯೋಜನೆ ತಯಾರಿಕೆ, ಮಾರುಕಟ್ಟೆ ನಿರ್ವಹಣೆ, ಹಣಕಾಸಿನ ವ್ಯವಸ್ಥೆ, ಸರ್ಕಾರದ ವಿವಿಧ ಯೋಜನೆಗಳು, ಸಾಲ ಸೌಲಭ್ಯಗಳು ಹಾಗೂ ಸ್ವಯಂ ಉದ್ಯೋಗಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿ ನೀಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದುಲೀಪ್ ಟ್ರೋಫಿ 2026ರ ಪಂದ್ಯಾವಳಿಯ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪೂರ್ವ ವಲಯ ತಂಡ 50 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 227 ರನ್ ಮಾಡಿದೆ. ದಕ್ಷಿಣ ವಲಯ ತಂಡಕ್ಕೆ ಗೆಲ್ಲಲು 228 ರನ್ಗಳ ಗುರಿ ಒಡ್ಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ. ರಾಜ್ಯ ಸರ್ಕಾರದಿಂದ ಕೊಟ್ಟ ಮಾತಿನಂತೆ ಇಂದಿರಾ ಕಿಟ್ಟಿ ಯೋಜನೆ ಅನುಷ್ಠಾನಕ್ಕೆ ಬಿಜೆಪಿ ಆಗ್ರಹ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ವಿವಿಧೆಡೆ ತ್ಯಾಜ್ಯ ತೆರವುಗೊಳಿಸಿ ಸೌಂದರ್ಯೀಕರಣ. ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ವಲಯ ತಂಡಕ್ಕೆ 228 ರನ್ಗಳ ಗುರಿ ನೀಡಿದ ಪೂರ್ವ ವಲಯ ತಂಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಆಕಾಶವಾಣಿ ಸಮಯ ಆಗಿದೆ 2:40:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರಸಮಂಜರಿ, ಸಂಸ್ಕೃತ ಕಾವ್ಯ ಕಟ್ಟುವ ಬಗೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಉಮಾ ಮಹೇಶ್ವರ್ ಎನ್.

ಎಲ್ಲರಿಗೂ ನಮಸ್ಕಾರ. ಮನುಷ್ಯ ಜೀವನದಲ್ಲಿ ಒಂದು ಆನಂದವನ್ನು ಇಷ್ಟಪಟ್ಟೇ ಬಿಡ್ತಾನೆ. ಆ ರೀತಿಯ ಆನಂದಕ್ಕೆ ಇವತ್ತು ನಾವು ಬೇರೆ ಬೇರೆ ರೀತಿಯ ಸಾಧನಗಳನ್ನು, ಬೇರೆ ರೀತಿಯ ಉಪಕ್ರಮಗಳನ್ನ ನೋಡ್ತಾ ಬರ್ತೀವಿ. ಆದರೆ ತುಂಬ ಪ್ರಾಚೀನ ಕಾಲದಿಂದಲೂ ಸಹ ನಾವು ನೋಡ್ತಾ ಬಂದರೆ ಒಂದು ಅಂಶ ಗೊತ್ತಾಗುತ್ತೆ. ಸಂತೋಷಕ್ಕಾಗಿ ಮನುಷ್ಯ ಖಂಡಿತವಾಗಿ ಒಂದು ವಿಶೇಷವಾದಂತಹ ಭಾವಲೋಕವನ್ನು ಆಶ್ರಯಿಸ್ಕೊಂಡು ಬಂದಿದ್ದಾನೆ ಅಂತ. ಆ ಭಾವಲೋಕ ಬೇರೆ ಬೇರೆ ರೀತಿಯಾಗಿ ಸಿಗುತ್ತೆ, ಸಂಗೀತವಾಗಿ ಸಿಗುತ್ತೆ, ಬೇರೆ ರೀತಿಯಾಗೆಲ್ಲ ಸಿಗುತ್ತೆ. ಆ ರೀತಿಯಲ್ಲಿ ಇನ್ನೂ ಒಂದೇನು ಅಂದರೆ ಪ್ರತಿಭೆಯಿಂದ ಹುಟ್ಟುವಂತಹ ಕಾವ್ಯಲೋಕವೂ ಹೌದು. ಆ ಕಾವ್ಯಲೋಕ ಮನುಷ್ಯನನ್ನು ತುಂಬ ಹೆಚ್ಚು ಶ್ರೀಮಂತನನ್ನಾಗಿ ಮಾಡುವಂಥದ್ರಲ್ಲಿ ಒಂದು ದೊಡ್ಡ ಒಂದು ಹಸ್ತವನ್ನು ಚಾಚಿದೆ ಅಂತಲೇ ಹೇಳಬೇಕು. ಆ ಕಾವ್ಯಲೋಕಕ್ಕೆ ತುಂಬ ಶಕ್ತಿ ಇದೆ. ಆ ಕಾವ್ಯ ಹೇಗೆ ಹುಟ್ಟಿತು, ಆ ಕಾವ್ಯ ಹೇಗೆ ಹುಟ್ಟುತ್ತೆ, ಮೊದಲನೇ ಕಾವ್ಯ ಹೇಗೆ ಹುಟ್ಟಿದೆ ಅಂಥೇಳಿ ನಮ್ಮೆಲ್ಲರಲ್ಲೂ ತುಂಬ ಪ್ರಶ್ನೆ ಬರುತ್ತೆ. ಕವಿ ಹೇಗಾಗ್ತಾನೆ, 2+2=4 ಅಂತ ಹೇಳಿ ತಕ್ಷಣ ನಾವೆಲ್ಲ ಹೇಳಿಬಿಡ್ತೀವಿ. ಆದರೆ ಯಾವುದೋ ಒಂದು ಸುಂದರವಾದ ಕಲ್ಪನೆ ಯಾವ ಕ್ಷಣದಲ್ಲಿ ಹುಟ್ಟಿದೆ, ಆ ಕಲ್ಪನೆ ಎಷ್ಟು ಕಿಲೋಮೀಟರ್ ಇರುತ್ತೆ ಅಥವಾ ಎಷ್ಟು ಕೆಜಿ ಇರುತ್ತೆ ಅಂಥೇಳಿ ಯಾರೊಬ್ಬರೂ ಇದಮಿತ್ತಮಂತ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಲ್ಪನೆ, ಆ ಪ್ರತಿಭೆಗಳಿಗೆ ಏನೂ ನಾವು ಸರಿದೂಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಲ್ಪನೆ, ಪ್ರತಿಭೆಗಳು, ಪ್ರತಿಯೊಂದು ಕವಿಗಳ ಕಲ್ಪನೆಗಳು ತುಂಬ ಉಜ್ವಲವಾಗಿರುತ್ತೆ, ಅಸಾಧಾರಣವಾಗಿರುತ್ತೆ. ಮೊದಲಿಗೆ ರಾಮಾಯಣವೇ ಹೇಗೆ ಹುಟ್ಟಿತ್ತು ಅಂತ ನಾವು ನೋಡೋದಾದರೆ, ರಾಮಾಯಣದಲ್ಲಿ ಅದೇ ವಾಲ್ಮೀಕಿ ಮಹರ್ಷಿಗಳು ನೋಡ್ತಾರೆ ಆ ನದಿಯ ತೀರದಲ್ಲಿ ಎರಡು ಪಕ್ಷಿಗಳು ತುಂಬ ಚೆನ್ನಾಗಿ ಸಂತೋಷವಾಗಿರುವಂತಹ ಕಾಲದಲ್ಲಿ ಒಬ್ಬ ಬೇಡ ಒಂದು ಪಕ್ಷಿಗೆ ಬಾಣವನ್ನು ಹೊಡೆದು ಬೀಳಿಸಿದಾಗ ಇನ್ನೊಂದು ಪಕ್ಷಿ ಆರ್ತನಾದವನ್ನು ಮಾಡ್ತಾ ಇರುತ್ತೆ, ದುಃಖವನ್ನು ತಡೆಯೋಕ್ಕಾಗ್ತಾ ಇರಲ್ಲ ಆ ಪಕ್ಷಿಗೆ. ಒಬ್ಬ ಒಂದು ಪಕ್ಷಿ ಸತ್ತಿರುವಂತಹದ್ದನ್ನು ನೋಡಿ ಮತ್ತೊಂದು ಪಕ್ಷಿಯ ಕೈಲಿ ದುಃಖವನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಒಂದು ಪ್ರಸಂಗ ವಾಲ್ಮೀಕಿ ಮಹರ್ಷಿಗಳ ಹೃದಯವನ್ನು ತುಂಬ ಹೆಚ್ಚು ಕಲಕುತ್ತೆ. ಆ ಕಲಕದಂತಹ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿಲ್ಲ, ಏನೋ ಒಂದು ಮಾತು ಹೊರಗಡೆ ಬಂತು. ಆ ಮಾತೇನು ಅಂತ ಹೇಳಿದ್ರೆ, ಮಾನಿಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತ ಹೇಳಿ ಆ ಮಾತು ಹೊರಗಡೆ ಬಂತು. ಆ ಮಾತು ತುಂಬ ಸಹಜವಾಗಿ ಗೊತ್ತಿಲ್ಲದೆ ಆ ಶೋಕ, ಆ ದುಃಖ ಒಂದು ಶ್ಲೋಕವಾಗಿ ಹೊರಗಡೆ ಬಂತು. ಶೋಕ ಶ್ಲೋಕತ್ವಮಾಗತಃ ಅಂತಲೇ ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ಆ ಬೇಡ ಯಾರು ಆ ಒಂದು ಗಂಡು ಪಕ್ಷಿಗೆ ಬಾಣ ಹೊಡೆದು ಕೊಂದಿದ್ನು, ಅವನಿಗೆ ಶಾಪವನ್ನು ಹಾಕುವಂತಹ ಪದ್ಯ ಅದು. ನಿಷಾದ, ನಿನಗೆ ಯಾವುದೇ ರೀತಿಯ ನೆಲೆಬೆಲೆಗಳು ಲೋಕದಲ್ಲಿ ಸಿಗದಂಗಾಗಲಿ, ಯಾಕೆಂದರೆ ಒಂದು ಪಕ್ಷಿಗಳ ಮಿಥುನದಲ್ಲಿ ಆನಂದವಾಗಿರುವಂತಹ ಕಾಲದಲ್ಲಿ ಅದರ ಆನಂದಕ್ಕೆ ದುಃಖವನ್ನು ಉಂಟು ಮಾಡಿದೆಯಾ, ಈ ರೀತಿ ಆ ಶಾಪ ವಾಕ್ಯ ಬಂದಿರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅದೇ ವಾಲ್ಮೀಕಿ ಮಹರ್ಷಿಗಳ ಮನಸ್ಸಿನಲ್ಲಿ ಕಾವ್ಯ ಹೇಗೆ ಬಂತು ಅಂತ ತುಂಬ ಮನಸ್ಸಲ್ಲಿ ಅವ್ರಿಗೆ ಪ್ರಶ್ನೆ ಮೂಡಿರುತ್ತೆ. ಈ ಮಾತುಗಳು ಒಂದೇ ಥರ ಇದೆ, 8 ಅಕ್ಷರಗಳೇ 4 ಭಾಗಗಳಲ್ಲಿದೆ, 4 ಭಾಗಗಳಾಗಿ ಬಂದಿದೆ. ಏನೋ ಒಂದು ತಂತ್ರಿ ಲಯ ಸಮನ್ವಯತೆಯ ಒಂದು ಅಂಶ ಇಲ್ಲಿ ಕಾಣುತ್ತೆ, ಏನೋ ಒಂದು ಲಯ ಇದೆ ಮಾತಲ್ಲಿ. ಈ ಮಾತು ಹೇಗೋ ಒಂದು ವಿಶೇಷವಾಗಿ ಕಾಣಿಸ್ತಾ ಇದೆ, ಯಾಕೆ ಈ ಮಾತು ವಿಶೇಷವಾಗಿ ಹೀಗೆ ಬಂತು, ಯಾವ ಭಾವ ಈ ಮಾತನ್ನು ತಂತು ಅಂತೆಲ್ಲ ಹೇಳಿ ಅವರೇ ಆಲೋಚನೆ ಮಾಡಬೇಕಾದ್ರೆ ಬ್ರಹ್ಮ ಪ್ರತ್ಯಕ್ಷನಾಗಿ ಒಂದು ಮಾತು ಹೇಳ್ತಾನೆ. ಆ ಮಾತೇನು ಅಂತ ಹೇಳಿದ್ರೆ, ಶ್ಲೋಕ ಏವಾಸ್ತ್ವಯಂ ಬದ್ಧೋ ನಾತ್ರ ಕಾರ್ಯ ವಿಚಾರಣ ಮಚ್ಚಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ. ಹೇ ಬ್ರಹ್ಮನ್, ಮಹರ್ಷಿ ವಾಲ್ಮೀಕಿಗಳೇ, ಇಲ್ಲಿ ರಚನೆಯಾಗಿರುವಂತಹದ್ದು ಶ್ಲೋಕವೇ ಅಂದರೆ ಅನುಷ್ಟುಪ್ ಛಂದಸ್ಸೇ ಇಲ್ಲಿ ರಚನೆಯಾಗಿದೆ, ಇದೊಂದು ಕಾವ್ಯವೇ ಆಗಿ ಬಂದಿದೆ. ಇದು ಯಾವುದೇ ರೀತಿಯ ಸಂದೇಹ ನಿಮಗೆ ಬೇಡ. ನನ್ನ ಅಭಿಪ್ರಾಯದಂತೆಯೇ ಸರಸ್ವತಿ ಕಾವ್ಯವಾಗಿ, ರಾಮಾಯಣವಾಗಿ, ಜಗತ್ತಿನ ಪ್ರಥಮ ಕಾವ್ಯ ಶರೀರವಾಗಿ ಭೂಲೋಕಕ್ಕೆ ಹರಿದು ಬಂದಿದ್ದಾಳೆ ಅಂತ ಹೇಳಿ ಬ್ರಹ್ಮ ವಾಲ್ಮೀಕಿ ಮಹರ್ಷಿಗೆ ಹೇಳುವಂಥದ್ದು. ಕಾವ್ಯ ಹೇಗೆ ಹುಟ್ಟಿತು ಅನ್ನುವಾಗ, ಮೊದಲ ಕಾವ್ಯ ಹೇಗೆ ಹುಟ್ಟಿತು, ಆದಿ ಕವಿ ಹೇಗೆ ಹುಟ್ಟಿದ, ಭಾವಗಳು, ರಸಪ್ರಪಂಚಗಳು ಹೇಗೆ ಹುಟ್ಟಿದವೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಆಗ ನೋಡಿದ್ರೆ ವಾಲ್ಮೀಕಿ ಮಹರ್ಷಿಗಳ ಮೊದಲ ಕಾವ್ಯ ಹೇಗೆ ಆವಿರ್ಭವಿಸಿತು ಅಂತ ನಾವು ನೋಡಿದ್ವಿ. ಅಂಥೇಳಿದ್ರೆ ಯಾವುದೋ ಭಾವ ಪ್ರಪಂಚಗಳನ್ನು ನಮ್ಮ ಮನಸ್ಸು ಹೊಕ್ಕಿದಾಗ ಅಥವಾ ಮನಸ್ಸಿನಲ್ಲಿ ಆ ಭಾವ ಪ್ರಪಂಚಗಳು ಹೆಚ್ಚು ಮೀಟ್ಲಿಕ್ಕೆ ಶುರುವಾದಾಗ ಏನೋ ಒಂದು ಭಾವ ಪ್ರಪಂಚವೇ ಒಂದು ರಸಪ್ರಪಂಚವನ್ನು ತಂದುಕೊಡುತ್ತೆ. ಆ ರೀತಿ ಕಾವ್ಯ ಹೊರಗಡೆ ಬರುತ್ತೆ. ಆ ರೀತಿ

ಆಗ ಬರಬೇಕು ಕಾವ್ಯ, ಅದು ಉಜ್ವಲ, ಅದು ಅದ್ಭುತ, ಅದು ಅಮೇಯ, ಅದು ಅಮೋಘ, ಅದು ರಸಕ್ಷಣ. ಅದನ್ನು ನಾವು ಹೇಗೆ ಬರುತ್ತೆ ಅಂತ ನೋಡಬೇಕು. ಈ ರೀತಿ ಬಂದಂತಹ ಕಾವ್ಯವನ್ನು, ಉಜ್ವಲವಾಗಿ ಬಂದಂತಹ ಕಾವ್ಯವನ್ನು ನಾವು ರಾಮಾಯಣ ಅಂತ ಕರಿತೀವಿ. ಆ ರಾಮಾಯಣ ಕಾವ್ಯ ಸಾವಿರ ಸಾವಿರ ಮಡಿಯಾಗಿ ಬೆಳೆದಿದೆ. ಆ ಒಂದು ಕಾವ್ಯ ಯಾವ ಭಾಷೆಯಲ್ಲಿ ಅನುವಾದಗೊಂಡಿಲ್ಲ, ಎಷ್ಟು ಸಾವಿರ ರೀತಿಯ ಸಾಹಿತ್ಯ ಪ್ರಕಾರಕ್ಕೆ ನೆರವಾಗಿಲ್ಲ, ಅದು ಉಜ್ವಲ ಕಾವ್ಯದ ಮಹಾ ಉದಾಹರಣೆಯಾಗಿ ನಮಗೆ ಸಿಗುತ್ತೆ. ಈ ರೀತಿ ಬಂದಂತಹ ಕಾವ್ಯಗಳನ್ನು, ಕಾವ್ಯ ಪ್ರಪಂಚವನ್ನು, ರಸಕ್ಷಣಗಳನ್ನು, ಭಾವಲೋಕಗಳನ್ನು ತುಂಬ ಹೆಚ್ಚು ಅವಲೋಕನ ಮಾಡಿದಂತಹ ಕವಿಪುಂಗವರು, ಶಾಸ್ತ್ರಿ ವರೇಣ್ಯರು ಎಲ್ಲರೂ ಆಲೋಚನೆ ಮಾಡಿ ಒಂದು ಚಿಂತನೆಗಳನ್ನು ಮಾಡಿದರೆ ಕಾವ್ಯ ಹೇಗೆ ಹೊಟ್ಟುತ್ತೆ, ಕಾವ್ಯದ ಸಮಯ ಏನು ಅಂತೆಲ್ಲ ಹೇಳಿ, ಆವಾಗ ಒಬ್ಬ ಕವಿ ಹೇಗೊಂದು ಕಾವ್ಯವನ್ನು ಮಾಡಬಹುದು, ಒಂದು ಕಾವ್ಯ ಹೇಗಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಒಂದು ಪದ್ಯ ಸಿಗುತ್ತೆ. ಕಾವ್ಯಪ್ರಕಾಶದಲ್ಲಿ ಮಮ್ಮಟಾಚಾರ್ಯರು ಹೇಳ್ತಾರೆ, ಶಕ್ತಿರ್ ನಿಪುಣತಾ ಲೋಕಶಾಸ್ತ್ರ ಕಾವ್ಯಾದ್ಯ ವೇಕ್ಷಣಾತ್ ಕಾವ್ಯಜ್ಞ ಶಿಕ್ಷಯಾಭ್ಯಾಸ ಇತಿ ಹೇತುಸ್ತದುದ್ಭವೆ ಅಂತ ಹೇಳಿ ಒಂದು ಮಾತಿದೆ. ಏನಂತ ಹೇಳಿದ್ರೆ, ಶಕ್ತಿ ಅಂದರೆ ಉಜ್ವಲವಾದಂತಹ ಕವಿತ್ವ ಸಂಸ್ಕಾರ ಬೀಜರೂಪವಾದಂತಹ ಒಂದು ಶಕ್ತಿ ಇರಬೇಕಾಗತ್ತೆ. ಆ ಶಕ್ತಿ ಅನ್ನೋದು ಅದು ಯಾರಲ್ಲಿರುತ್ತೆ, ಹೇಗಿರುತ್ತೆ, ಯಾರಿಗೆ ಒಲಿಯುತ್ತೆ ನಾವು ಹೇಳಕ್ಕೆ ಬರಲ್ಲ. ಆದರೆ ಅದೊಂದು ಏನೋ ಒಂದು ಶಕ್ತಿ ಅಂತೂ ಇದ್ದೇ ಇದೆ. ಆ ಶಕ್ತಿ ಮನುಷ್ಯನ ಮನಸ್ಸನ್ನು ಕಲಕಿಸುತ್ತೆ, ಕಾವ್ಯವನ್ನು ಲೋಕಕ್ಕೆ ಕೊಡಿಸುತ್ತೆ, ಆ ಶಕ್ತಿ ಇದೆ. ಅಷ್ಟೇ ಅಲ್ಲ, ಆ ಶಕ್ತಿಯನ್ನು ನಾವು ಇನ್ನೂ ಹೆಚ್ಚು ಮಾಡಿಕೊಳ್ಬೇಕು ಅಂದರೆ, ಆ ಸಂಸ್ಕಾರಕ್ಕೆ ಇನ್ನೂ ಹೆಚ್ಚು ನೀರೆರಿಬೇಕು ಅಂತ ಹೇಳಿದ್ರೆ, ಅಲ್ಲಿ ಲೋಕಶಾಸ್ತ್ರ ಕಾವ್ಯಾದ್ಯ ವೇಕ್ಷಣ ಅಂತ ಒಂದು ಮಾತಿದೆ. ಲೋಕವನ್ನು ನೋಡಬೇಕು, ಶಾಸ್ತ್ರವನ್ನು ನೋಡಬೇಕು, ಕಾವ್ಯಗಳನ್ನು ನೋಡಬೇಕು. ಪೂರ್ವ ಕವಿಗಳು ಏನನ್ನು ಮಾಡಿದ್ದಾರೆ, ಆ ಕವಿಗಳ ಕಲ್ಪನೆಗಳು ಹೇಗಿದೆ. ಯಾವುದೋ ಒಂದು ಭೂಮಿ ಆದರೆ, ಯಾವುದೋ ಒಂದು ಜಲಪಾತ ಆದರೆ, ಆ ಜಲಪಾತವನ್ನು ಎಷ್ಟು ಕವಿಗಳು ಯಾವ ರೀತಿಯಲ್ಲಿ ವರ್ಣನೆ ಮಾಡಿದರೆ, ಸೂರ್ಯೋದಯ, ಅದೇ ಚಂದ್ರೋದಯ, ಅದೇ ಒಂದು ಪೂರ್ಣಿಮೆ, ಅದೇ ಒಂದು ಉತ್ಸವ, ಅದೇ ಒಂದು ಭೂಲೋಕದ ಒಂದು ಸಡಗರ ಸಂಭ್ರಮಗಳೇ ಇರುತ್ತೆ. ಆದರೆ ಕವಿಗಳ ಮನಸ್ಸು, ಕವಿಗಳ ಕಣ್ಣು ಅದನ್ನು ಬೇರೆ ಬೇರೆ ರೀತಿಯಾಗಿ ನೋಡುತ್ತೆ. ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವಂತಹ ಮಾತಿನ ಹಾಗೆ ಕವಿ ಎಷ್ಟು ವಿಶೇಷವಾಗಿ ನೋಡ್ತಾನೆ, ಅದು ಅಲ್ಲಿ ತುಂಬ ಉಜ್ವಲತೆಯನ್ನು ಕೊಡುವಂಥದ್ದು. ಹಾಗೆ ಲೋಕದ ವೀಕ್ಷಣೆ, ಶಾಸ್ತ್ರಗಳ ಸಂಸ್ಕಾರ, ಕಾವ್ಯಗಳ ಅವಲೋಕನ, ಕಲ್ಪನಾ ಲೋಕಗಳ ವಿಹಾರ, ಇದು ನಮ್ಮಲ್ಲಿ ಹೆಚ್ಚು ರಸಪ್ರಪಂಚವನ್ನು, ಭಾವಪ್ರಪಂಚವನ್ನು, ಕಲ್ಪನಾ ಪ್ರಪಂಚವನ್ನು ಹೆಚ್ಚು ಮೂಡಿಸುತ್ತೆ. ಆ ರೀತಿ ಬಂದಂತಹದ್ದು ನಮಗೆ ಹೊಸ ಕಾವ್ಯಗಳ ನವ ನಿರ್ಮಾಣಕ್ಕಾಗಿ ಒಂದು ಸಂಸ್ಕಾರವನ್ನು ಕೊಡುತ್ತೆ. ಹಾಗೆ ಇನ್ನೂ ಒಂದು ಮಾತೇನೆಂದರೆ, ಬರೀ ಇಷ್ಟು ಮಾತ್ರ ಅಲ್ಲ, ಯಾರು ತುಂಬ ಚೆನ್ನಾಗಿ ಒಳ್ಳೆಯ ಸಂಸ್ಕಾರಗೊಂಡಂತಹ ಕವಿಗಳಿದ್ದರು, ತುಂಬ ಶುದ್ಧವಾಗಿ, ಯಾವುದೇ ಭಾಷೆ ಆಗಲಿ ಶುದ್ಧವಾಗಿ ಆಯಾ ಭಾಷೆಗಳಲ್ಲಿ ಯಾರು ಚೆನ್ನಾಗಿ ಕಾವ್ಯವನ್ನು ರಚನೆ ಮಾಡ್ತಾರೋ, ಅಂತಹವರ ಒಂದು ಸಾಂಗತ್ಯದಲ್ಲಿ, ಅಂತಹವರ ಸನ್ನಿಧಾನದಲ್ಲಿ, ಸಂಸ್ಕಾರಗಳಲ್ಲಿ ನಾವು ಕಾವ್ಯ ರಚನೆಯ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ ತುಂಬ ಹಿರಿಯ ಪಂಡಿತರಾದಂತಹ ಮಮ್ಮಟಾಚಾರ್ಯರು ಹೇಳಿದ್ದಾರೆ. ಈ ರೀತಿ ಇದೆಲ್ಲವನ್ನು ಸೇರಿಸಿರುವುದಕ್ಕೆ ಕಾವ್ಯ ರಚನೆ ಆಗಬೇಕಂದ್ರೆ ಇದೆಲ್ಲವನ್ನು ಸೇರಿಸಬೇಕು, ಯಾವುದೋ ಒಂದರಿಂದ ಅಂತಲ್ಲ. ಅವನಿಗೆ ಒಳ್ಳೆಯ ಪ್ರತಿಭೆ ಅಥವಾ ಶಕ್ತಿ ಏನೋ ಒಂದು ಒಲಿಬೇಕು. ಆಮೇಲೆ ಲೋಕಶಾಸ್ತ್ರ ಕಾವ್ಯಗಳ ಅವೇಕ್ಷಣೆ ತುಂಬ ಚೆನ್ನಾಗಿ, ಅಲ್ಲಿ ಕೋಶ, ಶಬ್ದ ಆಗಬಹುದು, ಚಿತ್ರ ಆಗಬಹುದು, ಕಲೆಗಳಾಗಬಹುದು, ಎಲ್ಲವೂ ಸಿಗುತ್ತೆ. ಲೋಕಶಾಸ್ತ್ರ ಕಾವ್ಯಾದಿ ಅವೇಕ್ಷಣಾತಂತ ಬಂದಾಗ ಎಲ್ಲವುಗಳು ಇದ್ದಾಗ ಅವನೊಂದು ಪರಿಪಾಕಗೊಂಡಂತಹ ಮನಸ್ಸವನದಾಗುತ್ತೆ. ಹಾಗೆಯೇ ಅಭ್ಯಾಸವೂ ಅವನಿಗಷ್ಟೇ ಚೆನ್ನಾಗಿ ಬೇಕಾಗತ್ತೆ. ಆ ಒಂದು ಅಭ್ಯಾಸ ತುಂಬ ಹೆಚ್ಚು ನುರಿತವರ ಒಂದು ಸನ್ನಿಧಾನದಲ್ಲಾಗಬೇಕು. ಆಗ ಒಂದು ಕಾವ್ಯ ಹುಟ್ಟುತ್ತೆ, ಆಗ ಕಾವ್ಯ ನಿರ್ಮಾಣ ಆಗುತ್ತೆ, ಕಾವ್ಯ ಆಗುತ್ತೆ ಅಂತ. ಕಾವ್ಯ ಕಟ್ಟೋದು ಅಂತ ಒಂದು ಶಬ್ದ ಇದೆ, ಕಾವ್ಯ ಹುಟ್ಟೋದು ಅಂತ ಶಬ್ದ ಆಗಬೇಕು. ಕಾವ್ಯ ತಾನಾಗಿ ಬರಬೇಕು, ಅದನ್ನು ನಾವು ಬರಬೇಕು ಅಂತ ಹೇಳಿ ಕರೆದು ಕಟ್ಟಾಕಿ ತರಲಿಕ್ಕೆ ಸಾಧ್ಯ ಇಲ್ಲ. ಕಾವ್ಯಕ್ಕೆ ಆ ಶಕ್ತಿ, ಕಾವ್ಯ ತಾನಾಗೆ ಹೊಮ್ಮಿ ಬರುತ್ತೆ, ಹೊಳೆಯುತ್ತೆ, ಅದೊಂದು ಅಭಿಕ್ಕೆ, ಅದೊಂದು ಹೊಳಪು ಅಂತ ನಾವು ಮಾತ್ರ ಹೇಳಬಹುದು. ಆ ರೀತಿ ಕಾವ್ಯವನ್ನು ನಾವು ನೋಡ್ತಾ ಬಂದಾಗ ಕಾವ್ಯ ಲೋಕಕ್ಕೆ ತುಂಬ ಶಕ್ತಿ ಇದೆ. ಆ ರೀತಿ ಕಾವ್ಯವನ್ನು ಕೊಟ್ಟುವಂತಹ ಋಷಿಗಳಿಗೆ, ಕವಿಗಳಿಗೆ ಎಷ್ಟು ನಿರ್ವಚನ ಇದೆ ಅಂತ ಹೇಳಿದ್ರೆ, ಕವರು ವರ್ಣನೆ ಅಂತಿದೆ, ವರ್ಣನೆ ಮಾಡುವಂತಹವನು ಕವಿ. ಆ ವರ್ಣನೆ ತುಂಬ ಉಜ್ವಲವಾಗಿ ಅದ್ಭುತವಾಗೆಲ್ಲ ಸಿಗುತ್ತೆ. ಒಂದು ಮಾತಿದೆ, ನಾನ್ ಋಷಿಃ ಕುರುತೆ ಕಾವ್ಯಂ ಅಂತ ಮಾತಿದೆ ಅಂತ ಹೇಳಿದ್ರೆ, ಯಾರು ಋಷಿ ಅಲ್ಲವೋ ಅವನು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ವಿಶೇಷವಾಗಿ ಲೋಕದಲ್ಲಿ ಬೇರೆಯದ್ದನ್ನು ನೋಡಬೇಕವನು. ಮುಂದೆ ಒಂದು ಅಲ್ಲಿ ಸತ್ತು ಬಿದ್ದಂತಹ ಪಕ್ಷಿಯನ್ನು ಮಾತ್ರ ವಾಲ್ಮೀಕಿ ನೋಡಿದ್ದಲ್ಲ, ಅಲ್ಲಿ ಆದಂತಹ ಆರ್ತನಾದವನ್ನು, ಒಂದು ಕ್ರೌಂಚ ಪಕ್ಷಿಯ ಒಂದು ದುಃಖವನ್ನು ಅವನು ನೋಡಿದ, ಆ ಸಂಗಮದಲ್ಲಿ ಆದಂತಹ ಒಂದು ಪರಮ ಅನ್ಯಾಯವನ್ನು

ಅಲ್ಲಿ ಒಳಗಡೆ ಭಾವಗಳು ತರಿಸಿ ನಿಲ್ಲಿಸಿವೆ ಅಲ್ಲಿ ಕಾವ್ಯವನ್ನು. ಆ ರೀತಿ ನಾವು ನೋಡಿದ್ರೆ ನಾನ್ ಋಷಿ ಕೃತೇ ಕಾವ್ಯಂ ಅಂದರೆ ಅವನು ಋಷಿ ಅಲ್ಲದವನು ಕವಿಯೂ ಅಲ್ಲ ಅಂತ ಮಾತಿದೆ. ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತ ಹೇಳಿ ನಾವು ಹೇಗೆ ಹೇಳ್ತೀವೋ ಹಾಗೆ ವಿಶೇಷವಾದಂತಹ ಶಕ್ತಿ ಅವನಿಗಿರಬೇಕು, ಅವ ಕವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಕವಿ ಹಿ ಕ್ರಾಂತದರ್ಶಿ ಅಂತ ಇನ್ನೊಂದು ಮಾತಿದೆ. ಕ್ರಾಂತದರ್ಶಿ ಅಂತ ಹೇಳಿದ್ರೆ ಕ್ರಮು ಪಾದ ವಿಕ್ಷೇಪಣೆ ಅಂತ ಹೇಳಿ ಧಾತು ಅಂತ ಹೇಳಿದ್ರೆ ಲೋಕ ನೋಡುವುದಕ್ಕಿಂತ ಹೆಚ್ಚಿನದ್ದನ್ನು ಇನ್ನೂ ಒಂದು ಬೇರೆಯ ಪ್ರಪಂಚವನ್ನು ಕವಿ ಅಲ್ಲಿ ನೋಡ್ತಾನೆ. ಅದು ಕವಿಯ ಶಕ್ತಿ, ಅದು ಕವಿಯ ಒಂದು ವಿಶೇಷತೆ ಅಂತ. ಆ ರೀತಿ ಆ ಒಂದು ಕವಿ ಅದನ್ನು ಹೇಗೆ ನೋಡ್ತಾನೆ ಅಂದರೆ ಅದು ಪ್ರತಿಭೆಯಿಂದ ನೋಡ್ತಾನೆ. ಆ ಪ್ರತಿಭೆ ಏನು ಅಂತ ಹೇಳಿದ್ರೆ ನವನವೋನ್ಮೇಷಶಾಲಿನಿ ಪ್ರತಿಭಾಮತ ಅಂಥೇಳಿ ದಂಡಿ ಹೇಳ್ತಾನೆ. ಅಂತ ಹೇಳಿದ್ರೆ ಒಂದು ವಿಶೇಷವಾಗಿ ವಿಸ್ಮಯವಾಗಿ ಹೊಸ ಹೊಸದನ್ನು ನೋಡುವಂತಹ ಶಕ್ತಿ ಇದೆಯಲ್ಲ, ಅದು ಪ್ರತಿಭೆ. ಆ ಪ್ರತಿಭೆಯಿಂದ ನೋಡ್ತಾ ಹೋದಾಗ ಕಲ್ಪನೆಗಳು ಹುಟ್ಟುತ್ತೆ. ಆ ಕಲ್ಪನೆಗಳಿಗೆ ಛಂದಸ್ಸಿನ ಶರೀರವನ್ನು ಕೊಟ್ಟಾಗ ಭಾಷೆಯ ಒಂದು ಮರ್ಯಾದೆಯನ್ನು ನಾವು ಅಂದರೆ ಭಾಷೆಯ ಒಂದು ಶರೀರವನ್ನು ಕೊಟ್ಟಾಗ ಅದು ಒಂದು ಕಾವ್ಯವಾಗಿ ನಮ್ಮ ಮುಂದೆ ಬರುತ್ತೆ. ಇದು ಕಾವ್ಯದ ಒಂದು ಸ್ವರೂಪ. ತುಂಬ ಶುದ್ಧವಾಗಿ ಛಂದಸ್ಸಿನ ಮತ್ತು ವ್ಯಾಕರಣದ ನಮಗೆ ಜ್ಞಾನ ಇರಬೇಕಾಗುತ್ತೆ. ಅದಾದಮೇಲೆ ಕಾವ್ಯಲೋಕ ಅದು ಬೇರೆಯೇ ಆಗುತ್ತೆ. ಕಾವ್ಯದಲ್ಲಿ ಅಲಂಕಾರಗಳು ಇತ್ಯಾದಿಗಳೆಲ್ಲ ತುಂಬ ಬರುತ್ತೆ. ಈಗ ಒಂದು ಮಗುವಿನ ಮುಖ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಮತ್ತೂ ಚೆನ್ನಾಗಿದೆ ಅಂದರೆ ಅದು ಅಷ್ಟು ಸ್ವಾರಸ್ಯ ಇರಲ್ಲ. ಅದೇ ಮಗುವಿನ ಮುಖ ಶರತ್ಕಾಲದ ಚಂದ್ರನನ್ನು ಮೀರಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೊಂದು ಸ್ವಾರಸ್ಯ ಇದೆ. ಏನು ಈ ಮಗುವಿನ ಮುಖ ಶರತ್ಕಾಲದ ಚಂದ್ರನ ಜೊತೆ ಸ್ಪರ್ಧೆ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಥರ ಸ್ವಾರಸ್ಯ ಇದೆ. ಅಥವಾ ಚಂದ್ರ ಏನಾದರೂ ಈ ಮಗುವಿನ ಮುಖದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನ ಅಂತ ಹೇಳಿದ್ರೆ ಅಲ್ಲೊಂದು ಸ್ವಾರಸ್ಯ ಇದೆ. ಅಂದರೆ ಕವಿ ಬೇರೆ ಬೇರೆ ರೀತಿಯಲ್ಲಿ ತನ್ನ ಭಾವನೆಗಳನ್ನು ಕಟ್ಕೊಡ್ತಾನೆ. ಅಂತ ಹೇಳಿದ್ರೆ ಇದೂ ಒಂದೇ, ಮಗುವಿನ ಮುಖವೂ ಒಂದೇ, ಆ ಚಂದ್ರನ ಶರತ್ಕಾಲದ ರಾಕೇಶನ ರಾಕಾಚಂದ್ರನ ಒಂದು ಬೆಳದಿಂಗಳೂ ಒಂದೇ ಅಂತ ಹೇಳಿ ನಾವು ಹೇಳಿದ್ರೆ ಈ ಮಗುವಿನ ಪ್ರಭಾವಗಳು ಹೇಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ಕವಿ ಒಂದನ್ನೇ ನೋಡ್ತಾನೆ, ಆದರೆ ಅದರಲ್ಲಿ ಅವನು ಕಾಣ್ಕೊಳ್ಳೋದು ಬೇರೆ ಅಂತ. ನಾವು ನೋಡಿದ್ದನ್ನು ಮಾತ್ರ ನೋಡಿರ್ತೀವಿ, ಆದರೆ ಕಾಣ್ಕೊಳ್ಳೋದು ಅಂತಿದೆಯಲ್ಲ, ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅದು ಬೇರೆ ಇದೆ. ಅದು ಕವಿಗಳಿಗೆ ಸಿದ್ಧಿಸುವಂತಹದ್ದು. ಹಾಗೆ ಅಲಂಕಾರಗಳು, ಕಲ್ಪನೆಗಳು ಇತ್ಯಾದಿಗಳೆಲ್ಲ ತುಂಬ ಬೇಕಾಗುತ್ತೆ. ಡಿ ವಿ ಜಿಯವ್ರದ್ದು ಒಂದು ಒಳ್ಳೆ ಉಜ್ವಲವಾದಂತಹ ಪದ್ಯಗಳಿದೆ. ಅವರು ಯಾವುದಕ್ಕೆ ಏನನ್ನು ಕೊಟ್ಟಿಲ್ಲ. ಅವರದ್ದು ಉಜ್ವಲವಾದ ಪದ್ಯ ಏನು ಅಂತ ಹೇಳಿದ್ರೆ ಕಲೆಗಳ ಬಗ್ಗೆ, ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಯ ನನುನಯವು ಚರ್ಚೆಯಲಿ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತಿದೆ. ಸಂಗೀತ ಕಲೆ ಅಂದರೆ ಹಾಡುವಂತಹ ಕಲೆ, ಸಾಹಿತ್ಯ ಕಲೆ ಅಂದರೆ ಇದೇ ಕಾವ್ಯದ ಕಲೆ, ಹಾಗೆ ಅಂಗಾಂಗ ಭಾವ ರೂಪಣದ ಕಲೆ ಅಂದರೆ ನಾಟಕ ಅಭಿನಯದ ಕಲೆ. ಈ ರೀತಿ ಈ ಎಲ್ಲ ಕಲೆಗಳು ಒಟ್ಟಾಗಿ ಸೇರಬೇಕು, ಆ ಕಲೆಗಳಿಂದ ರಸ ಹೊಮ್ಮಿ ಬರಬೇಕು, ಆ ಕಲೆಗಳ ರಸ ಕೊನೆಯಲ್ಲಿ ಮಂಗಳಕ್ಕೆ, ಮಹಾಮಂಗಳಕ್ಕೆ, ಲೋಕದ ಕಲ್ಯಾಣಕ್ಕೆ, ಆತ್ಮಕಲ್ಯಾಣಕ್ಕೆ ಕಾರಣವಾಗಬೇಕು ಅನ್ನುವಂತಹ ಮಾತಿಲಿದೆ. ಅಂತ ಹೇಳಿದ್ರೆ ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಯ ನನುನಯವು ಚರ್ಚೆಯಲ್ಲಿ, ಮಂಗಳೋನ್ನತ ಕಲೆಯು ಮಂಕುತಿಮ್ಮ, ಮಂಗಳ ಸಿಗಬೇಕು ಅದು ಕಲೆಯ ನಿಜವಾದ ಉದ್ದೇಶ ಅಂತ. ಹಾಗೆ ಅದೇ ರೀತಿ ಡಿ ವಿ ಜಿಯವ್ರದ್ದು ಇನ್ನೂ ಒಂದು ಪದ್ಯ ತುಂಬ ಸುಂದರವಾಗಿರುವಂಥದ್ದು, ಅದು ಕಲೆ. ಆ ಕಲೆ ಹೇಗೆ ಅಂತ ಹೇಳಿದ್ರೆ, ಸ್ವರರಾಗ ರೀತಿಗಳು, ನಾಟ್ಯಾಭಿನೀತಿಗಳು ಕರೆದೇಳಿಸುವುವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ ಅಂತ ಹೇಳಿದ್ರೆ, ಈ ಬ್ರಹ್ಮ ಸೃಷ್ಟಿಯಲ್ಲಿಯೇ ಆ ಮನುಷ್ಯನ ರಸ ರೀತಿಗಳು, ಭಾವ ರೀತಿಗಳಾಗಬಹುದು, ನಾಟ್ಯದ ಅಭಿನೀತಿಗಳಾಗಬಹುದು, ಅವನ ಜೀವ ಸಂವೇದನೆಗಳು, ಭಾವ ಸಂವೇದನೆಗಳಾಗಬಹುದು, ಈ ಎಲ್ಲವೂ ಸಹ ಅವನ ಹೃದಯದಲ್ಲಿ ಕೂತಿರುವಂತಹದ್ದಿನ ಏನನ್ನೋ ಕೆರಳಿಸುತ್ತೆ, ಆ ಶಕ್ತಿ ಕಲೆಗಳಿಗಿದೆ ಅಂತ. ಕರೆದೇಳಿಸುವುವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ, ಪರಿಪರಿಯ ಭಾವಗಳು ಅಂದರೆ ಮನಸ್ಸಿನಲ್ಲಿ ಉಜ್ವಲವಾದಂತಹ ಭಾವಗಳಿರುತ್ತೆ, ರಸ ಸನ್ನಿವೇಶಗಳಿರುತ್ತೆ, ಸಂವೇದನೆಗಳಿರುತ್ತೆ, ಅಂತರಂಗದ ಎಷ್ಟೋ ರೀತಿಯ ಪದರಗಳಿರುತ್ತೆ, ಅಂತಹದ್ದನ್ನೆಲ್ಲ ಗೂಢ ಸ್ವಭಾವಗಳನ್ನು ಆ ಒಂದು ಕಲೆಗಳು ಎದ್ದು ನಿಲ್ಲಿಸುವಂತೆ ಮಾಡುತ್ತೆ. ಯಾವ ಕಲೆಯಲ್ಲಿ ಮಗ್ನನಾದಂತಹ ವ್ಯಕ್ತಿ ತಾನು ವಿವಶನಾಗಲ್ಲ, ಖಂಡಿತ ವಿವಶನಾಗ್ತಾನೆ. ಒಂದು ಒಳ್ಳೆಯ ನೃತ್ಯ ಇತ್ತು ಅಂತ ಹೇಳಿದ್ರೆ ಎವೆಯಿಕ್ಕದ ಯಾವ ಸಹೃದಯ ನೋಡಲ್ಲ, ನೋಡೇ ನೋಡ್ತಾನೆ. ಒಂದು ಒಳ್ಳೆ ಪದ್ಯವನ್ನು ಕೇಳಿದ್ರೆ ಯಾರು ತಾನೇ ಪುಣ್ಯಕೋಟಿ, ಈ ರೀತಿ ಒಳ್ಳೆ ಪದ್ಯವನ್ನು ಕೇಳಿದ್ರೆ ಯಾರು ತಾನೇ ತಲೆದೂಗಲ್ಲ, ತಲೆದೂಗಲೇಬೇಕು. ಯಾವ ಸಂಗೀತಕ್ಕೆ ಹಾವೇ ಸಂಗೀತಕ್ಕೆ ತಲೆದೂಗುತ್ತೆ ಅನ್ನೋದಾದರೆ ಯಾವ ಸಹೃದಯ, ಯಾವ ಪ್ರಾಮಾಣಿಕ ಒಬ್ಬ ವ್ಯಕ್ತಿ ಸಂಗೀತಕ್ಕೆ ಬೆಲೆ ಕೊಡಲ್ಲ, ಖಂಡಿತ ಕೊಡ್ತೇನೆ. ಆ ರೀತಿ ಕಲೆಗೆ ತುಂಬ ಶಕ್ತಿ ಇದೆ. ಕಾವ್ಯ ಕಲೆಯೂ ಅದೇ ರೀತಿ.

ಇದ್ದು ಕಾವ್ಯ ಕಲೆ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಈಗ 2+2 ಅಂತ ಹೇಳಿದ್ರೆ ಅದೊಂದು ಇನ್ಫಾರ್ಮೇಷನ್ ಆಗುತ್ತೆ, ಆದರೆ ಕಾವ್ಯಕಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹೊಸ ಸೃಷ್ಟಿಯಾಗುತ್ತೆ. ಬ್ರಹ್ಮ ಸೃಷ್ಟಿ ಬೇರೆ, ಕವಿ ಸೃಷ್ಟಿ ಬೇರೆ. ಅದು ಪರಮಾನಂದವನ್ನು ಕೊಡೋದಾದರೆ ಇದು ಆನಂದವನ್ನು, ರಸಾನಂದವನ್ನು ಕೊಡುತ್ತೆ. ಆ ಶಕ್ತಿ ಈ ಒಂದು ಕಾವ್ಯಕಲೆಗಿದೆ. ಹಾಗೆ ಈ ರೀತಿ ಪರಮೇಷ್ಠಿ ಟೀಕುಕಲೆ ಅಂದರೆ ರಸಪ್ರಪಂಚದಲ್ಲಿ ಬ್ರಹ್ಮ ಸೃಷ್ಟಿಯಲ್ಲಿರುವಂತಹ ಎಷ್ಟೋ ಭಾವಗಳನ್ನು ಮೀಟಿ ತೆಗೆಸುವಂತಹ ಶಕ್ತಿ ಈ ಒಂದು ಕಲೆಗಿದೆ. ಅದನ್ನೇ ಸ್ವರರಾಗ ರೀತಿಗಳು, ನಾಟ್ಯಾಭಿನೀತಿಗಳು ಕರೆದೇಳಿಸುವುವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ ಅಂತ ಹೇಳಿ ಡಿ ವಿ ಜಿಯವರು ಹೇಳಿದ್ದು. ಸಾವಿರಕ್ಕೂ ಮೆಕ್ಕಂತಹ ಕವಿಗಳು, ಸಾವಿರಾರು ಕವಿಗಳು ಸಂಸ್ಕೃತ ಪ್ರಪಂಚ ಆಗಲಿ, ಕನ್ನಡದ ಸಾಹಿತ್ಯ ಲೋಕ ಆಗಲಿ, ಎಲ್ಲ ಕಡೆಗಳಲ್ಲಿ ತಮ್ಮ ಯೋಗದಾನವನ್ನು ಉಜ್ವಲವಾಗಿ ಕೊಟ್ಟಿದ್ದಾರೆ. ಸುಮ್ಮನೆ ಯಾವುದೋ ಒಂದು ಆರ್ಟಿಕಲಲ್ಲಿ ಇದ್ದಂತಹ ಒಂದೇ ಒಂದು ಚಿಕ್ಕ ಮುಕ್ತಕ ಹೆಸರು ಹೆಸರೆಂದು ಹೆಸರಿಗೇ ಹೆಸರಿಟ್ಟು ಹೆಸರಿನಲ್ಲಿ ಹೆಸರುವಾಸಿಯಾದವರ ಹೆಸರೇ ಹೆಸರಿಲ್ಲದಿರುವಾಗ ಹೆಸರಿಗೇಕೆ ಹೆಸರು, ಎಷ್ಟು ಚೆನ್ನಾಗಿ ಯಾರೋ ಕಟ್ಟಿದ್ದಾರೆ ನೋಡಿ ಅಂತ ಹೇಳಿದ್ರೆ, ಈ ಒಂದು ಇದನ್ನು ಕೇಳಿದ್ರೆ ಏನೋ ಒಂದು ವಿವೇಕ ಇದೆ, ಸಂಸ್ಕಾರ ಇದೆ, ಶಬ್ದಗುಣಗಳಿದೆ, ಏನೋ ಒಂದು ಅದರಲ್ಲಿ ಒಂದು ಚಮತ್ಕಾರ ಇದೆ, ಏನೋ ವಿಡಂಬನೆ ಇದೆ, ಇದೆಲ್ಲವೂ ನಮಗೆ ಸಿಗ್ತಾ ಬರುತ್ತೆ. ಈ ರೀತಿ ನಾವು ನೋಡ್ಕೊಂಡು ಬಂದಾಗ ಎಲ್ಲ ರೀತಿಯ ಕವಿಗಳು ನಮಗೆ ಸಿಗ್ತಾರೆ. ಅದು ಸ್ತೋತ್ರ ಕವಿ ಆಗಬಹುದು, ಶತಕ ಕವಿ ಆಗಬಹುದು, ಮಹಾಕವಿಗಳಾಗಬಹುದು, ಖಂಡಕಾವ್ಯದ ಕವಿಗಳಾಗಬಹುದು, ನಾಟಕದ ಕವಿಗಳಾಗಬಹುದು, ಅಥವಾ ಸಾಮಾನ್ಯವಾಗಿ ಮುಕ್ತಕವನ್ನು ಬರೆಯುವಂತಹ ಮುಕ್ತಕ ಕವಿಗಳು, ಹೀಗೆ ಬೇಕಾದಷ್ಟು ಕವಿಗಳು ನಮಗೆ ಸಿಗ್ತಾ ಬರ್ತಾರೆ. ಆ ರೀತಿ ಕವಿಗಳಲ್ಲಿ ಅವರು ವರ್ಣನೆ ಮಾಡಬೇಕಾದ್ರೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹಿಂದೆ ನಾವು ನೋಡಿದ್ವಿ. ಅಂದರೆ ಚಂದ್ರನಿಗೆ ವರ್ಣನೆ ಮಾಡಿ ಅಥವಾ ಮಗುವನ್ನೇ ಇನ್ನೊಂದು ರೀತಿಯಲ್ಲಿ ವರ್ಣನೆ ಮಾಡಿ ಹೇಳೋದು, ಹಾಗೆಯೇ ರಾಮಾಯಣದ ಯುದ್ಧದಲ್ಲಿ ರಾಮಾಯಣದ ಯುದ್ಧವನ್ನು, ರಾಮ ರಾವಣರ ಯುದ್ಧವನ್ನು ವರ್ಣನೆ ಮಾಡಿದಂತಹ ಒಂದು ಪದ್ಯ ಬರುತ್ತೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣ ಯೋಹ ಯುದ್ಧಂ ರಾಮ ರಾವಣ ಯೋರಿವ ಅಂತ ಮಾತಿದೆ ಅಂತ ಹೇಳಿದ್ರೆ, ಗಗನಕ್ಕೆ ನಾವು ಇನ್ನೇನಾದರೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಗಗನಕ್ಕೆ ಗಗನವೇ ಹೋಲಿಕೆ, ಸಾಗರಕ್ಕೆ ಸಾಗರವೇ ಹೋಲಿಕೆ, ಮತ್ತೊಂದು ಹೋಲಿಕೆ ಇಲ್ಲವೇ ಇಲ್ಲ. ಅದೆಲ್ಲ ಅದ್ವಿತೀಯ ಪದಾರ್ಥಗಳು. ಹಾಗೆಯೇ ರಾಮ ರಾವಣರ ಯುದ್ಧ ಹೇಗಿತ್ತು ಅಂದರೆ ರಾಮ ರಾವಣರ ಯುದ್ಧದ ಹಾಗೆಯೇ ಇತ್ತು, ಅದಕ್ಕೆ ಮತ್ತೊಂದು ಬೇರೆ ಹೋಲಿಕೆ ಇಲ್ಲ ಅಂತ. ಹೀಗೆ ಉಜ್ವಲವಾದಂತಹ ಕಾವ್ಯಲೋಕವನ್ನು, ಕವಿಲೋಕವನ್ನು, ರಸಭಾವಗಳ ಲೋಕವನ್ನು ಕಟ್ಟಿಕೊಡುವಂಥದ್ದು ಕವಿಯ ಲೋಕ. ಅಂತಹ ಕವಿಯ ಲೋಕ ಉಜ್ವಲವಾಗಿ ಯಾವತ್ತೂ ಬೆಳಗ್ತಾ ಇರುತ್ತೆ. ಆಚಂದ್ರಾರ್ಕವಾಗಿ ಅದಕ್ಕೊಂದು ತನ್ನದೇ ಆದಂತಹ ಶಕ್ತಿ ಇದೆ. ಅಂತಹ ಶಕ್ತಿ ಇರುವಂತಹ ಲೋಕದ ಒಂದು ಪ್ರಾಮಾಣಿಕ ಸಹೃದಯರಾಗಿ ನಾವು ಸಹೃದಯರಾಗೋಣ ಅಷ್ಟೇ, ಇನ್ನೇನಿಲ್ಲ. ನಮಸ್ಕಾರಗಳು.

ಇದುವರೆಗೂ ರಸ ಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಾವ್ಯ ಕಟ್ಟುವ ಬಗ್ಗೆ ಈ ಕುರಿತು ಮಾತನಾಡಿದರು ಡಾಕ್ಟರ್ ಉಮಾ ಮಹೇಶ್ವರ್ ಎನ್.

0: ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಕಿರ್ಮಿಟ್

ಆಗಿದೆ 3:40. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯವಿದು. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಧೂಮ್ 2 ಚಿತ್ರದ ಗೀತೆ, ಸುನಿಧಿ ಚೌಹಾಣ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ

ಗುಮ್ಮೊಹರ್ ನಲ್ಲಿ ಕಿಳಿ ಕಬಿ ಖುಷಿ ಕಬಿ ಗಮ್ ಚಿತ್ರದ ಗೀತೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಮೀರ್ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಇದೆ.

ಗುಲ್ಮೋಹರ್ನ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಬಾರ್ ಬಾರ್ ದೇಖೋ ಚಿತ್ರದಿಂದ ಅಮರ್ ಅರ್ಷಿ, ಬಾದ್ಶಾ ಮತ್ತು ನೇಹಾ ಕರ್ಕರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಕುಮಾರ್ ಅಮೃತಾ ಸಿಂಗ್ ಇವರ ಸಾಹಿತ್ಯ ಇದೆ, ಪ್ರೇಮ್ ಪ್ರದೀಪ್ ಅವರ ಸಂಗೀತ ಸಂಯೋಜನೆ ಇದೆ.

ಗುಲ್ಮೊಹರ್ನಲ್ಲಿ ಕೇಳಿ ಮುಂದಿನ ಗೀತೆ. ರಾಮ್ಲೀಲಾ ಚಿತ್ರದ್ದು, ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸಿದ್ಧಾರ್ಥ್ ಗರಿಮಾ ಅವರ ಸಾಹಿತ್ಯ ಇದೆ, ಸಂಜಯ್ ಲೀಲಾ ಬನ್ಸಾಲಿಯವರ ಸಂಗೀತ ಸಂಯೋಜನೆ ಇದೆ.

ಗುಲ್ಮೊಹರ್ನಲ್ಲಿ ಕೇಳ್ತಾ ಇದ್ದೀರಾ ಹಿಂದಿ ಹೊಸ ಚಿತ್ರಗೀತೆಗಳನ್ನು. ಮುಂದಿನ ಗೀತೆ ಝೂಮ್ ಬರಾಬರ್ ಝೂಮ್ ಚಿತ್ರದ್ದು, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ.

ಗುಲ್ಮೋಹರ್ನಲ್ಲಿ ಕೇಳಿ ಓಂ ಮೈ ಗಾಡ್ ಚಿತ್ರದ ಗೀತೆ, ಮೀಕಾ ಸಿಂಗ್, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಶಬೀರ್ ಅಹಮದ್ ಅವರ ಸಾಹಿತ್ಯ, ಹಿಮೇಶ್ ರೇಷ್ಮಿಯಾ ಅವರ ಸಂಗೀತ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಜಹರ್ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸೈಯದ್ ಅವರ ಸಾಹಿತ್ಯವಿದೆ, ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತ ಸಂಯೋಜನೆ ಇದೆ.

ಮುಂದಿನ ಗೀತೆ ದಿಲ್ ಕಾ ಐನಾ ಚಿತ್ರದ್ದು. ಜಾವೇದ್ ಅಲಿ ಪ್ರತಿಭಾ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸಾಹಿಲ್ ಅವರ ಸಾಹಿತ್ಯ ಇದೆ, ರಾಫಿಕ್ ರಾಜಾ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 4:20. ಇದುವರೆಗೂ ಗುಲ್ ಮೊಹರ್ ಕಾರ್ಯಕ್ರಮವನ್ನು ಆಲಿಸಿದಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 4:50. ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಈ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಆರು ಗಂಟೆ 30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ, ಅಮೂಲ್ಯ ಎಸ್ ಅವರಿಂದ. 6:51 ಕೃಷಿ ರಂಗ, ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಡನೆ

ದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ. 7:45 ಶಿಕ್ಷಕರಿಗೆ ಸ್ಫೂರ್ತಿಯ ಸಲಹೆ ರಾಧಾಕೃಷ್ಣನ್. ಈ ವಿಷಯವಾಗಿ ಮಾತನಾಡ್ತಾರೆ ಕಾಶಿನಾಥ್ ಪಿ ಸಾಲಿಮಠ್ ಅವರು. ಈ ಸಂಜೆ 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

9:15ಕ್ಕೆ ಚಂದ್ರಿಕಾ ಬದರಿನಾಥ್ ಮತ್ತು ಭಾಗ್ಯ ವೀರಾವ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30ಕ್ಕೆ ಯುವವಾಣಿ ವೇರ್ ಡಸ್ ಯುವರ್ ಗಾರ್ಬೇಜ್ ಗೋ ಈ ಕುರಿತು ನಮ್ಮ ಕಸ ಸಂಘಟಕರಾಗಿರುವ ಜ್ಯೋತಿಷ್ ಅವರೊಂದಿಗೆ ಸಂದರ್ಶನ. 10:00ಕ್ಕೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಎನ್ಆರ್ ಪ್ರಶಾಂತ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಇದು ಮೈಸೂರು ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 4:03:10. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೂ ಆಲಿಸಿದ್ರಿ. ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು ಸಂಜೆ 5:30ಕ್ಕೆ ಪುನಃ ಪ್ರಾರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಮಾಡುವ ನಮಸ್ಕಾರಗಳು.

नमस्ते, हेलो, नमस्ते, नमस्ते सर। हाँ हाँ, हेलो, ಕೇಳಿಸ್ತಿದ್ಯಾ ಸರ್? ಹಲೋ, ನಿಮ್ಮ ಚಂದ್ರು ಅವರು ಕರೆ ಮಾಡಿದ್ರು ಜೀವನ್ ಭೀಮಾ ನಗರದಿಂದ. ಅವರ ನೆಚ್ಚಿನ ಗೀತೆ ಇದೀಗ ಪ್ರಸಾರ ಆಗುತ್ತೆ, ರಾಜಾ ಚಿತ್ರದಿಂದ ಆಶಾ ಭೋಸ್ಲೆ ಅವರ ಕಾಯನದಲ್ಲಿ.

0: ಮತ್ತೊಬ್ರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾಗಜಿ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ ರಾಜಾಜನಗರದಿಂದ.
0: ಹೇಳಿ ಸರ್, ನಿಮ್ಗೆ ಯಾವ ಹಾಡ್ ಬೇಕಿತ್ತು ಇವತ್ತು?
1: ನೋಡಿ, ಇವತ್ತು ರಾಕೇಶ್ ರೋಷನ್, ಗ್ರೇಟ್ ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್, 77th ಬರ್ತಿದೆ. ಅವ್ರಿಗೋಸ್ಕರ ಒಂದು ಹಾಡನ್ನ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಇದು 1978 ಫಿಲಂ ಕಟ್ಟಾ ಮೀಟಾ ಅಂತ ಒಂದು ಇದೆ. ಈ ಸಿನಿಮಾದಲ್ಲೇ ರಾಕೇಶ್ ರೋಷನ್ ಹೀರೋ, ಅಂಡ್ ಅದಕ್ಕೆ ಈ ಫಿಲ್ಮ್ಗೆ ಅವ್ರದೇ ಯಂಗರ್ ಬ್ರದರ್ ರಾಜೇಶ್ ರೋಷನ್ ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಅಣ್ಣ ತಮ್ಮ ಇಬ್ರು ಇದಾರೆ ಇದಕ್ಕೆ ಕಾಂಟ್ರಿಬ್ಯೂಷನ್. ಇದು ಇಟ್ ಇಸ್ ಆಲ್ ಅಬೌಟ್ ಎ ಪಾರ್ಸಿ ಫಿಲ್ಮ್. ದೇರ್ ಯುನೋ ದೇರ್ ಡೇ ಟು ಡೇ ಲೈಫ್ ಅಂಡ್ ದೇರ್ ಸ್ಟ್ರಗಲ್ಸ್ ಇನ್ ಬ್ರಿಂಗಿಂಗ್ ಅಪ್ ಇನ್ ದ ಸೊಸೈಟಿ. ಅದ್ರ ಬಗ್ಗೆ ಇದ್ರ ತುಂಬಾ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಬಾಸು ಚಟರ್ಜಿ ಅವರು. ಸೊ ಅದ್ರ ಬಗ್ಗೆ ಆ ಹಾಡವನ್ನು ಕೇಳೋಣ ಅನ್ಕೊಂಡೆ ನಾನು ಇವತ್ತು, ಒಂದ್ ಹಾಡ್ ಕೇಳೋಣ ಅನ್ಕೊಂಡೆ.
0: ಖಂಡಿತ ಸರ್. ಜೊತೆಗೆ ಇಂದಿನ ವಿಷಯ ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ಮಾತಾಡೋದಾದ್ರೆ ನೀವು?
1: ಹಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಇಟ್ ಇಸ್ ರಿಯಲಿ ಪಬ್ಲಿಕ್ ಯೂಸ್ ಮಾಡ್ಕೋಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ. ಯಾಕೆ ಅಂತ ಹೇಳಿದ್ರೆ ದ ಮೇನ್ ಕನ್ಸರ್ವೇಶನ್ ಅಂತ ಹೇಳಿದ್ರೆ ಅವರ್ ಡೀಸೆಲ್ ಅಂಡ್ ಫ್ಯೂಯಲ್. ಈ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ತಗೊಳಕ್ ಹೋದ್ರೆ ನಾವು ಇವತ್ತು ಓನ್ಲಿ 34% ಇಂಡಿಯಾದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಅಂದ್ರೆ ಬ್ಯಾಲೆನ್ಸ್ 66% ಎವ್ರಿಬಡಿ ಯೂಸಸ್ ದ ವೆಹಿಕಲ್. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೀಸೆಲ್ ಅಂಡ್ ಪೆಟ್ರೋಲ್ ಕನ್ಸಂಪ್ಷನ್ ಇಸ್ ಗೋಯಿಂಗ್ ಟು ವೆರಿ ಹೈ, ಬಿಕಾಸ್ ವಿ ಅವರ್ ಡಿಪೆಂಡೆನ್ಸಿ ಫಾರ್ ಪೆಟ್ರೋಲ್ ಅಂಡ್ ಡೀಸೆಲ್ ಇಸ್ ವೆರಿ ಹೈ ಇರೋದ್ರಿಂದ ಅವರ್ ಎಕನಾಮಿಕ್ಗೆ ಸ್ವಲ್ಪ ಇದಾಗತ್ತೆ, ಅದಕ್ಕೆ ನಷ್ಟ ಆಗತ್ತೆ ಅದಕ್ಕೆ. ಸೊ ಹಾಗಾಗಿ ಯೂಸಿಂಗ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ from 34% ಇಂದ ಈವನ್ ಇಫ್ ದ ಬ್ರಿಂಗ್ ಇಟ್ ಟು ದ 50% ಲೆವೆಲ್, ಇಂಡಿಯಾ ಕ್ಯಾನ್ ಸೇವ್ ಅ ಲಾಟ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಅದಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂತ ಇದು ಒಂದು ವೇದಿಕೆಯಿಂದ ಕೇಳ್ಕೊಳಕ್ ಇಷ್ಟಪಡ್ತೀನಿ ಪಬ್ಲಿಕ್ ಗೆ.
0: ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡಾಟಾ.
1: ರಿಯಲಿ ಪ್ಲೆಷರ್ ಟಾಕಿಂಗ್ ಟು ಯು. ಇಟ್ಸ್ ರಿಯಲಿ ವೆರಿ ಗುಡ್ ಸಬ್ಜೆಕ್ಟ್. ಒಂದು ಆಲ್ಮೋಸ್ಟ್ ಅವರ್ಸ್ ಗಟ್ಟಲೆ ಮಾತಾಡಬಹುದು ಇದ್ರ ಬಗ್ಗೆ, ಆದ್ರೆ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ ಅಷ್ಟೇ, ಪರ್ಸೆಂಟೇಜ್ ಮಾತ್ರ ಹೇಳಿದ್ದೀನಿ ನಾನು. ಅದರಿಂದ ಪಬ್ಲಿಕ್ ಅದ್ರ ಮೇಲೆ ಗಮನ ಇಟ್ಟು, ಯಾಕಂದ್ರೆ ಇವನ್ ಇನ್ ಬ್ಯಾಂಗ್ಳೂರ್ ಆಲ್ಸೋ ಆಲ್ ಇಂಡಿಯಾ ಲೆವೆಲ್ ನಲ್ಲಿ 34%, ಬ್ಯಾಂಗ್ಳೂರ್ ಇನ್ನೂ ಕಮ್ಮಿ, ಇಟ್ಸ್ ಓನ್ಲಿ 31%. ಸೊ ಹಾಗಾಗಿ ಈ 31% ಅಟ್ಲೀಸ್ಟ್ ವರ್ಸ್ಟ್ ಕೇಸ್ ಇಫ್ ಇಟ್ ಕಮ್ಸ್ ಟು 50% ದೆನ್ ದೆರ್ ವಿಲ್ ಬಿ ಅ ರಿಯಲ್ ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ.
0: ಹಾಗಾಗಿ ಮತ್ತಷ್ಟು ಸಾರ್ವಜನಿಕರು
1: ರಾಕೇಶ್ ರೋಷನ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್, ಅಂಡ್ ಲೆಟ್ಸ್ ಲಿಸನ್ ಟು ದಿಸ್ ಸಾಂಗ್ ತೋಡಾ ಹೈ ತೋಡೆಗಿ ಜರೂರತ್ ಹೈ. ಥ್ಯಾಂಕ್ ಯು, ಬೈ.
0: ಖಂಡಿತ ಸರ್. ಸಾರ್ವಜನಿಕರು ಮತ್ತಷ್ಟು ಸಾರ್ವಜನಿಕ ಸಾರಿಗೆನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ಇದೀಗ ನಮ್ಗೆ ಹೇಳಿದ್ರು. ಇದೀಗ ಗೀತೆ ಕಟ್ಟಾ ಮೀಟಾ ಚಿತ್ರದಿಂದ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಗುಲ್ಜರ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

0: ಮತ್ತೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ನಮಸ್ತೆ.
1: ಹಲೋ, ನಮಸ್ತೆ.
0: ಹಾ, ನಮಸ್ತೆ ಸರ್. ನಿಮ್ಮ ಹೆಸರು?
1: ಹಲೋ,
0: ಕೇಳಿಸ್ತಾ
1: ಇದೆಯಾ?
0: ಹಾ, ನಿಮ್ಗೆ ಯಾವ ಹಾಡ್ ಬೇಕಿತ್ತು?
1: ಹಲೋ,
0: ಹಾ ಕೇಳಿಸ್ತಾ ಇದೆಯಾ?
1: ಒನ್ ವೇ ಆಗಿದೆ ಮೇಡಮ್ ಅವರೇ, ನಿಮ್ದೇನು ಕೇಳಿಸ್ತಿಲ್ಲ ಸೌಂಡು.
0: ನಮಸ್ತೆ. ಹಲೋ ಹಲೋ. ಹೊನ್ನೂರ್ ಅಲಿ ಹನುಮಂತಾಪುರದಿಂದ ಕರೆ ಮಾಡಿದ್ರು. ನಮಗೆ ರಂಗೀಲಾ ಚಿತ್ರದ ಗೀತೆಯನ್ನ ಕೇಳಿದ್ರು. ಇದೀಗ ಗೀತೆ ತನ್ಹಾ ತನ್ಹಾ.

ರೇಡಿಯೋ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಮೈಸೂರಿನಿಂದ ಮಹೇಶ್ ಅವರು ಕರೆ ಮಾಡಿದ್ರು. ಇದೀಗ ಅವರ ನೆಚ್ಚಿನ ಚಿತ್ರದ ಗೀತೆ ಪ್ರಸಾರ ಆಗಲಿದೆ, ಬಾಜಿಗರ್ ಚಿತ್ರದ ಗೀತೆ. ಕುಮಾರ್ ಸಾನು, ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ ಅನು ಮಲ್ಲಿಕ್ ಅವರ ಸಂಗೀತ ಸಂಯೋಜನೆ.

0: हेलो नमस्ते नमस्ते हेलो केलिस्ता इद्या सर हेलो नमस्ते
1: हाँ
0: नमस्ते सर निम्म हेसरु ಗಂಗಪ್ಪ ಅವರ ನಿಮಗೆ ಯಾವ ಗೀತೆ ಪ್ರಸಾರ ಆಗ್ಬೇಕಿತ್ತು ಆಯ್ತು ಖಂಡಿತ ಇವತ್ತಿನ ವಿಷಯ ಬಂದು ಸಾರ್ವಜನಿಕ ಸಾರಿಗೆ ಇದರ ಕುರಿತಾಗಿ ಏನ್ ಮಾತಾಡೋಕೆ ಇಷ್ಟಪಡ್ತೀರಾ ಸಾರ್ವಜನಿಕ ಸಾರಿಗೆ ಹಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ಬಳಕೆ ಮಾಡ್ತೀರಾ ಬಸ್ಸು ಟ್ರೈನ್ ಎಲ್ಲ ಹೌದಾ ಸರ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಇದೀಗ ಗೀತೆ ಸಾಜನ್ ಚಿತ್ರದಿಂದ ಬಹುತ್ ಪ್ಯಾರ್ ಕರ್ತೆ ಹೇ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ ನದೀಮ್ ಶ್ರವಣ್ ಅವರ ಸಂಗೀತ

0: ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ಹಲೋ ಮೇಡಮ್.
0: ಹಾ, ಕೇಳಿಸ್ತಾ ಇದೆಯಾ ಸರ್?
1: ನಿಂಗಜ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಹಾ, ಇವತ್ತಿನ ವಿಷಯ ಬಂದು ಸಾರ್ವಜನಿಕ ಸಾರಿಗೆ, ಇದರ ಕುರಿತಾಗಿ ನೀವು ಏನ್ ಹೇಳೋಕ್ ಇಷ್ಟಪಡ್ತೀರಾ?
1: ಸಾರ್ವಜನಿಕ ಸಾರಿಗೆ ಬಹಳ ಚೆನ್ನಾಗಿದೆ ಮೇಡಮ್.
0: ಹಾ, ನೀವು ಬಳಕೆ ಮಾಡ್ತೀರಾ?
1: ನಡ್ಸ್ಕೊಂಡು ಹೋಗ್ತಾ ಇದೆ. ಮಹಿಳೆಯರಿಗೂ ಉಚಿತ ಬಸ್ ಸೌಲಭ್ಯ ಇಟ್ಟಿದೆ, ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿ ಸೌಲಭ್ಯ ಮಾಡಿಕೊಟ್ಟಿದ್ರು ಮೇಡಮ್. ಚೆನ್ನಾಗಿದೆ. ನಮ್ದು ಕಲ್ಯಾಣ ಕರ್ನಾಟಕ ಬರ್ತದ್ರಿ ಮೇಡಮ್. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಕರ್ನಾಟಕದ ಸಾರಿಗೆ ಸಂಸ್ಥೆಗಳು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಮೇಡಮ್.
0: ಓಕೆ ಸರ್, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಇದೀಗ ಗೀತೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯಂಗೆ ಚಿತ್ರದಿಂದ ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಆನಂದ್ ಭಕ್ಷಿಯವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ.

0: ಇದೀಗ ಮತ್ತೊಬ್ಬರು ಕೇಳುಗರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ನಮಸ್ತೆ. ನಿಮ್ಮ ಹೆಸರು?
1: ಮೇಡಮ್ ಹಗರಿ ಬೊಮ್ಮಾಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ. ಮೇಡಮ್
0: ನಿಮಗೆ ಯಾವ ಗೀತೆ ಪ್ರಸಾರ ಆಗ್ಬೇಕಿತ್ತು?
1: ಮೇಡಮ್ ಆಯನ.
0: ಆಯನ ಚಿತ್ರದಿಂದ ಗೌರಿ ಆಸೆ.
1: ಆಯನ ಚಿತ್ರದಲ್ಲಿ ಗೌರಿಯಾರೇ ಗೌರಿಯಾರೇ ಅಂತ
0: ಓಕೆ ಖಂಡಿತ ಪ್ರಸಾರ ಮಾಡೋಣ. ಜೊತೆಗೆ ಇಂದಿನ ವಿಷಯ ಸಾರ್ವಜನಿಕ ಸಾರಿಗೆ.
1: ಮೇಡಮ್ ಬಹಳ ಸ್ಲೋ ಕೇಳ್ತಾ ಇದೆ ಮೇಡಮ್.
0: ಇವಾಗ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ ಮೇಡಮ್.
0: ಸಾರ್ವಜನಿಕ ಸಾರಿಗೆ ಇದರ ಕುರಿತಾಗಿ ನೀವು ಮಾತಾಡೋದಾದ್ರೆ?
1: ಮೇಡಮ್ ಉಪಯೋಗ ಮಾಡ್ತೀವಿ ಮೇಡಮ್, ಅಂದ್ರೆ ಅವಶ್ಯಕತೆ ಇದ್ರಷ್ಟೇ ಉಪಯೋಗ ಮಾಡ್ತೀವಿ.
0: ಹೌದಾ? ಮನೆಯಲ್ಲಿ ಎಲ್ಲ ಬಳಕೆ ಮಾಡ್ತಾರ?
1: ಇಲ್ಲ ಮೇಡಮ್, ಎಲ್ಲಿ ಹೋಗೋದಿಲ್ಲ ಅವರು. ಮತ್ತೆ ಮಕ್ಕಳು ಕೂಡ ಎಲ್ಲ ಬೇರೆ ಕಡೆಗೆ ಅದಾರ.
0: ಹೌದಾ?
1: ಅವರು ಮತ್ತೆ ಇದ್ರಲ್ಲಿ ಬಸ್ನಾಗ ಮೇಡಮ್ ಎಲ್ಲ ಅಡ್ಡಾಡೋದು.
0: ಹೌದಾ? ಓಕೆ ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಎಲ್ಲಿ ಹೋಗಿಲ್ಲ ಮೇಡಮ್, ನಾವು ನಮ್ಮ ಮನೆಯವರಾದ್ರೆ ಎಲ್ಲಿ ಹೋಗಿಲ್ಲ. ಫ್ರೀ ಆದ್ರೂ
0: ಓಕೆ.
1: ಹಗರಿ ಬೊಮ್ಮಳೆ ಅಂಶ ಇಷ್ಟ ಮೇಡಮ್.
0: ಹೌದಾ ಸರ್? ಸಮಯ ಸಿಕ್ಕಾಗ ಕರ್ನಾಟಕ ಸುತ್ತಿ ಬನ್ನಿ ಅಂತ ಹೇಳ್ತೀನಿ ನಾನು. ಕರ್ನಾಟಕದ
1: 3/14 ಬೆಂಗಳೂರು ನಾನೇ ಬಂದಿದ್ದೆ.
0: ಹೌದಾ ಸರ್? ಕರ್ನಾಟಕದಲ್ಲಿ ಎಷ್ಟೊಂದು ಪ್ರವಾಸಿ ಸ್ಥಳಗಳಿದೆ.
1: ಇದು ಮೇಡಮ್ ಎರಡು ವರ್ಷದಿಂದ ಹೋಗಿಲ್ಲ ಮೇಡಮ್, ಮುಂಚೆ ಹೋಗಿವಲ್ಲ.
0: ಹೌದಾ ಸರ್? ಓಕೆ, ಸಮಯ ಸಿಕ್ಕಾಗ ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನೀವು ಕೇಳ್ತಿದ್ರ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನ ಸಹ ಕಳ್ಸ್ಕೊಟ್ಟಿದ್ದೀರಾ. ಬಿ ಕೆ ಶಿವಕುಮಾರ್ ಅವರು, ನಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡಿ ಅಂತ. ಜೊತೆಗೆ ಗೀತಾ ಜೋಶಿ ಕಲ್ಬುರ್ಗಿಯಿಂದ, ಅರ್ಧ ಗಂಟೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಕರೆ ಸಿಗ್ತಾ ಇಲ್ಲ, ಬಿಸಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಂದರವಾದ ಮೆಲೋಡೀಸ್ ಹಾಡುಗಳನ್ನ ನಮ್ಮನ್ನ 90ರ ಸುವರ್ಣ ದಿನಗಳಿಗೆ ಕರೆದುಕೊಂಡು ಹೋಗ್ತಾ ಇದೆ. ಧನ್ಯವಾದಗಳು ಎಫ್ ಎಂ ರೇನ್ಬೋ ಅಂತ ಡಾಕ್ಟರ್ ಎಂ ಸ್ವಾಮಿ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್. ಮೇಡಮ್ ಸಾರಿಗೆ ವಾಹನ ತುಂಬಾ ಅನುಕೂಲ, ಪ್ರತಿಯೊಬ್ಬರು ಸಾರಿಗೆ ವಾಹನದಲ್ಲಿ ಬಳಸೋದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕಾರು ಬೈಕುಗಳಿವೆ, ಇವುಗಳ ಬಳಕೆಯನ್ನ ಕಡಿಮೆ ಮಾಡಿ ಸಾರಿಗೆ ಬಸ್ಸುಗಳನ್ನ ಬಳಕೆ ಮಾಡಿದರೆ ಪರಿಸರ ಮಾಲಿನ್ಯವನ್ನ ಕಾಪಾಡಿಕೊಳ್ಳಬಹುದು, ಇಂಧನ ಕೊರತೆಯನ್ನ ನೀಗಿಸಬಹುದು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಕೇಳೋಣ ಗೀತೆ ಆಯ್ನ ಚಿತ್ರದಿಂದ ಲತಾ ಮಂಗೇಶ್ಕರ್ ಜಾಲಿ ಮುಖರ್ಜಿ ಅವರ ಗಾಯನದಲ್ಲಿ.

ಇಷ್ಟೊತ್ತು ಕೇಳಿದ್ರಿ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನ ಕಳಿಸಿದ್ರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮೌಲಿಕಾ ವಿ ಎಸ್ ಗೋವಿಂದ ಮೆನನ್ ಕೋಲಾರದಿಂದ, ಹಂಪಿಯಿಂದ ಜಾಫರ್ ಸಿದ್ದಲಿಂಗ ಮೂರ್ತಿ ಸಿರಿಗೆರೆ ಚಿತ್ರದುರ್ಗದಿಂದ, ಶಂಕರ್ ರಾಥೋಡ್ ಸಾಲಾಪುರ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ. ನಮ್ಮ ಮನೆಯಲ್ಲಿ 80% ಸಾರ್ವಜನಿಕ ವಾಹನಗಳನ್ನು ಬಳಸುತ್ತೇವೆ, ಅನಿವಾರ್ಯ ಸಂದರ್ಭದಲ್ಲಿ ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಸುತ್ತೇವೆ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಹೆಚ್ ಎಸ್ ಮೂರ್ತಿಯವರು ಸಂದೇಶವನ್ನು ಕಳಿಸಿದ್ರು. ಜೊತೆಗೆ ಜಿ

ಸಿದ್ದೇಶ ಸಿಎಂ ಲೇಔಟ್ ಹಿರಿಯೂರಿನಿಂದ, ಗೋಪಾಲ್ ಕೆಪಿ ರೋಡ್ನಿಂದ, ಜೊತೆಗೆ ಹರಿಹರನ್ ವಿಜ್ಞಾನ ನಗರದಿಂದ, ಮಂಜುನಾಥ್ ಬಾಗೋಡಿಯಿಂದ, ನಾಗಪತಿ ವಿ ಹೆಗಡೆ, ಶಾನ್ ಟೇಲರ್ ಅಗಲ್ಕೆರಾಯಿಂದ ವಿಜಯಪುರ, ಸುನಿತಾ ಅಶೋಕ್ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆಯಿಂದ, ಹರೀಶ್ವರು ಮಲ್ಲೇಶ್ವರದಿಂದ, ಹೊಸಪೇಟೆಯಿಂದ ಸತೀಶ್ ಅವರು ಸಂದೇಶವನ್ನ ಕಳಿಸಿದ್ರು. ಜೊತೆಗೆ ಮೇಡಮ್, ಸಾರಿಗೆ ವಿಷಯದ ಬಗ್ಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ. ಸರ್ಕಾರದಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, 60 ವರ್ಷ ಮೇಲ್ಪಟ್ಟ ತಾಯಿಯಂದರಿಗೆ ಫುಲ್ ಫ್ರೀ ಬಿಡಲಿ, ಆದರೆ 60 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ 20% ಡಿಸ್ಕೌಂಟ್ ಕೊಟ್ಟು ಚಾರ್ಜ್ ತೆಗೆದುಕೊಳ್ಳಲಿ, ಇದರಿಂದ ಸರ್ಕಾರಕ್ಕೆ ಸ್ವಲ್ಪ ಹಣ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ.

0: the Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 5 ಗಂಟೆಗಳು. ಇನ್ನೀಗ ಕಾರ್ಯಕ್ರಮ ನಾನ್ಸ್ಟಾಪ್ ಸಂಜೆ. ಇಂದಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಪ್ರೀತಿಯ ಗೆಳತಿ ಆರ್ಜಿ ರೂಪ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಸಮಯ ಆಗಿದೆ 5:48. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಪ್ರೀತಿಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತ, ಸುಸ್ವಾಗತ. ಹಾಗೆ ಸಂತೋಷಿ ಶಶಿಧರ್ ಕುಸೂರ್ ಹೇಳುವ ಆತ್ಮೀಯ ಶುಭ ಸಂಜೆ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯ ರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083352
2: ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ
3: ಒಂದು ಐಡಿಯಾ ಇದೆ ಒಳ್ಳೆ ಕಾಸು ಸಿಗುತ್ತೆ
2: ಅದೇ ಹಾಗೆ
3: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು ಕೆಲವರು ಹಣ ಕಳಿಸ್ತಾರೆ ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು ಕಮಿಷನ್ ಸಿಗುತ್ತೆ
2: ಅಷ್ಟು ಸುಲಭನ ಹಾಗೆಲ್ಲ ಸುಲಭ ಇಲ್ಲ ಅಣ್ಣ ಅದು ಮನಿ ಮ್ಯೂ ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ ದೊಡ್ಡ ಅಪರಾಧ ಜೈಲು ಆಗಬಹುದು
3: ಬೇಡಪ್ಪ ಬೇಡ ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ ಬೇರೆ ಯಾರಿಗೂ ಬಳಸಲು ಕೊಡಬೇಡಿ ಆರ್ಬಿಐ ಹೇಳುತ್ತೆ
4: ಜಾಣರಾಗಿರಿ

ಈಗ ಕೇಳಿ ಉಲಿ ನಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಅಥವಾ 270-350. ಎಸ್ಟಿಡಿ ಕೋಡ್ ಸಂಖ್ಯೆ 08352.

0: ಆತ್ಮೀಯರೇ, ನಿನ್ನೆ ತಾನೇ ಶಿಕ್ಷಕರ ದಿನವನ್ನು ಆಚರಣೆ ಮಾಡ್ಕೊಂಡು ಬಂದ್ವಿ. ಇವತ್ತು ಶ್ರೋತೃ ಬಾಂಧವರು, ಈಗ ಶ್ರಾವಣ ಮಾಸ ಪ್ರಾರಂಭವಾಗಿದೆ, ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ, ಹಾಗೆ ರಕ್ಷಾಬಂಧನವನ್ನು ಆಚರಣೆ ಮಾಡಿದ್ವಿ, ನೆಕ್ಸ್ಟು ಗಣೇಶನ ಹಬ್ಬ ಬರ್ತಾ ಇದೆ. ಸೊ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಈ ಎಲ್ಲ ವಿಶೇಷತೆಗಳ ಬಗ್ಗೆ ತಮ್ಮ ಮನೆಗಳಲ್ಲಿ ತಾವು ಹೇಗೆ ಆಚರಣೆ ಮಾಡ್ತೀರಿ, ಹಾಗೆ ಇದರ ಬಗ್ಗೆ ತಮಗೇನಾದರೂ ಗೊತ್ತಿದ್ದರೆ ಒಂದೆರಡು ವಾಕ್ಯಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಬನ್ನಿ, ನಮ್ಮ ಫಸ್ಟ್ ಕಾಲರ್. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಸುಧೀಂದ್ರ ಜಕಾತಿಯವರಿಗೆ ನಮಸ್ತೆ ಹೇಳಿ.
1: ನಮಸ್ಕಾರ ಮೇಡಮ್. ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕಾತಿ ಅಂತ.
0: ಹಾ ಹೇಳಿ ಹೇಳಿ.
1: ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು ಮೇಡಮ್.
0: ಹಾ, ತಮಗೂ ಶುಭಾಶಯ.
1: ದಿನಾಚರಣೆಯ ಶುಭಾಶಯಗಳು.
0: ಓಕೆ.
1: ರಾಧಾಕೃಷ್ಣ ಅವರ ಜನ್ಮ ದಿನೋತ್ಸವ.
0: ಹೌದು,
1: ದಿನಾಚರಣೆಯನ್ನು ಆಚರಣೆ ಮಾಡಿ.
0: ಕೃಷ್ಣ ಜನ್ಮಾಷ್ಟಮಿ. ಹಾಗೆ ಕೃಷ್ಣ
1: ಜನ್ಮಾಷ್ಟಮಿ, ಶ್ರೀಕೃಷ್ಣನ ಹುಟ್ಟಿದ ದಿನ ಮೇಡಮ್ ಅದು.
0: ಹೌದು ಹೌದು.
1: ಯಮುನಾ ನದಿ ತುಂಬಾ ಹರಿತಾಗಿತ್ತು, ಆಗ ಶ್ರೀಕೃಷ್ಣ ಜನ್ಮ ತಾಳಿದ್ರು. ವಸುದೇವರು ತಗೊಂಡ್ ಬಂದಂತ ಆ ಕಥೆಗಳನ್ನ ನಾವು ಕೇಳಿದ್ದೇವೆ. ಹಾಗೆ ರಕ್ಷಾಬಂಧನ ಮೇಡಮ್, ರಕ್ಷಾಬಂಧನ ಒಂದು ಅಣ್ಣ ತಂಗಿಯರ ಮತ್ತು ಅಕ್ಕ ತಮ್ಮಂದರ ಹಬ್ಬ ಮೇಡಮ್. ಇದು ಎಲ್ಲರೂ ವೈಭವದಿಂದ ಆಚರಣೆ ಮಾಡ್ತಾರೆ. ಅಂದ್ರೆ ಅಣ್ಣ ತಂಗಿಗೆ ರಕ್ಷಣೆ ನೀಡುವ ಸಂಬಂಧ, ತಂಗಿ ಅಣ್ಣನಿಗೆ ರಕ್ಷಣೆಯನ್ನ ಕಟ್ತಾರೆ.
0: ಹೌದು,
1: ಕಷ್ಟ ಕಾಲದಲ್ಲಿ ನಾವು ನಿಮಗೆ ನೆರವಾಗ್ತೇವೆ ಅಂತ.
0: ಹೌದು.
1: ಹಾಗೆ ಅಣ್ಣ ತಂಗಿಯರ ಒಂದು ಸಹೋದರ ಸಹೋದರಿಯರ ಒಂದು ಪ್ರತೀಕದ ಹಬ್ಬ ಮೇಡಮ್ ಇದು
0: ರಕ್ಷಾಬಂಧನ.
1: ಈಗ ಬರ್ತಾ ಇದೆ ಗಣೇಶನ ಚೌತಿ ಮೇಡಮ್. ಈಗ ಗಣಪತಿ ಎಲ್ಲರ ಮನೆಗೂ ಬರ್ತಾರೆ, ಸಣ್ಣ ಬಾಲ ರೂಪದಲ್ಲಿ ಮತ್ತೆ ಸಾರ್ವಜನಿಕವಾಗಿ ದೊಡ್ಡ ರೂಪದಲ್ಲಿ.
0: ಹೌದು ಹೌದು.
1: ಪ್ರತಿ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಗಣೇಶನ ಪೂಜೆಯನ್ನ ನಾವು ಮಾಡಲೇಬೇಕು.
0: ಹೌದು, ವಿಘ್ನ ವಿನಾಶಕ ಅಂತ
1: ಹಾಕ್ತಾರೆ ಗಣನಾಯಕರು. ಅದಕ್ಕೆ ಎಲ್ಲರಿಗೂ, ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ, ಆಕಾಶವಾಣಿಯ ಸಿಬ್ಬಂದಿಯವರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.
0: ಓಕೆ, ತಮಗೂ ಶುಭಾಶಯ.
1: ಮುಂದಿನ ಸೋಮವಾರ ಗಣೇಶನ ಹಬ್ಬ ನಾವು ಒಳ್ಳೆ ರೀತಿಯಿಂದ ಸ್ವಾಗತ ಮಾಡೋಣ. ಗಣೇಶನಿಗೆ ಮೋದಕ ಅಂದ್ರೆ ತುಂಬಾ ಪ್ರೀತಿ ಮೇಡಮ್. 21 ಮೋದಕವನ್ನ ಕೊಟ್ರೆ ಅವರು ಆಶೀರ್ವಾದ ಮಾಡ್ತಾರೆ. ಚಿಕ್ಕ ಮಕ್ಕಳ ಕಂಡ್ರೆ ತುಂಬಾ ಪ್ರೀತಿ, ಪುರಾಣಗಳಲ್ಲಿ ಕಥೆ ಇದೆ ಗಣೇಶನಿಗೆ.
0: ಹೌದು, ಹಾಗೇನೇ ಪರಿಸರ ಸ್ನೇಹಿ ಗಣೇಶನ ಕೂಡ್ಸೋಣ, ಪ್ರತಿಷ್ಠಾಪನೆ ಮಾಡೋಣ ಅಂತ.
1: ಮಣ್ಣಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಮೇಡಮ್. ಯಾಕಂದ್ರೆ ಪುರಾಣ ಕಥೆಗಳಲ್ಲೂ ಕೂಡ ಇದೇ ಇದೆ,
0: ಪಾರ್ವತಿಯನ್ನು
1: ಹೇಳಿದ್ದಾರೆ.
0: ಹೌದು.
1: ಸೊ ಮಣ್ಣಿನ ಗಣಪತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿದರೆ ಹೆಚ್ಚು ಅನುಕೂಲ.
0: ಹೌದು,
1: ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಇಡೀ ಪರಿಸರ ನಾಶ ಆಗತ್ತೆ,
0: ಜಲಚರಗಳು ನಾಶ ಆಗುತ್ತೆ,
1: ನೀರು ಕೂಡ ಕಲುಷಿತವಾಗುತ್ತೆ ಮೇಡಮ್. ಅದು
0: ಹೌದು ಹೌದು. ಸಣ್ಣ ಸಣ್ಣ ಜಲಚರಗಳು ಕೂಡ ನಾಶ ಆಗುತ್ತೆ,
1: ಜಲಚರ ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ ಮೇಡಮ್ ಅದು.
0: ಹೌದು ಹೌದು. ಓಕೆ,
1: ಅದಕ್ಕೆ ನಿಮಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್.
0: ತಮಗೂ ಶುಭಾಶಯ ಜಗಾತಿಯವರೇ. ನಮಸ್ತೆ, ಹೀಗೆ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್.
0: ಆಕಾಶವಾಣಿ ವಿಜಯಪುರ, ನೀವು ಟ್ಯೂನ್ ಮಾಡಿದ್ದೀರಿ. ಒಂದು
2: ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು.
0: ನಮಸ್ತೆ.
3: ನಮಸ್ತೆ
0: ನಮಸ್ತೆ ಸರ್, ಮಾತಾಡಿ.
3: ನಮಸ್ಕಾರ. ನಾವು ನಾಗರ ಪಂಚಮಿ ಹಬ್ಬವನ್ನ, ಗಣೇಶನ ಹಬ್ಬವನ್ನ, ಶಿಕ್ಷಕರ ದಿನ

0: ಹೆಣ್ಣಿನ
1: ಹ್ಮ್
0: ಇನ್ನು ಗಣೇಶನ ಹಬ್ಬವನ್ನ
1: ಹ್ಮ್
0: ಎಲ್ಲ ಆಚರಿಸ್ತಾ ಇದ್ದೇವೆ.
1: ಹ್ಮ್
0: ಆದ್ರೆ ಈ ಎಲ್ಲ ಹಬ್ಬಗಳ ಹಿಂದೆ
1: ಹ್ಮ್
0: ಇರುವಂತ ಅರ್ಥವನ್ನ ನಾವು ಅರಿತುಕೊಳ್ಳಬೇಕು.
1: ಹೌದು.
0: ಹಬ್ಬ ಬರೀ ಆಡಂಬರವಾಗಿದೆ,
1: ಹ್ಮ್
0: ಅದು ನಮಗೆ ಒಂದು ನೀತಿ ಪಾಠವನ್ನ ಕಲಿಸಬೇಕು,
1: ಹ್ಮ್
0: ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ತರಬೇಕು.
1: ಹ್ಮ್
0: ಈಗ ನಮ್ಮ ಹತ್ರ ಹಣ ಸಿಕ್ಕಾಪಟ್ಟೆ ಅದ ಅಂತ ಹೇಳಿ
1: ಹ್ಮ್
0: ಹಣವನ್ನ ಪೋಲು ಮಾಡಿ ಹಬ್ಬ ಆಚರಿಸುವ ಬದಲಾಗಿ
1: ಹ್ಮ್
0: ಹಬ್ಬವನ್ನ ಸರಳವಾಗಿ ಆಚರಿಸಿ
1: ಹ್ಮ್
0: ಆ ಹಬ್ಬದ ಉದ್ದೇಶ ಏನಿರ್ತದೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ
1: ಹ್ಮ್
0: ನಾವು ಹಬ್ಬ ಮಾಡಿದ್ದು ಸಾರ್ಥಕವಾಗುತ್ತದೆ, ಇಲ್ಲಾದ್ರೆ ಹಣವನ್ನ ನೀರಿನಲ್ಲಿ ಚೆಲ್ಲದಂತಾಗುತ್ತದೆ ಅನ್ನೋದು ನನ್ನ.
1: ಒಳ್ಳೆ ಮಾತನಾಡಿದ್ರಿ ಸರ್, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ನಮಸ್ಕಾರ ಸರ್.
1: ಬನ್ನಿ, ಇವರಿಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡೋಣ.

0: ಇಷ್ಟೊತ್ತು ಕೇಳಿ ಬಂದ ಗೀತೆಗೆ ಧ್ವನಿಯಾಗಿದ್ದವರು ಶಂಕರ್ ಮಹಾದೇವನ್. ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದವರು ಅರ್ಜುನ್ ಚನ್ಯ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ಮೇಡಮ್, ಸಂತೋಷ ಮೇಡಮ್ ಅವರ ನಮಸ್ಕಾರ ರೀ. ಗಂಗಾವತಿಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಹೀರಣ್ಣ
0: ಗಂಗಾವತಿಯಿಂದ
1: ಹೀರಣ್ಣ
0: ಅವರು. ಓಕೆ, ನೆನಪಾಯ್ತು.
1: ಮೇಡಮ್
0: ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ತುಂಬಾ ದಿನ ಆಯ್ತು ಕರೆ ಮಾಡಿ.
1: ಹೌದ್ರಿ ಮೇಡಮ್, ಬಹಳ ದಿನ ಆಗಿತ್ತು ಮೇಡಮ್. ಸ್ವಲ್ಪ ಕೆಲಸದ ಒತ್ತಡದ ನಡುವೆ ಇವತ್ತು ಸ್ವಲ್ಪ ಸಮಯ ಮಾಡ್ಕೊಂಡು ಮಾಡೀನ್ರಿ.
0: ಮಾತಾಡಿ.
1: ತುಂಬಾ ಬಹಳ ಖುಷಿ ಆಯ್ತು. ಆಮೇಲೆ ಹಬ್ಬಗಳ ಒಂದು ಸರಮಾಲಿನ ಅಂತ ಅನ್ಬೋದು. ಶ್ರಾವಣ ಮಾಸ ಬಂತು ಅಂದ್ರೆ ಈಗ ನೀವು ಹೇಳಿದಂಗೆ ನಮ್ಮ ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ರಕ್ಷಾಬಂಧನ ಆಗಿರ್ಬೋದು, ನಾಗರ ಪಂಚಮಿ ಹಬ್ಬ ಆಗಿರ್ಬೋದು, ಈಗ ಗಣೇಶನ ಕೂಡ ಒಂದು ಬರ್ತಾ ಇದ್ದಾನೆ. ಆಮೇಲೆ ಗಣೇಶ ಹೋದ್ಮೇಲೆ ಮತ್ತೆ ವಿಜಯದಶಮಿ, ದೀಪಾವಳಿ ಅಂತ ಇದ್ದಿದೆ.
0: ಹೌದು.
1: ಹಾಗಾಗಿ ಈ ಒಂದು ಹಬ್ಬದ ಸಡಗರ ಅಂದ್ರೆ ಅದರಲ್ಲೂ ನಾವು ವಿಶೇಷವಾಗಿ ಒಂದು ಪ್ರಪಂಚದಲ್ಲಿ ಭಾರತೀಯರು ಅಂದ್ರೆ ಅದರಲ್ಲೂ ಕರ್ನಾಟಕದವರು ಅಂದ್ರೆ ಹಬ್ಬಕ್ಕೆ ಮತ್ತು ಹಬ್ಬದ ವಿಶೇಷತೆಗೆ ಒಂದು ಹೆಸರುವಾಸಿ ಅಂತ ಅನ್ಬೋದು ರೀ. ಅದರಲ್ಲಿ ಯಾವುದೇ ಆಗಲಿ, ನಾಗರ ಪಂಚಮಿ ಹಬ್ಬ ಆಗಲಿ, ಗಣೇಶನ ಹಬ್ಬ ಆಗಲಿ, ರಕ್ಷಾಬಂಧನ ಆಗಲಿ, ಪ್ರತಿಯೊಂದನ್ನು ಒಂದು ಸುಸಂಸ್ಕೃತವಾಗಿ ಸಾಂಸ್ಕೃತಿಕವಾಗಿ ಒಂದು ನಮ್ಮ ಜನಗಳ ಮಧ್ಯೆ, ನಮ್ಮ ನಮ್ಮವ್ರ ಮಧ್ಯೆ ಒಂದೇ ಕುಟುಂಬದವ್ರ ತರ ಎಲ್ಲವನ್ನು ಪ್ರೀತಿಯಿಂದ ಹಂಚಿಕೊಂಡು ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಹಬ್ಬ ಮಾಡೋದಾಗಿರ್ಬೋದು. ಆಮೇಲೆ ಗಣೇಶನ ಒಂದು ಬರುವಿಕೆಯಲ್ಲಿ, ಗಣೇಶ ಬಂದ ಮೇಲೆ ಕೂತ ಮೇಲೆ ಎಲ್ಲರೂ ಭಾವೈಕ್ಯತೆಯಿಂದ ಹೋಗಿ ಆಶೀರ್ವಾದ ತಗೊಂಡು ಅಲ್ಲಿ ಒಂದು ದಂಡ ಹೊಡೆಯೋದಾಗಿರ್ಬೋದು. ಅದಾದ ನಂತರ ನೋಡಿ ಮೇಡಮ್, ಈಗ ಹಬ್ಬಗಳು ಅಂತ ಬಂದವು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಇತ್ತೀಚಂದ್ರೆ ಈ ಒಂದು 15-20 ವರ್ಷದಿಂದ ಏನಂತಂದ್ರೆ ನಮ್ಗೆ ಯಾವುದೇ ಹಬ್ಬ ಬಂದ್ರೂ ಕೂಡ ಅವು ಪರಿಸರಕ್ಕೆ ಪೂರಕವಾಗಿರ್ಬೇಕು ಹೊರತು ಮಾರಕ ಆಗಿರ್ಬಾರ್ದು.
0: ಹೌದು, ಖಂಡಿತ.
1: ನಾವು ಈಗ ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ ಈ ಒಂದು ವೇಗವಾದ ದುನಿಯಾದಲ್ಲಿ ಪ್ರತಿಯೊಂದನ್ನು ವೇಗವಾಗಿ ಪಡಿತಾ ಇದ್ದೀವಿ. ಆದ್ರೆ ವೇಗವಾಗಿ ಪಡೆಯೋದು ತಪ್ಪಲ್ಲ, ಅದನ್ನ ಅಷ್ಟೇ ವೇಗವಾಗಿ ಶುದ್ಧವಾಗಿ ಇಟ್ಕೊಳ್ಳೋದು, ಸ್ವಚ್ಛತೆ ಕಾಪಾಡೋದು ಬಹುಮುಖ್ಯವಾಗಿ ಬೇಕಾಗಿರುತ್ತೆ.
0: ಹೌದು ಹೌದು.
1: ಯಾಕೆಂತಂದ್ರೆ ಈಗ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಯ್ತು, ಎಲ್ಲರೂ ಸಡಗರ ಸಂಭ್ರಮದಿಂದ ಲಕ್ಷ್ಮಿಯನ್ನು ಪೂಜಿಸಿ ಕೂಡಿಸಿ ಒಂದು ಹಣ್ಣು ಹಂಪಲು ಆಗಿರ್ಬೋದು, ಬಾಳೆಗೊನೆ ಆಗಿರ್ಬೋದು, ಹೂವು ಆಗಿರ್ಬೋದು, ಪ್ರತಿಯೊಂದನ್ನು ನಾವು ದೇವರಲ್ಲಿ ಅದು ಭಕ್ತಿಯಿಂದ ತೆಗೆದುಕೊಂಡ್ಬಂದು ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ ಅಂದ್ಮೇಲೆ ಅದನ್ನ ಭಕ್ತಿಯಿಂದ ಬಂದಂತಹ ಒಂದು ನಗರಸಭೆ ಸ್ವಚ್ಛತೆ ವಾಹನಗಳಿಗೆ ಅದೇನು ಹಾಕೋದಿರುತ್ತೋ ಅದೆಲ್ಲ ಅದರಲ್ಲಿ ಬಂದು ಹಸಿ ಕಸ ಒಣಕಸೆ ಬೇರ್ಪಡಿಸಿ ಕೊಡಬೇಕಾಗುತ್ತೆ.
0: ಹೌದು ಹೌದು ಹೌದು,
1: ಅದೇ ರೀತಿಯಾಗಿ ಈಗ ಗಣೇಶ ಬಂದ ಸಡಗರ ಸಂಭ್ರಮದಿಂದ ಎಲ್ಲರೂ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ನೈಸರ್ಗಿಕವಾಗಿರುವಂತಹ ಪಟಾಕಿಯನ್ನು ಕೊಂಡ್ಕೊಂಡ್ ಬಂದು ಸಿಡಿಸಿ ಎಷ್ಟು ಬೇಕೋ ಅಷ್ಟು ಒಂದು ಶುಚಿತ್ವವನ್ನು ಕಾಪಾಡಿಕೊಂಡು ಶಬ್ದ ಮಾಲಿನ್ಯ ಮಾಡಿದಂಗೆ ಕಾಪಾಡಿಕೊಂಡು ಅದನ್ನ ನಾವು ಕಾಪಾಡಬೇಕಾಗುತ್ತೆ.
0: ಹೌದು.
1: ಆಮೇಲೆ ಈ ಕೆಲವೊಂದು POP ಪ್ಲಾಸ್ಟಿಕ್ ಗಣಪದಿಂದ ನಾವು ಮುಕ್ತಿಯನ್ನು ಪಡೆದು ಮಣ್ಣಿನ ಗಣಪತಿ ಬಗ್ಗೆ ಬಳಕೆಗೆ ಬಹಳ ಒತ್ತು ಕೊಡಬೇಕಾಗುತ್ತೆ.
0: ಹೌದು.
1: ಅದರಿಂದ ಎಷ್ಟೋ ಜನರ ಒಂದು ಜೀವ ಇರುತ್ತೆ, ಜೀವನಾಡಿ ಇರುತ್ತೆ, ಜೀವನ ಇರುತ್ತೆ. ಯಾಕೆಂತಂದ್ರೆ ಪ್ರತಿಯೊಂದು ದೇವರು ಯಾರಿಗೂ ಕೂಡ ಒಂದು ಭೇದ ಭಾವ ಮಾಡೋದಿಲ್ಲ, ಬೇಜಾರು ಮಾಡೋದಿಲ್ಲ, ಎಲ್ಲರಿಗೂ ಒಂದು ಉದ್ಯೋಗ ಕೊಡ್ತಾನೆ ಬಂದು ದೇವರು. ಅದನ್ನ ಅಷ್ಟೇ ಪ್ರೀತಿ ಕಾಳಜಿ ಭಕ್ತಿಯಿಂದ ಮಾಡಿರ್ತೀವಿ ಅಂದ್ರೆ ಅಷ್ಟೇ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಾವು ವಿಸರ್ಜನೆ ಮಾಡಬೇಕಾಗುತ್ತೆ.
0: ಹೌದು ಹೌದು.
1: ಈಗ ನೈಸರ್ಗಿಕವಾದಂತಹ ಬಣ್ಣಗಳಿಂದ ಮಾಡಿದಂತ ಗಣೇಶ ಮೂರ್ತಿಗಳಾಗಿರ್ಬೋದು ಅಥವಾ ಮಣ್ಣಿನ ಒಂದು ಮೂರ್ತಿ ಗಣಪ ಆಗಿರ್ಬೋದು, ಅವು ಮಾಡಿದ್ರಂತೂ ಇನ್ನೂ ಒಳ್ಳೇದ್ರಿ.
0: ಹೌದು.
1: ಯಾಕಂದ್ರೆ ನಾವು ನದಿ ಹಳ್ಳ ಕೊಳ್ಳ ಅಂತಂದೇಳಿ, ಕೆರೆ ಕಂಟೆ ಅಂತೇಳಿ ನಾವು ಪ್ಲಾಸ್ಟಿಕ್ ಪ್ಯಾರಿಸ್ ಗಣೇಶನ ಉಪಯೋಗ ಮಾಡೋದ್ರಿಂದ

0: ರಾಸಾಯನಿಕ
1: ಕೆಮಿಕಲ್.
0: ಬಣ್ಣಗಳನ್ನು ಬಳಿದು ಮಾಡಿರುವಂತಹ ಮೂರ್ತಿಗಳಾಗಿರ್ಬೋದು, ಅಥವಾ ಪಿಯೋಕ್ ಬ್ರಷ್ಟ್ ಗಣೇಶನದ್ದು ಕರಗೆ ಇರ್ಬೋದು. ಆಮೇಲೆ ಎಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಹಬ್ಬ ದಿನಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಹಳ ಮೊರೆ ಹೋಗ್ಬಿಟ್ಟಿರ್ತೀವಿ ಮೇಡಮ್. ಈಗ ಆದಷ್ಟು ನಗರಸಭೆ, ಮಹಾನಗರ ಪಾಲಿಕೆ, ಮುನ್ಸಿಪಾಲಿಟಿ ವತಿಯಿಂದ ಪರಿಸರ ಕಾಳಜಿ ಬಂದಿದೆ. ಆದಷ್ಟು ಎಲ್ಲರೂ ಕೂಡ ಎಲ್ಲಾದ್ರೂ ತರಕಾರಿ ತರಕ್ ಹೋದ್ರೆ, ಹಣ್ಣು ಹಂಪಲು ತರಕ್ ಹೋದ್ರೆ ಪ್ಲಾಸ್ಟಿಕ್ ಮುಕ್ತವಾಗಿ ಕಾಪಾಡಬೇಕು ಅಂತ ಹೇಳ್ಬಿಟ್ಟು
1: ಓಕೆ,
0: ಕೆಲವರು ಚೀಲ ತಗೊಂಡು ಹೋಗ್ತಾ ಇದ್ದಾರೆ.
1: ಹೌದು ಈರಣ್ಣ ಅವರೇ,
0: ಅಲ್ಲಿ
1: ನಿಮ್ಮ ಮಾತಿಗೆ ವಿರಾಮವನ್ನು ಕೊಡೋಣ, ಮತ್ತೆ ಕಾಲರ್ಸ್ ಕಾಲ್ ಮಾಡ್ತಾ ಇದ್ದಾರೆ.
0: ಹೌದು
1: ಓಕೆ,
0: ಮೇಡಮ್,
1: ಎಲ್ಲರಿಗೂ ಅವಕಾಶ ಸಿಗಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ.
0: ಹೌದು ಮೇಡಮ್, ಒಳ್ಳೆ ಒಂದು ವಿಷಯ ತಂದಿದ್ದಕ್ಕೆ ಸಂತೋಷ್ ಮೇಡಮ್. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಆಕಾಶವಾಣಿ
1: ನಮಸ್ತೆ
0: ಅಭಿಮಾನಿ
1: ಸರ್,
0: ಕೇಳೋದ್ರ ಪರವಾಗಿ
1: ನಮಸ್ತೆ,
0: ಮತ್ತು ಗಂಗಾಧರ ಗಣಿ
1: ಹೀಗೆ
0: ನಮಸ್ತೆ.
1: ಕರೆ ಮಾಡ್ತಾ ಇರಿ. ಧನ್ಯವಾದ.
0: ನಮಸ್ತೆ ನಮಸ್ತೆ.
1: ನಮಸ್ತೆ, ಆಕಾಶವಾಣಿ ವಿಜಯಪುರ.
2: ನಮಸ್ಕಾರ ರೀ.
1: ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ನಾವು ಸೌನಾಳಿಯಿಂದ ಅಪ್ಪು ಕುಲಕರ್ಣಿ ಮಾತಾಡಿದ್ರಿ.
1: ಹಾ, ಮಾತಾಡಿ.
2: ಹಾ, ಶ್ರಾವಣ ಮಾಸದಾಗ ಎಲ್ಲಾ ಹಬ್ಬಗಳು ಬರ್ತಾವ್ರಿ. ಲಕ್ಷ್ಮೀ ಪೂಜೆ ಮತ್ತ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಲ್ಲಾ ಬರ್ತಾವ. ಹಾ, ಇನ್ನ ಗಣೇಶ ಚತುರ್ಥಿ ಬರ್ತದ್ರಿ.
1: ನೀವು ಗಣೇಶನ್ ಕೂಡಿಸ್ತೀರಾ ಅಪ್ಪು ಅವರೇ?
2: ಹಾ, ಕೂಡಿಸ್ತೇವ್ರಿ, 5 ದಿನ ಕೂಡಿಸ್ತೇವ್ರಿ.
1: 5 ದಿವಸ ಕೂಡಿಸ್ತೀರಿ. ನೀವೇನ್ ಪರಿಸರ
2: ಹೌದು.
1: ಸ್ನೇಹಿ ಗಣಪನ್ ತರ್ತಿರೋ ಅಥವಾ ಯಾವ ತರ್ತೀರಿ?
2: ನಾವು ಇದ್ರದ್ದೇ ತರ್ತಿರೋ,
1: ಮಣ್ಣಿನ ಗಣೇಶ.
2: ಗಣಪತಿನ
1: ಓಕೆ,
2: ತಗೊಂಡ್ಬರ್ತೇವ್ರಿ.
1: ಖಂಡ ಖುಷಿ ಆಯ್ತು ಕೇಳಿ.
2: ಈ ಮಣ್ಣಿನ ಗಣಪತಿ ತಂದು 5 ದಿನ ಕೂಡಿಸಿ ಇದು ಮಾಡ್ತಾರೆ.
1: ಓಕೆ, ಮತ್ತೇನ್ ಹೇಳಿ?
2: ಮತ್ತೇನ, ಬಿಜಾಪುರದಾಗ ಬಂದ ಮಾಡಿರಂತ್ರಿ, ಅಲ್ಲೇ ಹೋಗಿಬೇಕಂತ್ರಿ ಗಣಪತಿ.
1: ಕೆಲವೊಂದ್ ಕಡೆ ಎಲ್ಲ ಮಾಡಿದ್ದಾರೆ. ಹಾ, ವಿಸರ್ಜನೆಗೋಸ್ಕರ ಕೆಲವೊಂದೆಲ್ಲ ಸ್ಥಳಗಳನ್ನು ಮಾಡಿದ್ದಾರೆ, ಅಲ್ಲೇ ವಿಸರ್ಜನೆ ಮಾಡಬೇಕು ಅಂತ. ಓಕೆ, ಹೀಗೆ ಕರೆ ಮಾಡ್ತಾ ಇರಿ ಕುಲಕರ್ಣಿಯವರೇ. ನಮಸ್ತೆ.
2: ನಮಸ್ಕಾರ.
1: ಆಕಾಶವಾಣಿ ವಿಜಯಪುರ.
3: ಹಲೋ ಮೇಡಮ್, ಪ್ರಮೋದ್ ಕುಲಕರ್ಣಿ ಮಾತಾಡೋದು.
1: ನಮಸ್ತೆ.
3: ನಮಸ್ಕಾರ ಮೇಡಮ್.
1: ಕುಲಕರ್ಣಿಯವರಿಗೆ
3: ಧನ್ಯವಾದ ಮೇಡಮ್.
1: ಯಾಕ್ರಿ
3: ಮೇಡಮ್, ಹಬ್ಬದ ಧನ್ಯವಾದಗಳು ಮೇಡಮ್.
1: ಹಬ್ಬದ ಶುಭಾಶಯಗಳನ್ನು ಹೇಳ್ತೇವೆ.
3: ಧನ್ಯವಾದಗಳು ಮೇಡಮ್.
1: ಓಕೆ, ತಮಗೂ ಕೂಡ ಧನ್ಯವಾದ, ಶುಭಾಶಯಗಳು ಕೂಡ.
3: ಗಣೇಶ ಹಬ್ಬ ಯಾವೂ ಇಲ್ಲ ಮೇಡಮ್.
1: ಹೇಳಿ.
3: ಎಲ್ಲ ನಿಮ್ಮ ಹಬ್ಬಗಳೇ ಮೇಡಮ್. ಗಣೇಶರಿಗೆ ಯಾವ ಹಬ್ಬ ಇರ್ತದೆ ಮೇಡಮ್? ಸದ್ಯವರೆಗೆ
1: ಹಂಗೇನಿಲ್ಲ, ಎಲ್ಲರ ಹಬ್ಬನು ಕೂಡ. ಮತ್ ನೀವು ಗಣೇಶನ್ ಕೂಡಿಸ್ತೀರಲ್ಲ,
3: ಮಹಾಲಕ್ಷ್ಮಿ ಪೂಜೆ ಬರುತ್ತೆ ಮೇಡಮ್, ನಾಗರ ಪಂಚಮಿ ಬರುತ್ತೆ ಮೇಡಮ್,
1: ರಕ್ಷಾಬಂಧನ್ ಮತ್ತೆ ನಿಮ್
3: ರಕ್ಷಾಬಂಧನ ಬರುತ್ತೆ ಮೇಡಮ್, ಆಮೇಲೆ ರಾಷ್ಟ್ರೀಯ ಹಬ್ಬ ನಮ್ದು ಸ್ವಾತಂತ್ರ್ಯ ದಿನ ಬರುತ್ತೆ ಮೇಡಮ್. ಹಬ್ಬಗಳ ತವರು ಅಂದ್ರೂ ಪರವಾಗಿಲ್ಲ ಮೇಡಮ್.
1: ಹೌದು, ಶ್ರಾವಣ ಮಾಸ ಹಬ್ಬದ ತವರು ರೀ.
3: ತವರು
1: ಹಬ್ಬದ ಸಡಗರ.
3: ನಮ್ಮ ಹಬ್ಬಗಳು ಇಲ್ಲ ಮೇಡಮ್. ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸ್ತೀವಿ ಮೇಡಮ್. ಸಂಪತ್ತಿಗಾಗಲಿ ಬುದ್ಧಿಗಾಗಲಿ ಇದಕ್ಕಾಗಲಿ ಪೂಜಿಸ್ತೀವಿ ಮೇಡಮ್. ಈಗ ಗೋಕುಲಾಷ್ಟಮಿ ಮೇಡಮ್, ಕೃಷ್ಣ ಹಬ್ಬ ಮೇಡಮ್,
1: ಕೃಷ್ಣ ಜನ್ಮಾಷ್ಟಮಿ,
3: ಕೃಷ್ಣ ಜನ್ಮಾಷ್ಟಮಿ ಅವನ್ನ ಪೂಜಿಸ್ತೀವಿ ಮೇಡಮ್. ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್, ಅದನ್ನ ನಾವು ರಾಷ್ಟ್ರೀಯ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಮೇಡಮ್. ಇನ್ನ ಶಿಕ್ಷಕರ ದಿನಾಚರಣೆ ಮೇಡಮ್, ನಿನ್ನೆ ಹೇಳಿದ್ರಿ ಮೇಡಮ್.
1: ಹೌದು, ನಿನ್ನೆ ನಡೀತು
3: ಶಿಕ್ಷಕರ ದಿನಾಚರಣೆ. ಸಮಾಜದಲ್ಲಿ ಬಹಳ ಮಹತ್ವದ ಮೇಡಮ್.
1: ಹೌದು,
3: ಯಾಕೆ ಹಿಂದೆ ಮೇಡಮ್, ಶಿಕ್ಷೆ ಮೊದಲಂದ್ರೆ, ಅದಕ್ಕಿಂತ ಮೊದಲಂದ್ರೆ ಮೇಡಮ್, ಮನೆಯಲ್ಲಿ ತಾಯಿನೇ ಮೊದಲು ಪಾಠ ಜನನಿ ಮನೆಯ ಪಾಠಶಾಲೆ ಅಂತ ಇತ್ತು ಮೇಡಮ್.
1: ಹೌದು ಹೌದು,
3: ಅವ್ರು ತಾಯಿನೇ ಶಿಕ್ಷಕರಾಗ್ತಿವಿ, ತಾಯಿನೇ ಶಿಕ್ಷಣ ಕೊಡ್ತೀರಿ ಮೇಡಮ್.
1: ಈಗಾದ್ರೂ ಕೂಡ ಹಾಗೆ ಇದೆ ಕುಲಕರ್ಣಿ.
3: ಇಲ್ಲ ಮೇಡಮ್, ಕೆಲವು ಕಡೆ ಹೆಚ್ಚಿಗೆ ತಾಯಿಗೆ ಅವಕಾಶ ಇಲ್ಲ ಮೇಡಮ್, ಹೊರಗಡೆ ಹೋಗ್ತಾ ಇದಾರೆ ಮೇಡಮ್.
1: ಈಗ ಬೇಗ ಸ್ಕೂಲಿಗೆ ಸೇರಿಸ್ತಾ ಇದಾರೆ ತಾಯಂದ್ರೆಲ್ಲ.
3: ಸೇರಿಸ್ತಾ ಇದಾರೆ ಮೇಡಮ್,
1: ಅದು ಅದು ನಿಜ.
3: ಇನ್ ಕೆಲ ಇವ್ ಮೇಡಮ್, ಇದು ಮೇಡಮ್ ಗುರುಕುಲ ಅಂತ ಇದ್ದು ಮೇಡಮ್.
1: ಹೌದು ಹೌದು,
3: ಅವ್ರನ್ನ ಮಕ್ಕಳನ್ನ ಇಟ್ಕೊಂಡು ಶಿಕ್ಷಣ ಕಲಿಸಿ, ಊಟ ಕೊಟ್ಟು, ವಸತಿ ಕೊಟ್ಟು, ಎಲ್ಲಾ ಕೊಟ್ಟು, ಅವ್ರ ಶಿಕ್ಷಣ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲಾ ಇದು ಮಾಡ್ತೀರಿ ಮೇಡಮ್.
1: ಹೌದು ಹೌದು,
3: ಆಮೇಲೆ ಅವ್ರಿಗೆ ಜೀವನ ಶಿಕ್ಷಣ ಹೆಂಗ್ ಜೀವನ ಬದುಕಬೇಕು ಅಂತ ಮೊದಲು ಮೇನ್ ಮಹತ್ವ ಹೇಳ್ಕೊಡ್ತೀನಿ ಮೇಡಮ್. ಈಗ ನಾವು ಉದ್ಯೋಗ ಮಾಡಲಿ ಬಿಡೋ ಪರವಾಗಿಲ್ಲ ಮೇಡಮ್, ಸಾಮಾನ್ಯ ಶಿಕ್ಷಣ, ಇದು
1: ಸಾಮಾನ್ಯ
3: ಜ್ಞಾನ ಇರಬೇಕು ಅಂತ ಒಂದು ಎಷ್ಟೋ ಒಂದು ಧ್ಯೇಯ ಇತ್ತು ಅವ್ರ ಕಡೆ ಮೇಡಮ್.
1: ಹೌದು ಹೌದು,
3: ಆ ದೃಷ್ಟಿಯಿಂದ ಅವ್ರು ಶಿಕ್ಷಣ ಕೊಟ್ಟು ನಮ್ಮನ್ನ ಒಂದು ಸ್ಥಾನಕ್ಕೆ ಹೋಯ್ತಿರಿ ಮೇಡಮ್.
1: ಹೌದು,
3: ಈಗೆಲ್ಲ ಏನಾಗಿದೆ ಮೇಡಮ್, ಮೊಬೈಲ್ ಬಂದು ಮೊಬೈಲ್ ಶಿಕ್ಷಕರಾಗಿಬಿಟ್ಟಾರೆ ಮೇಡಮ್. ಆಮೇಲೆ ಇದು ಗಣೇಶ ಹಬ್ಬ ಮೇಡಮ್, ಅವರು ವಿಘ್ನ ನಿವಾರಕ ಮೇಡಮ್, ಫಸ್ಟ್ ಒಂದೇ ಪೂಜೆ ಆಗ್ಬೇಕು ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಮನದಲ್ಲಿ ಮೇಡಮ್.
1: ಹೌದು ಹೌದು ಹೌದು,
3: ನಿಧಾನ ಅವ್ನು ಪೂಜೆ ಮಾಡುದ್ರಿಂದ ಮೇಡಮ್ ನಮ್ಮ ಸರ್ವ ವಿಘ್ನ ಎಲ್ಲ ನಿವಾರಣೆ ಆಗ್ತದೆ ಮೇಡಮ್. ಈಗ ಶ್ರಾವಣ ಮುಗಿಸೋದು ಮುಗಿದು ಅಮಾವಾಸ್ಯೆ ನಂತರ ಅವ ಗಣೇಶ ಚತುರ್ಥಿ ಬರುತ್ತೆ ಮೇಡಮ್.
1: ಹೌದು,
3: ಇಷ್ಟೆಲ್ಲ ನಾವು ಧರ್ಮಗಳ ಹಬ್ಬಗಳನ್ನ ಆಚರಣೆ ಮಾಡ್ಕೋತೀವಿ, ಆದ್ರೆ ಮಳೆ ಒಂದಿಲ್ಲ ಮೇಡಮ್.
1: ಮಳೆ ಈ ವರ್ಷ ಕಡಿಮೆ ಇದೆ ಕುಲಕರ್ಣಿ ಅವರೇ.
3: ಬರೋ ಗಣೇಶ ತಗೊಂಡ್ಬರ್ಬೇಕು ಮೇಡಮ್, ಮಳೆ ಗಣೇಶ ಬಿಡ್ಬೋದು ಮೇಡಮ್.
1: ಹೌದು ಹೌದು, ನಾವು ನೀವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ
3: ಮೇಡಮ್. ಇನ್ನೊಂದು, ನೇಪಾಳದಲ್ಲಿ ಏನು ಜನ ಮಹಾಪೂರ್ವದ ಇದು ಅಲ್ಲ, ನಿಮ್ಮ ಮೂಲಕ ಅದು ಆಕಾಶ ಮೂಲಕ

0: ಸಂಜೆಲೆ ಅರ್ಪಿಸ್ತೇನೆ ಮೇಡಮ್ ಅವರಿಗೆ.
1: ಹೌದು, ನಾವು ನೀವು ಎಲ್ಲರೂ ಕೂಡಿ ಅರ್ಪಿಸೋಣ.
0: ಅರ್ಪಿಸೋಣ ಮೇಡಮ್. ಥ್ಯಾಂಕ್
1: ಓಕೆ,
0: ಯು ಮೇಡಮ್.
1: ಧನ್ಯವಾದ, ಹೀಗೆ ಕರೆ
0: ಧನ್ಯ
1: ಮಾಡಿದ್ರಿ.
0: ಧನ್ಯ.
1: ನಮಸ್ತೆ. ಇವರೆಲ್ಲರಿಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳಿ.

ಇದುವರೆಗೂ ಕೇಳಿಬಂದ ಗೀತೆ ಬಂಗಾರದ ಪಂಜರ ಚಿತ್ರದಾಗಿತ್ತು. ಈ ಗೀತೆಗೆ ಧ್ವನಿಯಾಗಿದ್ದವರು ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು. ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಸಮಯ ಆಗಿದೆ 5:26:48. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲೇನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು.

0: ಚಿಕ್ಕರ ಅಂದ್ರೆ ಮಕ್ಕಳ ಮಾನಸಿಕ ಮತ್ತೆ ಬೌದ್ಧಿಕ ತಿಳುವಳಿಕೆಯನ್ನು ಹೆಚ್ಚಿಸುವಂತವ್ರು ಮೇಡಮ್. ಆಮೇಲೆ ಶಿಕ್ಷಕ ಅವಕ್ಕೆ ಬಹಳ ಯಾವುದೇ ಒಂದು ಹುದ್ದೆಯಲ್ಲಿರುವಂತ ವ್ಯಾಲ್ಯೂ ಈಗ ತುಂಬಾ ಹೆಚ್ಚು ಹುದ್ದೆಯಲ್ಲಿ. ಯಾಕಂದ್ರೆ ಒಬ್ಬ ಶಿಕ್ಷಕ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗ್ಬೋದು
1: ಮೇಡಮ್.
0: ಶಿಕ್ಷಕ ದಾರಿದೀಪ ಆಗ್ಬೋದು. ಆಮೇಲೆ ಅವನ್ ಎಲ್ಲೇ ಒಬ್ಬ ಶಿಕ್ಷಕ ಅವನ್ ಎಲ್ಲೇ ಹೋದ್ರು ಸರ್ ನಾನು ಗುರುಗಳೇ ನಾನು ವಿದ್ಯಾರ್ಥಿ, ನಾನು 5 ವರ್ಷದಿಂದ ನಿಮ್ ವಿದ್ಯಾರ್ಥಿ ಆಗಿದೆ, 10 ವರ್ಷದಿಂದ ನಿಮ್ ವಿದ್ಯಾರ್ಥಿ ಆಗಿದೆ ಅಂತ ತಿಳ್ಕೊಳ್ಳೋ ಸೌಭಾಗ್ಯ ಬೇರೆ ಯಾವ ಉದ್ಯಮ.
1: ಹೌದು ಖಂಡಿತ ಖಂಡಿತ. ಶಿಕ್ಷಕರಿಗೆ ನೆನಪಿರೋದಿಲ್ಲ, ಬಟ್ ಕಲ್ತವರಿಗೆ ನೆನಪಿರುತ್ತೆ.
0: ಕಲ್ತವ್ರಿಗೆ ನೆನಪಿರುತ್ತೆ, ನಾನು ನಿಮ್ ಸ್ಟೂಡೆಂಟ್ ಅಂತ
1: ಹೇಳ್ತಾರೆ.
0: ಹೌದು ರೀಸೆಂಟ್ ಆಗಿ ನಂದು ಕಾಲೇಜ್ ಲೆಕ್ಚರ್ ನನಗೆ ಅಪಾಯಿಂಟ್ ಆಯ್ತು, ನಮ್ಮ ಯೂನಿವರ್ಸಿಟಿ ತುಂಬಾ ಖುಷಿ ಆಯ್ತು, ಗೌರ್ಮೆಂಟ್ ಅಪಾಯಿಂಟ್ ಆಯ್ತು. ಖುಷಿ ಆಗಿತ್ತು ಯಾಕಂದ್ರೆ
1: ಹೀಗೆ ಕರೆ ಮಾಡ್ತಾ ಇರಿ ರೋಹನ್ ಅವರೇ.
0: ಹಬ್ಬ ಶ್ರಾವಣ ಮಾಸದಲ್ಲಿ ಒಳ್ಳೆ ಒಳ್ಳೆ ಹಬ್ಬಗಳು, ವರಮಹಾಲಕ್ಷ್ಮಿ ಆಯ್ತು, ಆಮೇಲೆ ರಕ್ಷಾಬಂಧನ ಆಚರಿಸಿದ್ವಿ, ಆಮೇಲೆ ನಮ್ಮ ಭಾರತದ ಸ್ವತಂತ್ರ ದಿನ ಆಗಸ್ಟ್ ಬಂದೋಯ್ತು.
1: ಹೌದು,
0: ಒಳ್ಳೊಳ್ಳೆ ಹಬ್ಬಗಳನ್ನ ಆಚರಿಸಿದ್ವಿ ಮೇಡಮ್, ತುಂಬಾ ಖುಷಿ ಆಯ್ತು. ಗಣಪತಿ ಹಬ್ಬನು ಬರುತ್ತೆ, ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಅದೊಂದೇ ಮೇಡಮ್ ಜೀವನದಲ್ಲಿ ಬೇರೆ
1: ಒಟ್ಟಿಗೆ.
0: ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಇದ್ರೆ ಒಂದು ಒಳ್ಳೆ ಸಮಾಜ ಸ್ವಸ್ಥವಾಗಿರ್ಲಿಕ್ಕೆ ಸಾಧ್ಯ ಮೇಡಮ್.
1: ಹೌದು, ಸುವ್ಯವಸ್ಥಿತ ಸಮಾಜ ನಿರ್ಮಾಣವಾಗುವಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ಸುರೇಶ್ ಕೊಟ್ಟಲಗಿಯಿಂದ.
1: ಕೊಟ್ಟಲಗಿಯಿಂದ, ಓಕೆ. ಮಾತಾಡಿ, ನೀವು ತುಂಬಾ ದಿನ ಆಗಿತ್ತು ಮಾತಾಡಿರ್ಲಿಲ್ಲ ಅಲ್ವಾ ಸುರೇಶ್ ಅವರೇ? ಮಾತಾಡಿ. ಶ್ರಾವಣ ಮಾಸ ಅಂತ ತಗೊಂಡಿದ್ದೀನಿ, ಎಲ್ಲ ಹಬ್ಬಗಳು ಬಂತು ಇದರಲ್ಲಿ, ತಾವು ಹೇಗೆ ಆಚರಣೆ ಮಾಡ್ತೀರಿ ಅಂತ. ಹಲೋ ಸುರೇಶ್ ಅವರೇ, ಕೇಳಿಸ್ತಾ ಇದೆಯಾ? ಮಾತಾಡಿ, ಬೇಗ ಬೇಗ ಮಾತಾಡಿ. ಹಲೋ ಹಲೋ, ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಮೇಡಮ್, ನಾನು ರೋಹನ್ ಅಂತ ಮಾತಾಡೋದು.
0: ರೋಹನ್ ಅವರು, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ತಾವಿದ್ದೀರಾ ಮೇಡಮ್?
0: ನಾನು ಚೆನ್ನಾಗಿದ್ದೀನಿ. ರೋಹನ್ ಅವರೇ, ಮಾತಾಡಿ.
1: ಏನು ವಿಷಯ ಮೇಡಮ್?
0: ಹೇಳಿ.
1: ಇವತ್ತಿನ ವಿಷಯ ಏನು?
0: ಹಲೋ.
1: ಹಲೋ, ಇವತ್ತಿನ ವಿಷಯ ಏನು ಮೇಡಮ್?
0: ವಿಷಯ, ಶ್ರಾವಣ ಮಾಸ ಇದೆ, ಎಲ್ಲ ಹಬ್ಬಗಳ ಸರಮಾಲೆ ಇದೆ. ಸೊ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಕೇಳುಗರ ಜೊತೆ. ತಾವು ಏನಾದರೂ
1: ಮೇಡಮ್,
0: ಮಾತನಾಡೋದಿದ್ರೆ ಮಾತಾಡಿ. ಗಣೇಶ
1: ಶ್ರಾವಣ
0: ಹಬ್ಬ ಬರ್ತಾ ಇದೆ.
1: ಹಾಂ ಮೇಡಮ್, ಗಣೇಶ
0: ನಿನ್ನೆ
1: ಹಬ್ಬ ಬರ್ತಾ
0: ಶಿಕ್ಷಕರ
1: ಇದೆ,
0: ದಿನವನ್ನು ಆಚರಣೆ ಮಾಡಿದ್ವಿ.
1: ಆಚರಿಸ್ತೀವಿ.
0: ಮಾತಾಡಿ.
1: ಶಿಕ್ಷಕರ ದಿನ ಆಚರಿಸ್ತೀವಿ, ತುಂಬಾ

ವಿ ಮನೋಹರ್ ಇವರ ಸಂಗೀತ ನಿರ್ದೇಶನದಲ್ಲಿ, ಜಯನ್ ಕಾಯ್ಕಿಣಿಯವರ ಸಾಹಿತ್ಯ ರಚನೆಯಲ್ಲಿ ಚಿತ್ರ ಮೆರವಣಿಗೆ ಗೀತೆಯನ್ನು ಕೇಳ್ತಾ ಇದ್ದೀರಿ. ಹಾಡಿದ್ದಾರೆ ಶ್ರುತಿ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯ ರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352
2: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ ಕೇಳ್ತಾ ಇದ್ದೀರಿ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮವನ್ನ ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:36:30. ಹಲೋ, ಆಕಾಶವಾಣಿ ವಿಜಯಪುರ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಎಲ್ಲಿಂದ?
3: ಆನಂದ್
2: ಅವರು. ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ರಾಮನಗರ
2: ವಿಜಯಪುರನೇ. ಹಾ, ಮಾತಾಡಿ ಆನಂದ್ ಅವರೇ. ಹೇಳಿ. ದಸರಾ, ದೀಪಾವಳಿ ಹೀಗೆ ಬರ್ತಾ ಹೋಗುತ್ತೆ. ಮಾತಾಡಿ, ನೀವು ಗಣೇಶನ ಕೂಡಿಸ್ತೀರಾ? ಏರಿಯಾವತಿಯಿಂದ ಕೂಡಿಸ್ತಾರೆ. ನೀವು ಮಣ್ಣಿನ ಗಣೇಶನ ತರ್ತೀರಾ ಅಥವಾ ಹೇಗೆ? ಮಣ್ಣಿಂದನೇ ತರ್ತೀರಿ? ದೊಡ್ಡದು? ಓಕೆ. ಇಲ್ಲೇ ತರ್ತೀರಾ ಅಥವಾ ಬೇರೆ ಕಡೆಯಿಂದ ತರಿಸ್ತೀರಾ ಅಥವಾ ಹೇಗೆ? ಮಣ್ಣಿಂದ ಅಷ್ಟು ದೊಡ್ಡದು ಸಿಗುತ್ತಾ ಇಲ್ಲಿ ಮಾಡ್ತಾರ? ಓಕೆ, ಖುಷಿ ಆಯ್ತು ಆನಂದ್ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಹೇಳಿ. ನಾವು ನೀವು ಕಾರ್ಯಕ್ರಮ ಇನ್ನು ಮುಂದಿನ ದಿನಮಾನಗಳಲ್ಲಿ ಬರುತ್ತೆ, ವೇಟ್ ಮಾಡೋಣ.

0: ಕಾರ್ಯಕ್ರಮದ ಮುಖ್ಯಸ್ಥರಿಗೆ ತಿಳಿಸಿದೀವಿ, ಅವರು ನೋಡೋಣ ಅಂತ ಹೇಳಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳಿದ್ದಾರೆ. ಕಾಯ್ದು ನೋಡಿ. ನಮಸ್ತೆ, ಧನ್ಯವಾದ. ನಮಸ್ತೆ, ಆಕಾಶವಾಣಿ ವಿಜಯಪುರ. ಹೆಸರು?
1: ನಾಗಮ್ಮ.
0: ನಾಗಮ್ಮ ಅವರು ಏನ್ ಮಾಡ್ಕೊಂಡಿರೋದು? ಮನೇಲಿ ಇರ್ತೀರಿ? ಹೇಳಿ ನಾಗಮ್ಮ ಅವರೇ.
1: ಶ್ರಾವಣ ಮಾಸ ಅತಿ ಶ್ರೇಷ್ಠ ಮಾಸ. ಹಿಂದೂ ಮಂದಿಗಂತೂ ಬಹಳ ಪವಿತ್ರವಾದದ್ರಿ.
0: ಎಲ್ಲರಿಗೂ
1: ಏಳು ಗಂಟೆ ಆಮೇಲೆ ಪೂಜೆ ಪುರಸ್ಕಾರ ಎಲ್ಲ ಮುಗಿದಿರ್ತಾರ ಮೇಡಮ್. ಸಂಜಿಕ ಪ್ರವಚನಕ್ಕೆ ಹೋಗ್ತೀವ್ರಿ.
0: ಯಾವ ಪ್ರವಚನ ಕೇಳ್ತಾ ಇದ್ದೀರಿ?
1: ಇಲ್ಲಿ ಬಸವಣ್ಣಪ್ಪ ಆಚಾರ್ಯ ನಮ್ಮ ಮನೆಯಾಗ್ರಿ, ಅದನ್ನ ಕೇಳ್ಕೊತೀವ್ರಿ. ಹ್ಞೂನ್ರಿ.
0: ಶರಣ ಬಸವೇಶ್ವರರ ಪ್ರವಚನನೋ ಅಥವಾ ದಾನಮ್ಮ ಅವರ ಪ್ರವಚನನೋ? ಶರಣ ಬಸಪ್ಪರದು. ಓಕೆ, ಮಾತಾಡಿ.
1: ಮಂಗಾರತಿ ಮಾಡಿದ ಎಲ್ಲಾರು ಆಗಿರ್ತದ್ರಿ. ನಮ್ದು ಒಂದ್ ತಿಂಗಳ ಉಪವಾಸ ರೀ ಮೇಡಮ್. ಅದ್ರ ಖುಷಿ ಅನಿಸ್ತದ್ರಿ, ಒಂದ್ ತಿಂಗಳದ ಯಾವಂಗ ಗೊತ್ತಾಗೋದಿಲ್ರಿ.
0: ಆಯ್ತು, ಅಮಾವಾಸ್ಯೆ ಬಂದೇ ಬಿಡ್ತು ನೋಡ್ರಿ.
1: ಬಂದೇ ಬಿಡ್ತು ನೋಡ್ರಿ,
0: ಇನ್ ಗಣೇಶ ಬಂದೇ ಬಿಡ್ತಾರೆ.
1: ಗಣೇಶ ಬರ್ತಾರೆ.
0: ಹೌದು ಹೌದು. ಮತ್ತೇನ ಹೇಳಿಕ್ ಬಯಸ್ತೀರಿ ನಾಗಮ್ಮ ಅವ್ರೆ? ನೀವು ಗಣೇಶನ ಕೂಡಿಸ್ತೀರಾ? ಮಣ್ಣಿನ ಗಣೇಶ? ಖುಷಿ ಆಯ್ತು ಈ ಕರೆ ಮಾಡಿದಂತ ಎಲ್ಲರೂ ಮಣ್ಣಿನ ಗಣೇಶನ ಕೂಡಿಸ್ತೀವಿ ಅಂತ ಹೇಳಿದ್ದಾರೆ.
1: ಓಕೆ,
0: ಧನ್ಯವಾದ, ಖುಷಿ ಆಯ್ತು ನಾಗಮ್ಮ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಮೇಡಮ್,
0: ನಮಸ್ತೆ. ಸುರಗಿಹಳ್ಳಿಯಿಂದ ಬಸವರಾಜ್ ಅಲ್ವಾ? ಹಾ, ಮಾತಾಡಿ ಸರ್.
1: ಶ್ರಾವಣ ಮಾಸದ್ರು ಮೇಡಮ್ ಇದು.
0: ಹಾ,
1: ಎಲ್ಲ ಜನರಿಗೆ ಒಂದು ದೈವ ಶಕ್ತಿ ಇರ್ತಕ್ಕಂತ ಒಂದು ಹಬ್ಬ ತೋಕೆ ಆಚರಣೆ ಮಾಡ್ತಾರೆ ಮೇಡಮ್ ಇದು. ದೇವರ ಧ್ಯಾನ ರೀ, ದೇವರ ಪೂಜೆ ಮೇಡಮ್ ರೀ, ತಿಂಗಳು ಜಾಸ್ತಿ ಆಗ್ತಾ ಇರೋದು. ನಾಗರ ಪಂಚಮಿ ಮಾಡಿದ್ರೆ ಮೇಡಮ್ ಸಿಹಿ ಪದಾರ್ಥ ತಿಂದು ಮಹಾಲಕ್ಷ್ಮಿ ಪೂಜೆ ಒಂದಿಗೆ ಕಾರ್ಯಕ್ರಮ ಎಲ್ಲ ಆಗ್ತದೆ ಮೇಡಮ್. ಈ ಗಣೇಶ ಚತುರ್ಥಿ ಬರ್ತದೆ ಮೇಡಮ್ ಇವತ್ತರಿ, ಇನ್ನ ಅಮಾವಾಸ್ಯದ 4 ದಿವಸ ಬರೋದು. ಗಣೇಶ ಚತುರ್ಥಿ ಗಣೇಶ ಪ್ರತಿಷ್ಠಾಪನೆ ಆಗ್ತದೆ ಮೇಡಮ್.
0: ಯಾರು
1: 5 ದಿವಸ ಕೂರ್ತಾರೆ, 7 ದಿವಸ 9 ದಿವಸ ಅವರವರು ಭಕ್ತಿಮೇಲೆ ಅದೊಂದು ಪೂಜೆ ಮಾಡ್ತಾರೆ ಮೇಡಮ್.
0: ಹೌದು,
1: ಶ್ರಾವಣ ತಿಂಗಳಲ್ಲಿ ಬಹಳ ಆನಂದವಾಗಿ ಮಾಡಿರ್ತಕ್ಕಂಥದ್ದು ಮೇಡಮ್. ಮಠ ಮಂದಿರಗಳು ದೇವಾಲಯಗಳಲ್ಲಿ ಮೇಡಮ್ ಪೂಜೆ ಪುನಸ್ಕಾರಗಳ್ರಿ, ಭಜನೆ ಕೀರ್ತನೆಗಳು, ಪುರಾಣ ಪ್ರವಚನಗಳು ಕೂಡ ಎಲ್ಲ ನಡೀತಾ ಇದಾವೆ ಮೇಡಮ್. ದೇವರಿಗೆ ಹೋಗೋದ್ರಿ, ವಿಶೇಷವಾಗಿ ಪ್ರವಾಸ ಕೂತಿರ್ತಾರೆ ಮೇಡಮ್. ಆಯ್ತಲ್ರಿ ಮೇಡಮ್, ಹೆಣ್ಮಕ್ಳಿಗೆ ಒಂದು ದೊಡ್ಡ ಹಬ್ಬ ತಿಳಿದ್ರೆ ಬಹುಶಃ ತಪ್ಪಾಗಿ ಮೇಡಮ್.
0: ಹೌದು. ಓಕೆ ಬಸವರಾಜ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ.
1: ನಮಸ್ಕಾರ.
2: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
3: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
2: ಅನ್ನ ಚೆಲ್ಲಲು ನಿಮಿಷ ಸಾಕು,
3: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
2: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣೆ ಇದೆ.
3: ಅನ್ನ ಪರಬ್ರಹ್ಮನ ಸ್ವರೂಪ,
2: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
3: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
2: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
3: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
0: ಆಕಾಶವಾಣಿ ವಿಜಯಪುರ.
4: ನಮಸ್ತೆ ಮೇಡಮ್, ಭೀಮರಾವ್ ಪವಾರ್ ಮಾತಾಡ್ತೀನಿ.
0: ನಮಸ್ತೆ, ತಮ್ಮ ಹೆಸರು?
4: ಭೀಮರಾವ್ ಪವಾರ್.
0: ಭೀಮರಾವ್ ಪವಾರ್ ಅವರು ಸರ್, ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿಬಿಡಿ, ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು ಪವಾರ್ ಅವರು? ವಿಜಯಪುರದಿಂದ. ಹಾ, ಮಾತಾಡಿ.
4: ನಮ್ಮ ಊರು ಮಕ್ಕಳಾಪುರ ಮೇಡಮ್. ನಾವು ಗಣೇಶನ ಕುಂಡಿರ್ತೀವಿ ಮೇಡಮ್, ನಮ್ಮ ಅರಿವತ್ತು ಅಲ್ಲಿ ಒಳ್ಳೆ ಕಾರ್ಯಕ್ರಮ ಇದೆ ಮೇಡಮ್. ಗಣೇಶ ಹಬ್ಬದ ಶುಭಾಶಯ.

0: ತಮಗೂ ಶುಭಾಶಯ.
1: ಸಿಗುತ್ತಲ್ಲ ಮೇಡಮ್ ನಮ್ಗೆ, ನೀವು ಬಂದಾಗ ತಟ್ಟೆ ಕರೆ ಸಿಗ್ತೈತೆ ನೋಡ್ರಿ ಮೇಡಮ್ ನಮ್ಗೆ.
0: ಹೇಳಿ.
1: ಕರೆ ಹೊಟ್ಟೆ ಸಿಗುತ್ತೇನ್ರಿ ಮೇಡಮ್?
0: ಕರೆ ಹೊಟ್ಟೆ ಸಿಗುದಿಲ್ಲ ಅಂತ ಹೇಳ್ತೀರಿ, ತುಂಬಾ ಜನ ಕರೆ ಮಾಡ್ತಾ ಇರ್ತಾರೆ. ಅದು ಬುಧವಾರ ಸಂಜೆ ಬರುತ್ತೆ ಪವಾರ್ ಅವರೇ, ಕರೆಗುಂದು ಗೀತೆ ಕರೆಗುಂದು ಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ನೀವು, ಹೌದಾ? ಅದೇ ಅದೇ, ಅದು ಬುಧವಾರ ಸಂಜೆ ಬರುತ್ತೆ. ಬುಧವಾರ ಸಂಜೆ ನೀವು ಕರೆ ಮಾಡಬಹುದು, ಕರೆ ಮಾಡಿ ತಮಗೆ ಇಷ್ಟವಾದ ಗೀತೆಯನ್ನ ಕೇಳಬಹುದು. ಅದಕ್ಕೂ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ತುಂಬಾ ಜನ ಕರೆ ಮಾಡೋರು ಇರ್ತಾರಲ್ಲ, ಪ್ರಯತ್ನ ಮಾಡ್ತಾ ಇರ್ತಾರೆ, ಹಾಗಾಗಿ ಸಿಗೋದಿಲ್ಲ. ಈಗ ಸಿಕ್ಕಿದೆ, ಮಾತಾಡಿ. ತಪ್ಪದೆ ಕೇಳ್ತೀರಿ. ಏನ್ ಮಾಡ್ಕೊಂಡು ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಪವಾರ್ ಅವ್ರೆ ನನಗೆ. ಓಕೆ ಓಕೆ ಓಕೆ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ ಪವಾರ್ ಅವರೇ, ನಮಸ್ತೆ.
2: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಚು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
3: ಹಲೋ, ಎಲ್ಲಿದ್ಯಾಪ?
2: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
4: ಕಥೆ ಮುಗಿಯಿತೆ,
2: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ ಮೇಡಮ್.
0: ನಮಸ್ತೆ. ಹಲೋ
1: ಹಲೋ ಮೇಡಮ್.
0: ನಮಸ್ತೆ,
1: ಹಲೋ ಮೇಡಮ್.
0: ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ನಾವಿಲ್ಲಿ ಧಾರವಾಡದಿಂದ ಹನುಮಂತ ಬಡಿಗೇರ.
0: ಸಾರವಾಡದಿಂದ ಹನುಮಂತ ಅವರು. ತುಂಬ ದಿನ ಆಯ್ತಲ್ಲ ಕರೆ ಮಾಡಿ ಹನುಮಂತ ಅವರು.
1: ಮಾಡ್ತೇವೆ ಮೇಡಮ್, ಕೆಲಸ ನಮ್ಮ ಹಳ್ಳಿ ಕೆಲಸ ಇರ್ತಾವಲ್ಲ, ಅದರಾಗೆ ಬಿದ್ದು ಸತ್ತು ಆಗೋದು ಮೇಡಮ್.
0: ನಿಮ್ಮ ಕೆಲಸದಲ್ಲಿ ಬಿಜಿ ಇದ್ದೀರಿ ಅಂತ ಆಯ್ತು. ಹನುಮಂತ ಅವರೇ ಮಾತಾಡಿ, ಶ್ರಾವಣ ಮಾಸದ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮ್ಮ ಮನೆಯಲ್ಲಿ ಗಣೇಶನ ಕೂಡಿಸ್ತೀರಾ?
1: ಕೂಡಿಸ್ತೀವಿ ಮೇಡಮ್.
0: ಮಣ್ಣಿನ ಗಣೇಶನ ಕೂಡಿಸ್ತೀರಾ ಅಥವಾ?
1: ಈ ಮಣ್ಣಿಂದ ತೇರಿಲ್ಲ ಮೇಡಮ್, ಇವಾಗ ಇದ್ರು ಮಾಡಿರ್ತಾ ಅವ ಇದ್ರು ಮೇಡಮ್, ಪ್ಲಾಸ್ಟರ್ ಇರ್ಬೇಕು ರೀ, ಇಲ್ಲೇ ಮನೆ ಎದುರಾಗ್ತಿರ್ತೀವಿ
0: ಪ್ಲಾಸ್ಟರ್
1: ಮೇಡಮ್.
0: ಆಫ್ ಪ್ಯಾರಿಸ್ ಇಂದ ಮಾಡಿರೋ ಗಣೇಶನ ಕೂಡ
1: ಎಲ್ಲಾರು ಹೇಳ್ತಾರೆ ಕಡೆ ಮೇಡಮ್, ಅವ್ರು ಯಾರು ಆಚಾರ ಮಾಡಲ್ಲ, ಪ್ಲಾಸ್ಟರ್ ಗಣಪತಿ ಹೋಗ್ತಾರೆ ಮಣ್ಣಿನ ತೇರ್ತಾರೆ ಕಡೆ ಎಲ್ಲಾರು, ಆದ್ರೆ ಯಾರು ಇದು ಮಾಡಲ್ಲ ಮೇಡಮ್, ಈಗ ಮಣ್ಣಿನಂತ ಯಾರು ಮಾಡೋದಿಲ್ಲ ರೀ ಅದ್ರಲ್ಲಿ.
0: ಮಣ್ಣಿನ ಮಾಡೋದಿಲ್ಲ ಅಂತೀರಿ? ನೀವು ಎಲ್ಲಿಂದ ತರ್ತೀರಿ?
1: ಇಲ್ಲೇ ಊರಾಗ ತಗೋತೀವಿ ಮೇಡಮ್.
0: ಊರಲ್ಲೇ ತಗೋತೀರಿ ಅಂದ್ರೆ ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರೋ ಗಣೇಶನ ಕೊಡಿಸ್ತೀರಿ?
1: ಹ್ಞೂ ಮೇಡಮ್, ಮತ್ತೆ ಇಲ್ಲಿ
0: ದಯವಿಟ್ಟು ಹನುಮಂತ
1: ಮಾಡಂಗ್
0: ಅವರೇ, ದಯವಿಟ್ಟು ಮಣ್ಣಿನ ಗಣೇಶನ ಕೂಡಿಸಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಾನು ನಿಮ್ಮಲ್ಲಿ.
1: ಕುಂಡಿಸ್ತೀವಿ ಮೇಡಮ್, ಅವು ಸಿಗಂಗಿಲ್ಲ, ಮೊದಲು ಎಲ್ಲ ಕಟ್ಟಿರ್ತಾ ಅಂತ ಇದು ಮಾಡ್ತೀವಿ ಮೇಡಮ್, ಮಾಡಂಗಿಲ್ಲ ರೀ ಯಾರು ಅದನ್ನು.
0: ಯಾರು ಮಾಡೋದಿಲ್ಲ, ಆದ್ರೆ ಕೆಲವರೆಲ್ಲ ಮತ್ತೆ ಹೇಳಿದ್ದಾರೆ ಮಣ್ಣಿನ ಗಣೇಶನೇ ಕೂಡಿಸ್ತೀವಿ ಅಂತ.
1: ಹೇಳ್ತಾರೆ ಮೇಡಮ್, ಎಲ್ಲ ಪ್ಲಾಸ್ಟರ್ ಗಣಪತಿ ಸಿಗ್ತಾವೆ,
0: ಬಿಜಾಪುರದಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಮಣ್ಣಿನ ಗಣೇಶ.
1: ಚೂರು ಕಡಿಮೆ ಸಿಗ್ತಾರೋ ಹಸಿವು ಹಂಗ ಇದು ಮಾಡ್ಕೊಡ್ತಾರೆ
0: ಸಿಗೋದು
1: ಅವತ್ತೇ.
0: ಕಡಿಮೆ ಅಂತಾರಲ್ಲ, ಆದರೆ ನೀವು ಹುಡುಕಾಡಿ ಅಂತ.
1: ಹಾಂ
0: ಓಕೆ, ಯಾಕಂದರೆ ನೀರಿನಲ್ಲಿ ಜಲಚರ ಪ್ರಾಣಿಗಳಿರ್ತವೆ, ಅವಕ್ಕೆಲ್ಲ
1: ಮೇಡಮ್.
0: ಹಾನಿ ಆಗುತ್ತೆ, ಆಮೇಲೆ ಪರಿಸರ ಹಾನಿ ಆಗುತ್ತೆ ಅಲ್ವಾ?
1: ಹಾಂ
0: ಓಕೆ, ಮತ್ತೇನು ಹೇಳಿಕ್ಕೆ ಬಯಸ್ತೀರಿ?
1: ಏನಿಲ್ಲ ಮೇಡಮ್, ನಮ್ಮಲ್ಲಿ ಶ್ರಾವಣ ಸಂಬಂಧ ಒಂದ್ ತಿಂಗಳ ಗುಡಿಯಾಗ ಪೂಜೆ ಇರ್ತಾವ ರೀ, ಮನಸ್ಸಿನಾಗ ಮಲ್ಕಿ ಸೇವೆ ಇರ್ತೈತಿ, 5 ದಿವಸ ಆದ್ರೆ ನಮ್ಮಲ್ಲಿ ಜಾತ್ರೆ ಚಾಲು ರೀ.
0: ಓಹೋ,
1: ಇವತ್ತ ನಾಳೆ ನಾಟಕ ಕುದುರೆ ಸ್ವಾಮ ಎಲ್ಲ ಇರ್ತಾವ ಮೇಡಮ್. ಇಲ್ರಿ ಇವತ್ ತೇರ್ರಿ, ನಾಳೆಗೆ ಹೋಗ್ತೈತಿ ರೀ. ಇವತ್ ಆರ್ಕೆಸ್ಟ್ರಾ, ನಾಳೆ ನಾಟಕ, ಕುದುರೆ ಎಲ್ಲಾ ಕಾರ್ಯಕ್ರಮ ಇರ್ತಾವ.
0: ಓಹೋ, ಸಾರವಾಡದಲ್ಲಿ?
1: ಸಾರವಾಡ.
0: ಯಾವ ದೇವರದ್ದು ಜಾತ್ರೆ?
1: ಈಶ್ವರ ಈಶ್ವರ ದೇವಾಲಯ ಸದಾಶಿವನ ಸರ್. ನಾಳೆಗೆ ಮಾರುತೇಶ್ವರ ಸದಾಶಿವ ಅದು ಕೂಡ ಹಾಕತ್ರಿ ಜಾತ್ರೆ. ಈಗ ನಾಳೆ ಕಡಿವಿ ರೀ, ನಾಳೆ ಹೋಗ್ಲೈತ್ರಿ, ಇವತ್ತು ತೇರೈತ್ರಿ ಸದ 6 ಗಂಟೆಗೆ.
0: ನಿಮ್ಮ ಊರಲ್ಲಿ ಹಬ್ಬ ಅಂದ್ರೆ
1: ನೋಡ್ರಿ, ಈಗ ಚಂದೇಳೆ ಇವತ್ತು ಆರ್ಕೆಸ್ಟ್ರಾ, ನಾಳೆ ನಾಟಕ ರೀ, ಹಂಗ ಕುದುರೆ ಸೊಂಗ್ ಇರ್ತಾರೆ, ಒಂದಿನ ಅದಾರ ನಮ್ಮಲ್ಲಿ, ಅವು ಇರ್ತಾರೆ ಮನೋರಂಜನೆ.
0: ಓಕೆ ಓಕೆ ಓಕೆ, ಹಬ್ಬನ ಆಚರಣೆ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತಾ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಹಾಂ.

ಇದುವರೆಗೆ ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥವರು ಸುಧೀಂದ್ರ ರಾಘವೇಂದ್ರ ಜಗತಿಯವರು ವಿಜಯಪುರದಿಂದ,

ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ, ಗಂಗಾವತಿಯಿಂದ ಈರಣ್ಣ ಅವರು ಕರೆ ಮಾಡಿದ್ರು, ಸವಣೆಹಳ್ಳಿಯಿಂದ ಅಪ್ಪು ಕುಲಕರ್ಣಿ ಅವರು, ಹಾಗೆಯೇ ಪ್ರಮೋದ್ ಕುಲಕರ್ಣಿ ಅವರು ವಿಜಯಪುರದಿಂದ ಕರೆ ಮಾಡಿದ್ರು, ಹಾಗೆ ರೋಹನ್ ಅವರು, ಹಾಗೆ ಕೊಟ್ಟಲ್ಗಿ ಗ್ರಾಮದಿಂದ ಸುರೇಶ್ ಅವರು, ರಾಮನಗರದಿಂದ ಆನಂದ್ ಅವರು, ಹಾಗೆಯೇ ವಿಜಯಪುರದಿಂದ ನಾಗಮ್ಮ ಅವರು, ಸುರ್ಗಿಹಳ್ಳಿಯಿಂದ ಬಸವರಾಜ್ ಅವರು, ಹಾಗೆ ಭೀಮರಾವ್ ಪವಾರ್ ಅವರು ವಿಜಯಪುರದಿಂದ ಕರೆ ಮಾಡಿದ್ರು, ಹಾಗೆಯೇ ಸಾರವಾಡದಿಂದ ಹನುಮಂತ್ ಅವರು ಕರೆ ಮಾಡಿದ್ರು. ಎಲ್ಲರಿಗೂ ಕೂಡ ಧನ್ಯವಾದ. ಹಾಗೆ ಕೇಳುಗರೆ ಎಲ್ಲರಿಗೂ ಕೂಡ ಧನ್ಯವಾದಗಳು.

ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಸಂತೋಷಿ ಶಶಿಧರ್ ಕುಸೂರು. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಕಬೀರ್ ಸಿ ಲಮಾಣಿ ಹಾಗೂ ಸಂಜಯ್ ಬಿರಜ್ದಾರ್ ಇವರು.

ಆಕಾಶವಾಣಿ ವಿಜಯಪುರ, ಸಮಯ 6:10. ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಛಜ್ಜೆ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ನಾಟಕ ಪ್ರಸಾರವಾಗಲಿದೆ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ, ಶಿಕ್ಷಕರಿಗೆ ಸ್ಫೂರ್ತಿಯ ಸೆಲೆ. ಮಾತನಾಡಲಿದ್ದಾರೆ ಕಾಶಿನಾಥ್ ಪಿ.

ಈ ರಾತ್ರಿ 8 ಗಂಟೆಗೆ ಯುವವಾಣಿ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:15 ರೀಜನಲ್ ವರ್ಷನ್ ಆಫ್ ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಪ್ರಸಾರವಾಗುವುದು. 9:30 ಯುವವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಎನ್ಆರ್ ಪ್ರಶಾಂತ್ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಗಾಯನವನ್ನು ಆಲಿಸಲಿದ್ದೀರಿ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಮುನಿರಾಜ್ ರೆಂಜಾಲ ಇವರಿಂದ. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. 6:35 ರೈತರಿಗೆ ಸಲಹೆ, 6:40 ಜಾನಪದ ಸಂಗೀತವನ್ನ ಕಾರ್ಯಕ್ರಮ ಆಲಿಸಲಿದ್ದೀರಿ. 7:15 ಭಾವಗೀತೆಗಳು, 7:45, 8:35 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ ಬೆಳಿಗ್ಗೆ 9:00 ಚಜ್ಜೆ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಆಲಿಸಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಇನ್ನು 12 ಗಂಟೆಗೆ ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ. ವಿಶ್ವ ಸಾಕ್ಷರತಾ ದಿನ. ಈ ಸಂದರ್ಭದಲ್ಲಿ ಸಾಕ್ಷರತಾ ದಿನದ ಮಹತ್ವ ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾಮತಿ ಹಳ್ಳಿ. ತದನಂತರದಲ್ಲಿ ವಿಶ್ವ ಸಾಕ್ಷರತಾ ದಿನ ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ನಿರ್ವಹಣೆ ಮಾಲಾ.

0: ಆಕಾಶವಾಣಿ ವಿಜಯಪುರ, ಸಮಯ 6:10:21. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ.
1: ಆಕಾಶವಾಣಿ ವಿಜಯಪುರ.
2: ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.

0: ಸಿದ್ದಣ್ಣ, ಹೆಂಗೂ ಈ ಕಡೆ ಬಂದೀವಿ.
1: ಹ್ಞೂ
0: ಮೊನ್ನೆ ನಮ್ಮ ಅತ್ತಿ ಮನ್ಯಾಗ ಏನಾಗ್ಯದ, ರೊಕ್ಕ ಕಳ್ಕೊಂಡ್ರ ಅಂತ ಏನೋ ಇದು ಆಗಿ.
1: ಹೆಂಗೆ ಕಳ್ಕೊಂಡವ್ರ ರೊಕ್ಕ?
0: ಅದೇ ಹೇಳ್ಯಾರ ಅಟ್ಟಿ ಹೇಳ್ಯಾರ ಏನಂತ ಗೊತ್ತಿಲ್ಲ. ಹಂಗೂ ಈ ಕಡೆ ಬಂದೀವಿ, ಸ್ವಲ್ಪ ಹೋಗಿ ಮಾತಾಡ್ಸ್ಕೊಂಡ್ರೆ ಹೋಗಂಬ.
1: ಹ್ಞೂ ನಡಿ ಹೋಗೋಣ.
0: ಅತ್ತಿ
2: ಯಾರು ನೋಡ ತಂಗಿ, ಯಾರ ಬಗ್ಲ ಬರಸ್ತಾರ, ಹೋಗಿ ನೋಡಿ ಹೋಗು.
3: ಸಿದ್ದಣ್ಣ ಬಸಣ್ಣ ಇಬ್ರು ಬಂದಿರಿ, ಬರ್ರಿ ಬರ್ರಿ ಬರ್ರಿ. ಅದಾರ ಬರ್ರಿ ಅತ್ತಿ, ಅದಾರ ಬರ್ರಿ ಒಳಗ
2: ಬರ್ ತಮ್ಮಗಳ ಬರ್ರಿ ಬರ್ರಿ
3: ಬರ್ರಿ ಕುಂಡ್ರಿ
1: ಬರ್ರಿ. ಆರಾಮದಿರಿ?
2: ಹ್ಞೂ ಆರಾಮ ಆರಾಮೇ ಅನ್ಕೋತ ಹೋಗುದಪ್ಪ, ಇನ್ನೇನದ ಬರ್ರಿ ಕುಂದ್ರು.
1: ಏನು ಇಷ್ಟೆಲ್ಲ ಬೇಜಾರ್ದಾಗ ಮಾತಾಡ್ಲಿಕತ್ತೀರಿ? ನೈ ಬಸಣ್ಣು ಹೇಳ್ತಾ ಇದ್ದ, ಏನೋ ರೊಕ್ಕ ಕಳ್ಕೊಂಡ್ರಿ ಅಂತೇಳಿ. ಹಂಗೆ ಏನಾಗ್ಯಾರ್ತಿ?
2: ಅದು ಏನೇನೋ ಆಗ್ಯದಲ್ಲ ತಂಗಿ, ಅರೆಸ್ಟ್ ಹತ್ತ, ಏನಾರು ಹಾಕೋದು ಹತ್ತ, ಹೇಳ ಅವ್ರಿಗೆ ಏನಾಗ್ಯದ.
3: ಹೌದು, ಅವರು ನಮ್ಮ ಮಾವರ್ಗೆ ಗೊತ್ತಾಗ್ಲಿಲ್ಲ, ಅದು ಡಿಜಿಟಲ್ ಅರೆಸ್ಟ್ ತಂದ್ಬಿಟ್ರು, ಅದು ಅಂಗಡಿದ ಏನೋ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ರು ಅವರು.
2: ನಿಮ್ಮ ಮಾವ್ರಿಗೆ ಏನು ಗೊತ್ತಾಗ್ತದ, ಮೊಬೈಲ್ದಾಗ ಯಾರ ಪೊಲೀಸರು ಫೋನ್ ಮಾಡಿದ್ರತ್ತ ಅರೆಸ್ಟ್ ಮಾಡ್ತೀವಿ ಅಂದ್ರಂತ ರೊಕ್ಕ ಹಾಕ್ರನ್ನ ರೊಕ್ಕ ಹಾಕಿ ಕೂತ್ಬಿಟ್ಟಾರ ನೋಡು.
0: ಪೊಲೀಸರು ಬರೀ ಟ್ರಾಫಿಕ್ನಾಗ ಕೇಳ್ತಾರೆ, ಫೋನ್ ಹಚ್ಚಿ ಕೇಳಕತ್ರ
1: ಇಲ್ಲ. ಅದು ಪದ್ಧತಿ ಹಂಗಿಲ್ಲ, ಡಿಜಿಟಲ್ ಅರೆಸ್ಟ್ ಅನ್ನೋಂಥದ್ದು ಒಂದು ಕಾನ್ಸೆಪ್ಟೇ ಇಲ್ಲ. ಇವರು ಆನ್ಲೈನ್ದಾಗ ಕೂತು ಮೋಸ ಮಾಡೋರು ಈ ರೀತಿ ಮಾಡ್ತಿರ್ತಾರ.
3: ಹೌದು, ಅದು ಗೊತ್ತೇ ಇಲ್ಲಲ್ಲ ಮಾವರಿಗ, ಅದಕ್ಕೆ ಹಂಗ ತಪ್ಪಾಗಿದೆ.
0: ಸುಮ್ ಪೊಲೀಸರ ಹೆಸರು ಬಳಸ್ಯಾರ ಅವರು. ಎಷ್ಟು ಕಳ್ಕೊಂಡ್ರ?
1: ಅವರು ಡಿಜಿಟಲ್ ಅರೆಸ್ಟ್ನಾಗ ಬರೇ ಪೊಲೀಸರ ಹೆಸರು ಬಳಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವರು ಠಾಣೆ ತೋರಿಸ್ತಾರ, ಅವರು ಡ್ರೆಸ್ ಮ್ಯಾಗ ಇರ್ತಾರ, ಹಿಂಗೆಲ್ಲ
2: ಪೊಲೀಸ್ ಅರ್ಬಿ ಹಾಕೊಂಡು ಇನ್ನೂ ಫೋಟೋ ಕಳ್ಸ್ಯಾರತ್ತವ್ರು.
1: ಮತ್ತೆ ಯಾರಿಗೂ ಏನು ಹೇಳಬೇಡ ಅಂತಾರ. ಆಮೇಲೆ ಎಟ್ಟವ ಎಲ್ಲ ಬ್ಯಾಂಕ್ ಡಿಟೇಲ್ಸ್ ಎಲ್ಲ ತಗೊಂಡು ರೊಕ್ಕ ಹಾಕತ್ ಹೇಳಿ ಹಾಕಿಸ್ಕೊಳ್ತಾರ. ನಿಮ್ಗೆ ಹೆಂಗ್ ಗೊತ್ತಾಗಿಲ್ಲ? ಇದು ಎಲ್ಲ ಕಡೆ ನಾವು ರೇಡಿಯೋದಾಗ ಕೇಳ್ತಿರ್ತೀವಿ ದಿನ ಡಿಜಿಟಲ್ ಅರೆಸ್ಟ್ ಬಗ್ಗೆ. ಅದಾಗ ಅದು ಯಾಡ್ಗಳು ಬರ್ತಿರ್ತಾವ, ಮಾಡ್ತಿರ್ತಾವ, ಟಿವಿಯಾಗೂ ತೋರಿಸ್ತಾರ.
2: ಎಲ್ಲ ರೇಡಿಯೋದಾಗೂ ಕೇಳೇವು, ಟಿವಿದಾಗೂ ನೋಡೇವು. ಖರೆ ಅವ್ರಿಗೆ ಏನು ಗಾಬರಿನೇ ಆಗ್ಬಿಟ್ಟಾರಪ್ಪ ಅವರು. ಆ ಪೊಲೀಸ್ ಅರ್ಬಿ ಹಾಕೊಂಡು ಫೋಟೋ ನೋಡಿ ಗಾಬರಿಯಾಗಿ ಏನಾಗ್ತದೋ ಏನಿಲ್ಲ ಅಂತ ಹೇಳಿ ರೊಕ್ಕನೇ ಹಾಕ್ಬಿಟ್ಟಾರಂತ.
1: ಇಲ್ಲ, ನಾವು ಸ್ಟೇಷನ್ಗೆ ಬಂದು ಭೇಟಿ ಅಂತ ಹೇಳ್ಬೇಕಾಗಿತ್ತು ರೀ ನೀವು.

0: ಅದು
1: ಗೊತ್ತಾಗಿಲ್ಲ
0: ಗೊತ್ತಾಗಿಲ್ಲ
1: ಅವ್ರಿಗೆ, ಗೊತ್ತಾಗಿಲ್ಲ ವಯಸ್ಸು
0: ಅವ್ರಿಗೆ.
1: ಒಂದಾಯ್ತಲ್ಲ.
0: ಇನ್ನ 4-5 ಲಕ್ಷ ಕೇಳಿರಂತ ಅವರು ಈಗ ಸದ್ಯನ ಇಷ್ಟೇ ಹಾಕೋ
1: ನೋಡ್ರಿ, ಎಷ್ಟು
0: ನನ್ನ ಕೈ
1: ಇಷ್ಟೇ
0: ಹಾಕಿಬಿಟ್ಟಾರ
1: ಅಷ್ಟೇ.
0: ಅವರು ಅದು ಒಂದು ಶಾಣತನ ಮಾಡ್ಯಾರ.
2: ಹೌದು ಅನ್ನಂಗೆ, ಇದು ಇವ್ರು ಮೋಸ ಮಾಡ್ಲಿಕ್ಕತ್ತಾರ, ಏನು ರೊಕ್ಕ ಹಾಕ್ಬಾರ್ದು ಅನ್ನೋದರೆ ನಿಮ್ಗೆ ಗೊತ್ತಾಯ್ತು, ಏನಿನ್ನೂ ಹಾಕ್ಬೇಕಂತೀರಿ ನೀವು.
0: ಆಮೇಲೆ ಅವರು ಮೊಬೈಲ್ ಸ್ವಿಚ್ ಆಫೇ ಮಾಡ್ಕೊಂಡು ಬಿಟ್ರಂತ, ಎಷ್ಟು ಹಚ್ಚಿದ್ರು ಹಚ್ಚಾಗ್ತಾ ಇರಲಿಲ್ಲ, ಇನ್ನು ಯಾರಿಗೆ ಕೇಳ್ತೀರಿ ಪೊಲೀಸ್ ಸ್ಟೇಷನ್.
1: ಆಮೇಲೆ ಮಗ ಬರನ ಹೇಳಿದೀವಿ, ಹೇಳೋಣ ಮಗ ಫೋನ್ ಹಚ್ಚನ, ಆಟೋ ತನ ಮೊಬೈಲೇ ಬಂದ್ ಮಾಡಿ ಹೋಗ್ಬಿಟ್ಟಿದ್ರತ್ತವ್ರು, ಬಂದ್ ಮಾಡಿ ಕೂತ್ ಬಿಟ್ಟಾರಂತ.
2: ಹಿಂಗೆ ಬೇಕಾ, ಈಗ ಅಂತೂ ಇಂತೂ ನೀವು ದುಡ್ಡಂತೂ ಕಳ್ಕೊಂಡಿದ್ದಾಗ್ಯದ, ಆದರೂ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಒಂದು ಕೇಸ್ ದಾಖಲು ಮಾಡಿ ಬರ್ರಿ.
0: ಮಾಡಿ ಮೊಬೈಲ್ ನಂಬರ್ನು ಬ್ಲಾಕ್ ಮಾಡಿವಿ, ಅದು ಕಂಪ್ಲೇಂಟ್ ಕೊಟ್ಟು ಬಂದೀವಿ.
1: ತಮ್ಮ ಅವ್ರು ರೊಕ್ಕ ಹೊಳಿ ಬರ್ತಾವಂತೇನು?
0: ಅದೇನು ಸ್ವಲ್ಪ ಕಠಿಣ ರೀ.
3: ಏ ಇಲ್ಲತ್ತಿ, ಬರ್ತಾವಂತ ಹೇಳ್ತಾರೆ ಈಗ ಎಲ್ಲ ಪೊಲೀಸರು, ಸೈಬರ್ ಕ್ರೈಮ್ ದವರು ಎಲ್ಲ ಹಿಡಿಲಕತ್ತಾರಂತ. ಬರ್ತಾವಂತ, ನಿಮ್ದು ದೈವ ಚಲೋ ಇತ್ತಂದ್ರ ಬರ್ತಾವ.
2: ಕೈಯಂದ್ ಕಳ್ಕೊಂಡು ಕೂತು ಇಂಥದ್ ಮಾಡೋದಕ್ಕಿಂತಲೂ, ನಾವು ಕೈಯಂದ್ ಕಳ್ಕೋಕ್ಕಿಂತಲೂ ಮುಂಚೆನೆ ಈ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು, ಹೆಂಗ್ ರೀತಿ ಮೋಸ ಆಗ್ತದ, ಡಿಜಿಟಲ್ ಅದೊಳಗೆ ಇನ್ನೂ ಏನೇನು ರೀತಿ ಯಾವ್ಯಾವ ರೀತಿ ಮೋಸ ಮಾಡ್ತಾರ ಎಲ್ಲ ಗೊತ್ತು ಮಾಡ್ಕೋಬೇಕು. ಯಾಕಂದ್ರೆ ಮೊನ್ನೆ ನಮ್ಮ ಹುಡುಗ ಕೆಲವೊಂದು ಹಳೆ ಪುಸ್ತಕ ಮಾರ್ಲಿಕ್ಕತ್ತಿದ, ಅವು ಒಂದು 10-15 ಸಾವಿರ 20 ಸಾವಿರ ರೂಪಾಯಿ ಕಿಮ್ಮತ್ತಿನ ಪುಸ್ತಕಗಳು, ಅವ ಕೇವಲ ಬರೀ 4,000 ಒಂದು ಪ್ಲಾಟ್ಫಾರ್ಮ್ದಾಗ ಮಾರ್ತಾ ಇದ್ದ. ಅವರು ಏ ನಿಮ್ಮ ಪುಸ್ತಕ ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ, ನಾವೊಂದು ಕ್ಯೂ ಆರ್ ಕ್ಯೂಡ್ ಕಳಿಸ್ತೀವಿ, ಇದಕ್ಕೆ ನೀವು ಅಕ್ಸೆಪ್ಟ್ ಮಾಡ್ಕೊರಿ, ನಮ್ಮ ರೊಕ್ಕ 4,000 ಬಂದು ಬೀಳ್ತಾವ ನಿಮ್ಗೆ, ನಿಮ್ಮ ಪುಸ್ತಕ ನಾವು ತೊಗೊಳ್ತೀವಿ ಅಂತಂದರು. ಅದು ನಿಜವಾಗಿ ಏನಿರ್ತೈತಿ, ಕ್ಯೂ ಆರ್ ಕೋಡ ನಾವು ರೊಕ್ಕ ಕೊಡ್ಲಕ್ಕಿರ್ತೈತಿ, ರೊಕ್ಕ ತೊಗೊಳಕ್ಕಿರೋದಿಲ್ಲ. ಆದ್ರೆ ಆ ವ್ಯಕ್ತಿ ಏನು ಹೇಳ್ತಾನೆ, ಇಲ್ಲ ನೀವು ಇದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ರೊಕ್ಕ ಬಂದು ನಿಮ್ಮ ಅಕೌಂಟಿಗೆ ಬೀಳ್ತಾವತ್ತೆ ಹೇಳ್ತಾನವ. ಅದು ನಮ್ಗೆ ಗೊತ್ತಿರಬೇಕು, ಇದು ಸ್ಕ್ಯಾನ್ ಮಾಡೋದು ನಾವು ಬರೀ ರೊಕ್ಕ ಕೊಡ್ಲಕ್ಕಟ್ಟೇ ಇರ್ತೈತಿ, ರೊಕ್ಕ ತೊಗೋಬೇಕಾದ್ರೆ ನಮ್ಮ ಸೀದಾ ಅವನ ನಮ್ಮ ಫೋನ್ ನಂಬರಿಗೆ ಹಾಕಿಬಿಡ್ಬೋದು ಅಂತೇಳಿ.
0: ಆನ್ಲೈನ್ ಸರ್ವಿಸ್ ದವ್ರು ಬರ್ತಾರಲ್ಲ, ಅವ್ರಿಗೆ ನಾವು ಸ್ಕ್ಯಾನ್ ಮಾಡಿ ರೊಕ್ಕ ಹಾಕ್ತಿವಿ.
2: ರೊಕ್ಕ ಹಾಕ್ಲಿಕ್ಕೆ ತೊಂದ್ರೆ ಇಲ್ಲ
0: ಅಂತಾರಲ್ಲ,
2: ಅಂದ್ರೂ ನಾವು ರೊಕ್ಕ ಹಾಕ್ಬೇಕಾದ್ರೆ ಎಷ್ಟು ಹಾಕ್ಲಿಕ್ಕೆತ್ತೀವಿ ಏನು ಸುದ್ದಿ ನಮ್ಗೆ ಗೊತ್ತಿರಬೇಕು. ಆಮೇಲೆ ರೊಕ್ಕ ಹಾಕ್ಲಿಕ್ಕೆ ಈ ರೊಕ್ಕ ಪಡ್ಕೊಳಕ್ಕೂ ಕೆಲವೊಂದು ಕಡೆ ಸ್ಕ್ಯಾನ್ ಮಾಡಂತಾರಲ್ಲ, ಆ ಸಿಸ್ಟಮ್ ಅದರಲ್ಲಿ ಇಲ್ಲ, ಅದು ನಮ್ಗೆ ಗೊತ್ತಿರಬೇಕು.
0: ಅಲ್ಲ ಸ್ಕ್ಯಾನ್ ಮಾಡಿದ್ರು ನಮ್ದೆಲ್ಲ ಹೋಗ್ತದೆ ಅವ್ರ ಕಡೆ ಅಂತಾರಲ್ಲ, ಅದು ಖರೆ ಏನು?
2: ಅದಕ್ಕೆ ನಾವು ಆರ್ಡರ್ ಮಾಡಿದ್ರೆ ನಾವು ತಗೋಬೇಕು, ಯಾವ್ದಾರನೇ ಸುಮ್ಮನೆ ಏನೋ ನಮ್ದು ಆರ್ಡರ್ ಮಾಡಿರಿ ನೀವು, ನಿಮ್ದು ಏನೋ ಒಂದು ಪಾರ್ಸಲ್ ಬಂದೈತಿ ತಗೊಳ್ರಿ, ಇದು ಫ್ರೀದಾಗೈತಿ ಅಥವಾ ಕಡಿಮೆ ರೇಟ್ನಾಗ ಐತಿ ಅಂತ ಅಂಥವು ಏನಾರೇ ಬಂದ್ರೆ ನೀವು ತೊಗೊಳಕ್ಕೆ ಹೋಗಬಾರ್ದು ಆಶೆ ಬಿದ್ದು. ನಾವು ನಿಜವಾಗಿ ಆರ್ಡರ್ ಮಾಡಿದ್ರೆ, ನಾವು ಆರ್ಡರ್ ಮಾಡಿದ್ದೇ ಅದು ಬಂದಿತ್ತು ಅಂದ್ರೆ ಅದು ತೊಗೊಳೋದು ಸುರಕ್ಷಿತ ಇರ್ತೈತಿ. ಕೆಲ ಮಂದಿ ನಾವು ಏನೂ ಆರ್ಡ್ರೇ ಮಾಡಿರಂಗಿಲ್ಲ, ಇಲ್ಲರಿ ನಿಮ್ಮ ಮನೆಗೆ ಯಾರೋ ಆರ್ಡರ್ ಮಾಡ್ಯಾರ ಇದು ತೊಗೊಳ್ರಿ, ಭಾಳ ಕಡಿಮೆ ರೇಟ್ನಾಗ ಐತಿ, ದೊಡ್ಡ ದೊಡ್ಡ ಕಿಮ್ಮತ್ತಿನ ಫೋನ್ ಐತಿ, ನೀವು ಇಷ್ಟೇ ರೂಪಾಯಿ ಕೊಡ್ರಿ, ಸ್ವಲ್ಪ ರೂಪಾಯಿ ಕೊಡ್ರಿ, ನಿಮ್ಗೆ ಇದು ಆಫರ್ನಾಗ ಬಂದೈತಿ ತೊಗೊಳ್ರಿ ಅಂತ ಬರ್ತಿರ್ತಾರೆ. ಅಂಥವ್ರು ಮೋಸ ಮಾಡೋ ಚಾನ್ಸಸ್ ಇರ್ತಾವೆ ನೋಡು.
1: ಹೌದು, ಇನ್ನೂ ಏನೋ ಆರ್ಡ್ರ್ ಇತ್ತಪ್ಪ, ಅದಿನ್ನೂ ಒಂದು ಆರ್ಡ್ರ್ ಬರ್ತಾವ, ತೋತಾಳ ಏನು ಮಾಡ್ತಾಳೋ ಏನಿಲ್ಲೋ ಗೊತ್ತಿಲ್ಲ.
0: ಹೌದು ಖರೆ, ಅದೇ ಮತ್ತೆ ಸ್ಕ್ಯಾನ್ ಮಾಡಿ ದುಡ್ಡು ಹಾಕ್ಬೇಕೋ ಬೇಡ ಅಂತ ಕೇಳಕತ್ತೀನಿ.
2: ಅದೇ ನಾವು ಏನು ಆರ್ಡರ್ ಮಾಡಿರ್ತೀವಿ ಅವು ಅವು ಅಷ್ಟೇ ಮಾಡಬೇಕು, ಬೇರೆ ಯಾವರೇ ಬಂದಿದ್ದು ಮಾಡ್ಲಿಕ್ಕೆ ಹೋಗಬಾರ್ದು. ಸುರಕ್ಷಿತ ಐತಿ ಯು ಪಿ ಐ, ಏನು ನಾವು ಈಗ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕಿದ್ದೀವಿ, ಇಡೀ ಜಗತ್ತಿನಾಗೆ ಒಂದು ವಿಶಿಷ್ಟವಾದ ಒಂದು ಸಿಸ್ಟಮ್ ನಮ್ಮ ಭಾರತದವ್ರು ಕಂಡುಹಿಡ್ದಾರೆ, ಈಗ ಇದು ಪ್ರಚಲಿತ ಆಗ್ಲಿಕ್ಕದ, ಸುರಕ್ಷಿತ ಅದ, ಆದರೂ ನಾವು ಜಾಗೃತರಾಗಿರ್ಬೇಕು.
0: ಆದರೆ ನಮಗೆ ಗೊತ್ತಿಲ್ಲದ ಸ್ಥಳಕ್ಕೆ ನಾವು ಹೋದಿವಿ, ಅಲ್ಲಿ ಸ್ಕ್ಯಾನ್ ಮಾಡಬೇಡ್ರಿ ಅಂತಾರಲ್ಲ, ಅದು ಹೆಂಗೆ?
2: ಅಲ್ಲಿ ಅಧಿಕೃತವಾದ ಹೋಟೆಲ್ಗಳು ಅದು ಇದ್ದು ಅಂದರೆ ಏನೂ ಇಲ್ಲ, ಯಾವುದೋ ಒಂದು ಅನಧಿಕೃತ ವ್ಯಕ್ತಿ ಸುಮ್ಮನೆ ಏನೋ ಹೋಗ್ತಾ ಇದ್ದ ಅಥವಾ ಅವನು ಯಾರ ಕಡೆನೂ ಸ್ಕ್ಯಾನರ್ ಇತ್ತು ಅಂದ್ರೆ ಅವನು ಮಾಡ್ಲಿಕ್ಕೆ ಹೋಗ್ಬಾರ್ದು.
1: ಆಯ್ತಪ್ಪ ತಮ್ಮ, ನೀ ಬಂದು ಎಲ್ಲ ವಿಷಯ ಹೇಳ್ಕೊಟ್ಟಿ ನೋಡ, ಚಲೋ ಆಯ್ತು, ಬರ್ತ ಬಾ ಅವಾಗ ಅವಾಗ.
2: ಹ್ಞೂ ಬರ್ತಿರ್ತೀವಿ, ಆದರೂ ಇದೇನು ಘಟನೆ ಆಗೈತಿ ಇನ್ನು ಮ್ಯಾಗ ಆಗ್ಲಾರಂಗೆ ಎಲ್ಲರೂ ಜಾಗೃತಿ ವಹಿಸ್ರಿ, ಮಾವುಗಿಟ್ಟು ತಿಳಿಸಿ ಹೇಳ್ರಿ, ಇಲ್ಲಾಂದ್ರೆ ನಮ್ಮ ಬಲ್ಲಿ ಒಮ್ಮೆ ಕಳಿಸ್ರು ಒಂದಿನ, ನಾವೆಲ್ಲ ಹೇಳ್ತೀವಿ ಬಸಣ್ಣ ನಾವು ಕೂಡಿ.
1: ಅದೇ ಇವತ್ತು ಹೇಳ್ತಿದ್ರು ಖರೆ, ಅವರು ಮನೆಯಾಗಿಲ್ಲ, ಎಲ್ಲ ಹೊರಗೆ ಹೋಗ್ಯಾರ.
3: ಇಷ್ಟೇ ಕಳಿಸ್ರಿ, ಮತ್ತೆ ಚಾಪ ಮಾಡ್ತೀರಿ?
0: ಚಾಗಿಟ್ಟಿನಿ ಕುಡಿದು.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಭಾಗವಹಿಸಿದವರು ಮುತ್ತುರಾಜ್ ಎಲ್ಗಟ್ಟಿ, ಶೈಲಾ ಎರ್ನಾಳ್, ಸವಿತಾ ದೇಶ್ಮುಖ್ ಹಾಗೂ ರೇವಣ್ ಸಿದ್ ಚಾಂದಕೌಟೆ.
4: ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
1: ಹಲೋ, ಎಲ್ಲಿದ್ಯಪ್ಪ?
0: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ. ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
2: ಕಥೆ ಮುಗಿಯಿತೆ.
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
3: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
4: ಆಕಾಶವಾಣಿ ವಿಜಯಪುರ, ಸಮಯ 6:20. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ, ಸಮಯ 6:30 ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
2: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
1: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

0: ఏ పుట్టు
1: అలా ఈ లోడీలు ఏం తింది నోడు నేనుగాకి యా పుట్టు నన్ను కూడా మాతాడుదులని
2: ಹೊಸ
1: ಫ್ರಾಕು ಕೇಕು ಎಲ್ಲ ತಂದಿ ನೋಡಿಲೆ
2: ನೀ ತಂದು ಬೇಡ
1: ಯಾಕೆ ಅಷ್ಟೊಂದು ಬೇಸರ ನನ್ ಮೇಲೆ
2: ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ
1: ಏ ರಾಣಿ
2: ಬಿಡು ನನ್ ಕೈ ಬಿಡು ದೂರ ಸರಿ ಮನೆ ತುಂಬಾ ಚುಟ್ಟ ವಾಸನೆ ಸಾಕಾಗ ಹೋಗು ನೋಡಲ್ಲ ಪಪ್ಪು ಸೈತ ಮೊದ್ಲೋಗಿ
3: ನ್ಯೂಸ್ ಪೇಪರ್ ಎಲ್ಲೈತಿ ಕೊಡಿಲೆ
4: ಅದನ್ನ ಯಾಕಂಗ್ ಜಬರಿಸ್ ಕೇಳ್ತೀರಿ ಸಾವಕಾಶ ಕೇಳ್ರಲ್ಲ
3: ಏ ಎಷ್ಟ್ ಹೇಳ್ತೇನೆ ಅಷ್ಟ್ ಮಾಡ ಇಲ್ಲಾಂದ್ರೆ ಇಲ್ಲೋಡ ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ
4: ಅಯ್ಯೋ ದೇವ್ರ ಏನ್ ಮಾತಾಡ್ತೀರಿ ಹೊಡಿಸ್ಕೊಳ್ಳೋ ಅಂತ ಕೆಲಸ ನಾ ಏನ್ ಮಾಡೇನಿ
3: ವಾದ ವಾದ ಮಾಡ್ಬೇಡ ನನ್ ಜೊತೆ ಇಲ್ಲೋಡ ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ ಎಚ್ಚರಲ್ಲಿ
5: ಎಚ್ಚರ ನಿಮಗಿರ್ಲಿ ಯಜಮಾನ್ರ ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು ಅವಾಚ್ಯ ಶಬ್ದದಿಂದ ಬೈಯೋದು ಮಾನಸಿಕವಾಗಿ ಹಿಂಸೆ ಕೊಡೋದು ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ

0: ಮಾಡಬೇಕು?
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

0: ಆಕಾಶವಾಣಿ ವಿಜಯಪುರ, ಸಮಯ 6:35.07. ಈಗ ಕೇಳಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೆಸರು ಶ್ರೀಮತಿ ರೇಷ್ಮಾ, ಗಂಡ ಕುಮಾರ್ ಪವಾರ್, ವಯಸ್ಸು 25 ವರ್ಷ. ಇವರು ರೈಲು ನಿಲ್ದಾಣದಿಂದ ಕಾಣೆಯಾಗಿದ್ದಾರೆ. ಚಹರೆಪಟ್ಟಿ ಹೀಗಿದೆ: ದುಂಡು ಮುಖ, ನೀಟಾದ ಮೂಗು, ಗೋಧಿ ಮೈಬಣ್ಣ, ಸದೃಢ ಮೈಕಟ್ಟು, ಅಗಲವಾದ ಹಣೆ, ಸುಮಾರು ಎತ್ತರ 5 ಫೂಟ್ ಇರುತ್ತಾರೆ. ಬಿಳಿ ಬಣ್ಣ ಹೋಲುವ ಸೀರೆ ಧರಿಸಿದ್ದು ಇರುತ್ತದೆ. ಭಾಷೆ ಕನ್ನಡ, ಹಿಂದಿ, ಮರಾಠಿ, ಲಂಬಾಣಿಯನ್ನ ಮಾತನಾಡಬಲ್ಲರು. ಹಾಗೆ ಪ್ರದೀಪ್ ತಂದೆ ಕುಮಾರ್ ಪವಾರ್, ವಯಸ್ಸು 4 ವರ್ಷ. ಇವರು ವಿಜಯಪುರ ರೈಲು ನಿಲ್ದಾಣದಿಂದ ಕಾಣೆಯಾಗಿದ್ದಾರೆ. ಗುಂಡು ಮುಖ, ನೀಟಾದ ಮೂಗು, ಗೋಧಿ ಮೈಬಣ್ಣ, ಸದೃಢ ಮೈಕಟ್ಟು, ಸುಮಾರು ಎತ್ತರ 2 ಫೂಟ್ 5 ಇಂಚು ಇರುತ್ತಾರೆ. ನೀಲಿ ಬಣ್ಣದ ಟೀಶರ್ಟ್ ಧರಿಸಿದ್ದು ಇರುತ್ತದೆ. ಇವರು ಲಂಬಾಣಿ ಭಾಷೆಯನ್ನ ಮಾತನಾಡಬಲ್ಲರು. ಇವರ ಬಗ್ಗೆ ಮಾಹಿತಿ ಸುಳಿವು ಸಿಕ್ಕಲ್ಲಿ ವಿಜಯಪುರ ರೈಲ್ವೆ ಪೊಲೀಸ್ ಠಾಣೆಗೆ ತಿಳಿಸಿ. ಪ್ರಕಟಣೆ ಆಲಿಸಿದಿರಿ. ಆಕಾಶವಾಣಿ ವಿಜಯಪುರ, ಸಮಯ 6:37. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನು ಆಲಿಸಲಿದ್ದೀರಿ.
1: ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ. ಆನಂತರ 6:40 ಪ್ರದೇಶ ಸಮಾಚಾರ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: Moru College nalli
2: chintis bedi
1: fees nodu.
3: Hey, yen samachara? Enaitu?
2: Fees na tension.
3: Rahul na bank account idiyalla. So, raste clear. Bank ninda agathe iruvavarige student education loan easily sigutte. Adra loan 4 lakh rupay varige no collateral. Adelli sweets.
4: RBI helutte
5: prarambhisi sariyagi financially smart agi.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಉದ್ಯೋಗಿಗಳಾಗುವ ಬದಲು ಉದ್ಯೋಗದಾತರಾಗಿ ಯುವಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಬರ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಅಗತ್ಯ ಕ್ರಮ, ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ. ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆ ಸೆಳೆಯಲು ಎಂಬಿ ಪಾಟೀಲ್ ನೇತೃತ್ವದ ನಿಯೋಗ ಫ್ರಾನ್ಸ್ ನೆದರ್ಲೆಂಡ್ಸ್ಗೆ ಭೇಟಿ. ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಸಚಿವ ಕೆಜೆ ಜಾರ್ಜ್ ಚಾಲನೆ. ರಾಜ್ಯದಲ್ಲಿರುವ ಪ್ರತಿಭಾವಂತ ಮಾನವ ಸಂಪನ್ಮೂಲ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ರಾಜ್ಯದ ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಕಲಿಯಬೇಕು. ಅವರು ಕೇವಲ ಉದ್ಯೋಗಿಗಳಾಗುವುದಲ್ಲ, ಉದ್ಯೋಗದಾತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ನಡೆದ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜ್ಞಾನದ ಮೇಲಿನ ಹೂಡಿಕೆ ಪ್ರತಿಯೊಬ್ಬರಿಗೂ ಅತ್ಯುತ್ತಮ ಆಸ್ತಿಯಾಗುತ್ತದೆ. ಮಾನವನಿಗೆ ಎಲ್ಲೆಗಳಿವೆ, ಆದರೆ ಜ್ಞಾನಕ್ಕೆ ಎಲ್ಲೆಗಳಿಲ್ಲ ಎಂದು ಹೇಳಿದರು. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ರಾಜಾರಾಮ್ ಮೋಹನ್ ರಾಯ್ರಂತಹ ನಾಯಕರು ವಿದೇಶದಲ್ಲಿ ಓದಿ ಭಾರತವನ್ನು ಮುನ್ನಡೆಸಿದ್ದಾರೆ. ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯದ ಮಕ್ಕಳಿಗೆ ಅಧ್ಯಯನಕ್ಕೆ ಕರ್ನಾಟಕ ಸರ್ಕಾರ ಅವಕಾಶ ಕಲ್ಪಿಸಿದೆ. ಈ ಕಾರ್ಯಕ್ರಮದಲ್ಲಿ 80 ಹೆಚ್ಚು ವಿಶ್ವವಿದ್ಯಾಲಯಗಳು ಭಾಗವಹಿಸಿದ್ದು 300 ಹೆಚ್ಚು ವಿಷಯಗಳಲ್ಲಿ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಿಂದ ವಿಶೇಷ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ. ವಿವಿಧ ಬ್ಯಾಂಕ್ಗಳು 2 ಕೋಟಿ ರೂಪಾಯಿಗಳವರೆಗೂ ಸಾಲ ಸೌಲಭ್ಯ ನೀಡುತ್ತಿವೆ. ರಾಜ್ಯದ ವಿದ್ಯಾರ್ಥಿಗಳು ಈ ಅವಕಾಶ ಸದುಪಯೋಗಪಡಿಸಿಕೊಂಡು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದರು. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಎದುರಾಗಿದ್ದು, ರಾಜ್ಯ ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ದತೆ ಮಾಡಿಕೊಂಡಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಹಲಗೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮಳೆಯ ತೀವ್ರ ಕೊರತೆ ಎದುರಾಗಿದ್ದು ಅಂತರ್ಜಲ ಮಟ್ಟವು ಕುಸಿದಿದೆ. ಪ್ರಕೃತಿಯ ವಿಕೋಪಕ್ಕೆ ಯಾರೂ ಹೊಣೆಯಾಗಲು ಸಾಧ್ಯವಿಲ್ಲ. ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದೆ ಎಂದು ಹೇಳಿದರು. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ 108 ಕುಸಿದಿದ್ದು ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ. ಕುಡಿಯುವ ಉದ್ದೇಶಕ್ಕಾಗಿ ಈಗಾಗಲೇ ನೀರು ಹರಿಸಲಾಗುತ್ತಿದ್ದು ಕೆರೆಕಟ್ಟೆಗಳನ್ನು ತುಂಬಿಸುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ನಾಟಿ ಅವಧಿ ಮುಗಿದಿದ್ದು ರಾಜ್ಯದಲ್ಲಿ ಈ ವೇಳೆಗೆ 90% ಬಿತ್ತನೆ ಬೀಜ ವಿತರಣೆಯಾಗಬೇಕಿತ್ತು. ಆದರೆ ಮಳೆಯ ಕೊರತೆಯಿಂದ ಬೆಳೆ ಬೆಳೆಯಲು ರೈತರು ಹಿಂದೆಟ್ಟು ಹಾಕುತ್ತಿರುವುದರಿಂದ 20% ಮಾತ್ರ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ನ್ಯಾಯಾಲಯದ ಆದೇಶದಂದೇ ಕೆಆರ್ಎಸ್ ಅಣೆಕಟ್ಟೆಯಿಂದ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ. ನೀರು ಬಿಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ, ವಿರೋಧಗಳು ಸಹಜ. ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಬೇಕು, ಜೊತೆಗೆ ಕಾನೂನನ್ನು ಪಾಲಿಸಬೇಕು ಎಂದರು. 50 ನಂತರ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಜನವರಿಯಲ್ಲಿ ಇನ್ನೂ ಭೀಕರ ಪರಿಸ್ಥಿತಿ ಎದುರಾಗುವ ಆತಂಕ ಇದೆ. ಆದ್ದರಿಂದ ಕೃಷಿ ಅಧಿಕಾರಿಗಳನ್ನು ತಂಡವಾಗಿ ಆಯಾ ಜಿಲ್ಲೆಗೆ ಕಳುಹಿಸಲಾಗುತ್ತಿದ್ದು ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ಗುರಿಯೊಂದಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ನಾಳೆಯಿಂದ ಇದೇ ಶುಕ್ರವಾರದವರೆಗೆ 5 ಕಾಲ ಫ್ರಾನ್ಸ್ ಮತ್ತು ನೆದರ್ಲೆಂಡ್ಸ್ಗೆ ಭೇಟಿ ನೀಡಲಿದೆ. ನಿಯೋಗದಲ್ಲಿ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಸೆಲ್ವಕುಮಾರ್,

0: ಆಯುಕ್ತೆ ಖುಷ್ಬು ಗೋಯಲ್, ಕೆಐಎಡಿಬಿ ಸಿಇಒ ಗೋವಿಂದ ರೆಡ್ಡಿ, ಮುಖ್ಯಮಂತ್ರಿಗಳ ಉಪ ಕಾರ್ಯದರ್ಶಿ ಆರ್ ಯತೀಶ್ ಸೇರಿದಂತೆ ಇತರ ಅಧಿಕಾರಿಗಳು ಇದ್ದಾರೆ. ಫ್ರಾನ್ಸ್ನಲ್ಲಿ ಎಲ್ಎಫ್ಬಿ ಗ್ರೂಪ್, ಇನ್ವಿಟ್ರೋ ಬಯೋಮೆರಿಕ್ಸ್, ಹಚಿನ್ಸನ್, ಸಾಫ್ರಾನ್, ಥೇಲ್ಸ್, ಲೀಸಿ, ಜಿಕ್ಯಾಟ್, ಸೋಮ್ಫಿ, ಮೆಕಾಕ್ರೋಮ್, ಸೆವೆನ್ಸಿಯಾ, ಆರ್ಕೆಮಾ ಮುಂತಾದ ಕಂಪನಿಗಳೊಂದಿಗೆ ಬಂಡವಾಳ ಹೂಡಿಕೆ ಕುರಿತು ಮಾತುಕತೆ ನಡೆಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಇದೇ 10 ಮತ್ತು 11ರಂದು ನೆದರ್ಲೆಂಡ್ಸ್ನಲ್ಲಿ ನೆಕ್ಸ್ಪೀರಿಯಾ, ರಾಯಲ್ ಡಿ ಹ್ಯೂಸ್, ರಾಯಲ್ ಬೋಸ್ಕಾಲಿಸ್, ರಾಹೆಲ್ ಸಿಂಕ್ವಲ್ಸ್, ಪರ್ಫೆಟಿ ವ್ಯಾನ್ ಮೆಲ್ ಕಂಪನಿಗಳೊಂದಿಗೆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತು ಚರ್ಚಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯದಲ್ಲಿ ಹೊಸ ಚಿಂತನೆಯನ್ನು ಹುಟ್ಟುಹಾಕಿದ ನಾಯಕ. ಅಹಿಂದ ಹೋರಾಟದ ಮೂಲಕ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಜಾತಿಗಳಿಗೆ, ಧ್ವನಿ ಇಲ್ಲದ ಸಮುದಾಯಗಳಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಆಯೋಜಿಸಿದ್ದ ರಜತ ಮಹೋತ್ಸವ ಹಾಗೂ ಹಿಂದುಳಿದ ಜಾತಿಗಳ ಬೃಹತ್ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟವು ಕಳೆದ 25 ವರ್ಷಗಳಿಂದ ಹಿಂದುಳಿದ ಸಮುದಾಯಗಳಿಗೆ ಧ್ವನಿಯಾಗಿ, ಹೋರಾಟಕ್ಕೆ ಶಕ್ತಿಯಾಗಿ, ಸರ್ಕಾರದಲ್ಲಿ ಸಿಗಬೇಕಾದ ಸವಲತ್ತುಗಳ ಲಭ್ಯವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಸಿದ್ದರಾಮಯ್ಯ ಅವರು ಕಷ್ಟದಲ್ಲಿರುವ ಸಮುದಾಯಗಳಿಗೆ ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿ ಕಲ್ಪಿಸುವ ಉದ್ದೇಶದಿಂದ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಗ್ಯಾರಂಟಿ ಯೋಜನೆಗಳನ್ನು ಪರಿಚಯಿಸಿ ಸಮರ್ಪಕವಾಗಿ ಜಾರಿಗೊಳಿಸಿದರು ಎಂದು ಡಾ ಜಿ ಪರಮೇಶ್ವರ್ ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷ ಗಮನ ಹರಿಸಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಫ್ಲಾಗ್ ಬೀಚ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಪ್ರಮುಖ ರೂಪುರೇಷೆಗಳನ್ನು ಸಿದ್ದಪಡಿಸಲಾಗಿದೆ ಎಂದು ಹೇಳಿದರು. ಕರಾವಳಿಯಲ್ಲಿ ಕ್ರೂಸ್, ಟೂರಿಸಂ, ಜಲಕ್ರೀಡೆಗಳು, ಸಿಆರ್ಜೆಡ್ ನಿಯಮಗಳ ಸರಳೀಕರಣ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಮಹತ್ವದ ಚಿಂತನೆ ನಡೆಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅರಣ್ಯ ವ್ಯಾಪ್ತಿಯಲ್ಲಿ ಪಶ್ಚಿಮಘಟ್ಟ ಶ್ರೇಣಿ ಹಾಗೂ ಶೋಲಾ ಪರ್ವತಗಳಲ್ಲಿ ಅಪರೂಪಕ್ಕೆ ಕಂಡುಬರುವ ನೀಲಿ ಕುರಿಂಜಿ ಜಾತಿಯ ಸಣ್ಣ ಅರಳೆ ಹೂಗಳು ಅರಳಿ ನಿಂತಿವೆ. ಇಲ್ಲಿನ ಬಾವಿಕೊಂಡ ಅರಣ್ಯ ಭಾಗ ಹಾಗೂ ನೇತ್ರಾವತಿ ಗಡಿಕಲ್ ಚಾರಣ ಮಾರ್ಗದ ಅರಣ್ಯಗಳ ಸುತ್ತಮುತ್ತ 100 ಎಕರೆ ಪ್ರದೇಶದಲ್ಲಿ ಅಲ್ಲಲ್ಲಿ ಈ ಪುಷ್ಪಗಳು ಅರಳಿವೆ. 3-6 ವರ್ಷಗಳ ಅವಧಿಯಲ್ಲಿ ಈ ಹೂಗಳು ಅರಳುವ ಸಾಧ್ಯತೆ ಇದೆ. ಪ್ರಸ್ತುತ ಕುದುರೆಮುಖ ಅರಣ್ಯ ಭಾಗದ ಬೆಟ್ಟದ ಮೇಲೆ ಹೂಗಳು ಅರಳಿವೆ. ಸಾಕಷ್ಟು ವಿಸ್ತೀರ್ಣದಲ್ಲಿರುವ ಹಸಿರು ಬೆಟ್ಟಗಳಲ್ಲಿ ನೀಲಿ ಬಣ್ಣದ ಈ ಹೂಗಳು ಆಕರ್ಷಿತವಾಗಿವೆ. ಈಗಾಗಲೇ ಪ್ರವಾಸಿಗರು ಹೂಗಳ ಸೌಂದರ್ಯ ಸವಿಯಲು ಆಗಮಿಸುತ್ತಿದ್ದಾರೆ. ಚಾರಣ ಮಾರ್ಗದಲ್ಲಿ ಬರುವವರು ಅರಣ್ಯ ಇಲಾಖೆಯ ಅನುಮತಿ ಪಡೆಯಬೇಕು ಎಂದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರ ಸಂಘ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಅಲ್ಯುಮಿನಿ ಅಸೋಸಿಯೇಷನ್ ವತಿಯಿಂದ ಕೃಷಿ ಉತ್ಪನ್ನಗಳಿಂದ ಎಥನಾಲ್ ಉತ್ಪಾದನೆ ಬಳಕೆ ರೈತರಿಗೆ ಹೇಗೆ ಸಹಕಾರಿ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ವೆಟರ್ನರಿ ಕಾಲೇಜು ಪಕ್ಕದ ಅಲ್ಯುಮಿನಿ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಾಳೆ 11 ಗಂಟೆಗೆ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ. ಮಹಾರಾಷ್ಟ್ರ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು, ಎಥನಾಲ್ ಉತ್ಪಾದನಾ ಘಟಕದ ಸಂಶೋಧಕರು, ಎಥನಾಲ್ ಉತ್ಪಾದನೆಯಲ್ಲಿ ಸಂಶೋಧನೆ ಮಾಡಿರುವ ಪರಿಣಿತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲಿದ್ದಾರೆ. ಯುವಜನತೆ ಓದಿನ ಜೊತೆಗೆ ಕ್ರೀಡೆಯಲ್ಲೂ ಹೆಚ್ಚಿನ ಆಸಕ್ತಿ ವಹಿಸಬೇಕು. ಯುವ ಕ್ರೀಡಾಪಟುಗಳು ಸಾಧನೆ ಮಾಡಿದಲ್ಲಿ ರಾಜ್ಯ, ರಾಷ್ಟೀಯ ಕ್ರೀಡಾ ಕ್ಷೇತ್ರದಲ್ಲಿಯೂ ಖ್ಯಾತಿ ಗಳಿಸಬಹುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ಸಲಹೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲುವಿನಲ್ಲಿ ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು,

0: ಯುವಜನತೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಲು ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದರು. ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಇಡೀ ದೇಶದಲ್ಲೇ ಕ್ರೀಡಾ ಜಿಲ್ಲೆಯಾಗಿರುವ ಕೊಡಗಿನಲ್ಲಿ ಇಂತಹ ಕ್ರೀಡಾಕೂಟ ನಡೆಯುತ್ತಿರುವುದು ಇಲ್ಲಿನ ಜನರ ಕ್ರೀಡಾ ಮನಸ್ಥಿತಿ ಹಾಗೂ ಕ್ರೀಡೆಗೆ ನೀಡುವ ಪ್ರೋತ್ಸಾಹಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಗರಿಷ್ಠ ತಾಪಮಾನ 32 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗಿಗಳಾಗುವ ಬದಲು ಉದ್ಯೋಗದಾತರಾಗಿ ಯುವಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಬರ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಅಗತ್ಯ ಕ್ರಮ, ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ. ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆ ಸೆಳೆಯಲು ಎಂಬಿ ಪಾಟೀಲ್ ನೇತೃತ್ವದ ನಿಯೋಗ ಫ್ರಾನ್ಸ್ ನೆದರ್ಲ್ಯಾಂಡ್ಸ್ಗೆ ಭೇಟಿ. ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಸಚಿವ ಕೆಜೆ ಜಾರ್ಜ್ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಸುಧಾರಿಸ್ಕೋ
2: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ ಗೆ ಮಾಡಿ ಬೈ ಬೈ.
2: RBI ಹೇಳುತ್ತೆ
4: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಇದು ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:50.
6: ಆಕಾಶವಾಣಿ ವಿಜಯಪುರ, ಸಮಯ 6:51:14. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಕಿಸಾನ್ ವಾಣಿ.
7: ಆಕಾಶವಾಣಿ ವಿಜಯಪುರ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
6: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
5: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ

0: ಮೂರು ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಈಗ ಕೇಳಿ ಜಾನಪದ ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಕಟ್ಟಿ ಗ್ರಾಮದ ಶಾಂತವ್ವ ಮಾದರ್ ಮತ್ತು ತಂಡದವರಿಂದ ಶ್ರೀಕೃಷ್ಣ ಪಾರಿಜಾತ, ಇದರಲ್ಲಿ ಗವಳಗಿತ್ತಿ ಸನ್ನಿವೇಶ.

గోవర్ధన ఉద్ధారణం కంస చేదంగములవాణి హరణం.

またねー。ま

0: ಹೊರಗೆ ಕಡಿದು ನಮ್ಮ ಹೃದಯ ಕಮಲದೊಳ ಮಾಡ್ತಾನ.
1: ಏನಮ್ಮ ಈ ಒಲಿಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರೇನು?
2: ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದ್ರೆ ನಾವು
1: ಇಲ್ಲಿ ಯಾರ ತೊಂಟೆ ಕಾಣಿಸಂಗಿಲ್ಲ,
2: ಯಾರು ಕೊಡುವಂತೆ ಕಾಣಿಸೋದಿಲ್ಲ.
1: ನಾವು ಮುಂದಿನ ಹೋಗುವ
2: ತಿರುಗಣ್ಣ ನಮ್ ಕಾಲ ಕಸೂಲ ತೀರಾ ಅಷ್ಟವಾದಾಗ್ಬಿಟ್ಟಿನ.
1: ಏನಮ್ಮ ಈ ಒಲಿಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರೇನಮ್ಮ?
2: ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದ್ರೆ ನಾವು
1: ಇಲ್ಲಿ ಯಾರು ತಗೊಂತಿ ಕಾಣಿಸಂಗಿಲ್ಲ,
2: ಯಾರು ಕೊಡೋರ ಕಾಣಿಸೋಲ್ರು.
1: ಈ ಓಣಿ ಹಾಳದ
2: ಎಲ್ಲ ಹಾಗಾಗ್ಯದ,
1: ಈ ಓಣಿ ಹಾಳದ
2: ಎಲ್ಲ ಹಾಗಾಗ್ಯದ.
1: ನೀ ಯಾರು?
2: ನೀ ಯಾರು?
1: ನೀ ಯಾರು?
3: ಅಲ್ಲ ನಾ ಯಾರ ನೀ ಯಾರ?
2: ಹೌದ್ರಿ,
3: ನಿಮಗಿಬ್ಬರಿಗೆ ಆಧಾರ ಐತೇ ಇಲ್ಲೋ?
2: ಇವತ್ತಿಗೆ ನಮಗೆ ಆಧಾರ ತಪ್ಪಿ ಆರು ದಿವಸ ಆಯ್ತು. ನೀವು ಅಲ್ಲಿಂದ ಇಷ್ಟ ಹೊಸಾನ್ಲೇ ಬಂದ್ರಿಲ್ಲ, ನೀವ್ ಎದಕ್ಕೆ ಬಂದ್ರಿ?
3: ನೋಡ್ರಿ ಇಲ್ಲಿ ಬ್ಯಾಡ ನಿಮ್ ಜಗಳ.
2: ಮತ್ತೆಲ್ಲಿ
3: ಈ ಊರಿಂದ ಕರ್ಕೊಂಡು ಹೋಗಿ, ಊರಿಂದ ಒಂದು ಸಾಲ ಇರ್ತದ, ಸಾಲಿಯಿಂದ ಹೋದ
2: ಹೋಗಿ
3: ನಿಮ್ನಿಬ್ಬರನ್ನು ಕೂರ್ಚಿ
2: ಕೂರ್ಸಿ
3: ಆಧಾರ್ ಖರ್ಚ್.
2: ನನ್ನ ಆಧಾರ್ ತನಗ ನೆಲೆ ಇಲ್ಲ,
1: ಮಂದಿನ ಆಧಾರ ಕಚ್ಚಾಕ್ ಬಂದ
2: ಹೆಚ್ಚಾದ್ರೆ ಜಗತ್ತಿನೊಳಗ.
1: ಹೌದಿಲ್ಲ
2: ಮೊದಲು ನಾನು ಕೇಳಿದ್ದಾಗದ.
1: ಇಲ್ಲಮ್ಮ ನಾನು ಕೇಳಿದ್ದಾಗದ, ನೀನು ಯಾರು ಅಂತ ಹೇಳಿ?
2: ಅಮ್ಮ ನಾವು ಮೊದಲು ದೊಡ್ಡ ಹೆಸರಿನವರು ಇದ್ವು.
1: ಅವಾಗ
2: ನನಗೆ ದೂತಕ ಸ್ತ್ರೀಯರು ಅವಾಗಂತಿದ್ರು
1: ಅಂತ ಇದ್ರು.
2: ಏನ ಬರುವಂತ ಕಾಲಮಾನ ಪರಿಸ್ಥಿತಿ ಕೆಟ್ಟು
1: ಕೆಟ್ಟು
2: ನಮ್ಮದು ಎಲ್ಲ ಸ್ಥಿತಿ
1: ಹದಿಗೆಟ್ಟು
2: ಎಲ್ಲರೂ ನನಗೆ ದೂತೆ ದೂತೆ ದೂತಕಾಸ್ತ್ರಿ ಅಂತಾರ.
1: ಕರೆ
2: ಬಾಯಿ ಸ್ವಚ್ಛಿದ್ರೆ ದೂತೆ, ನಾಲಿಗೆ ಅಬ್ರತ್ತ ಬರೇ ದೂತೆ ಅಂತಾರ.
1: ಹೋಗ್ಲಿ ಬಿಡಮ್ಮ, ಒಟ್ಟು ನನಗ ದೂತೆ ದೂತೆ ಅಂತಾರಿಲ್ಲ,
2: ಇನ್ಮೇಲೆ ನನಗೆ ದೂತೆ ದೂತೆ ಅಂತಾರ. ಖರೆ ಏನ ಬರೇ ಹಾಯ್ ಹಾಯ್ ಅಂತ ಹಿಂಗೋದ್ರೆ ನೀನು ಯಾರು?
1: ನಾನು ಯಾರು ಅನ್ನೋದು ಗುರ್ತಾಗ್ಲಿಲ್ಲ.
2: ಗುರ್ತಿದ್ರೆ ನಾ ಯಾಕೆ ನಿನ್ ಕೇಳ್ತಿದ್ನೆ ಇವತ್ತ?
1: ಹೌದಮ್ಮ, ಏನಿಗೆ ರಾಧಾ ಮತ್ತು ರಾಧಾ ಅಂತ ಇದ್ದಾರಮ್ಮ.
2: ರಾಧಾ
1: ಏನಂತಾರು?
2: ರಾಜಕೀಯ ಶೋಧ ಮಾಡುವಂತ
1: ಶೋಧ
2: ಶೋಧ ಮೇಲೆ ಬಂದ
1: ಚೇಷ್ಟ ಮಾಡಬಾರ್ದಮ್ಮ. ನೀನು ನನ್ನ ಕೂಡ ಚೇಷ್ಟ ಮಾಡ್ಲಿಲ್ಲ.
2: ನಿನ್ನ ಕೂಡ ಚೇಷ್ಟ ಮಾಡ್ಲಿ,
1: ಚೇಷ್ಟ ಮಾಡಬಾರ್ದು.
2: ನಿನಗೆ ಸಂಬಂಧ
1: ಇಲ್ಲ, ಒಯ್ಯಾಟೂ ಇಲ್ಲ,
2: ಸೀರಿಯಸ್ ಯಾರಿಗಲ್ಲ.
1: ಏ ಏನ್ ಮಾತಾಡ್ತೀನಿ
2: ಮತ್ತೇನಂತ?
1: ಇದಲ್ಲ ಮತ್ತೇನಂತಾರೆ? ನನ್ನ ಕರೇನ ಏನಂತ ಇದ್ದಾರ?
2: ಹೇಳ್ಬಿಟ್ರೆ ಸಾಕ.
1: ಏನಿಗೆ ಗೌಳಿಗಿತ್ತಿ ಗೌಳಿಗಿತ್ತಿ ಅಂತಾರ? ಏ ಯಾವಕ್ಕೆ ಗೀತಿ
3: ಏನಂತಲ್ಲ?
1: ಹಾಗಲ್ಲ, ಗೌಳಿಗಿತ್ತಿ ಅಂತ ಇದ್ದಾರೆ.

0: ಗಿತ್ತಾರೊಳಗೆ ಏನಾರ ಮಾಹಿತಿ ರೀ?
1: ಗಿತ್ತಾರೊಳಗೆ ಮಾಸ್ತರ್ ನಾವ್ರಿ.
0: ಇರ್ಲಿಪ್ಪ, ಜಗತ್ತಲ್ಲಿ ಎಷ್ಟು ನಮೂನಿ ಗಿತ್ತಾರ ಇದ್ದಾರು?
1: ಬಹಳ ನಮೂನಿ ಇದ್ದಾರೆ.
0: ಬಹಳ ನಮೂನಿ ಬೇಕಾಗಿಲ್ಲ,
1: ಬೇಕಾಗಿಲ್ಲ,
0: ಮೂರ್ನಾಲ್ಕು ನಮೂನಿ ಹೇಳ್ಬಿಡ.
1: ಹೀಗಂದ್ರಿ?
0: ಹೌದ್ರಿ.
1: ಮೊದಲಿಗೆ ಬಂದ ಮೊದಲಿಗಿತ್ತಿ,
0: ಮೊದಲಿಗೆ ಬಂದಾಕಿ ಮೊದಲಿಗಿತ್ತಿ, ಹೊಸದಾಗ ಬಂದಾಕಿ
1: ಹೊಸಮಾಲಿಗಿತ್ತಿ,
0: ಚಾಲು ಆಗಲಿ
1: ಕಳಸಿಗಿತ್ತಿ,
0: ಕಳಸಿಗಿತ್ತಿ
1: ಕುಂಟಲಿಗಿತ್ತಿ. ಮತ್ತ ನೀವಿಬ್ರು ಕೂಡ ಏನೀಗ ನನ್ನ ಕಳಿಸಿ ಕೇಳ್ತಿಲ್ಲ, ಇದು ತುಟ್ಟಿದ ಬಾಳದ.
0: ಅದ್ಯಾವುದು?
1: ಅದು ನಿಮ್ಮಂತ ಪಾತ್
2: ಚೇಷ್ಟ ಮಾಡಬೇಡ ಅಮ್ಮ.
0: ಏನ್ ಹೇಳಿ ಹೋದ್ರಲ್ಲ,
2: ಏನಂದ್ರು
0: ಗಿತ್ತಿ ಬಗ್ಗೆ ಗಿತ್ತು ನೀ ಎಂತ ಗಿತ್ತಿ
2: ಸೇತ್ಯ ನೋವು ಅಂತವ್ರಲ್ರಿ
0: ಅಂತ ಕೆಲ ನಿನ್ ಮಗ ನೋಡಿದ್ರು ಗುರ್ತಾಗಿತ್ತು.
2: ಹೌದಲ್ಲ, ನಾವು ಎಂತವ್ರು? ಹಾಲು ಮೊಸರು ಮಾರ್ತಕ್ಕಂತ ಊಚ ಕುಲದ ಗೌಳಿ ಗಿತ್ತಿದ್ದೀನಿ. ಏನ್ ಮಾತಾಡ್ತಿ? ಹೆಚ್ಚಿನ ಕುಲದ ಗೌಳಿ ಗಿತ್ತಿ
0: ಅಂದ್ಮೇಲೆ ಏನಂತಂದಿಮ್ಮ?
2: ಯಾವ ಹೊತ್ತು ಎಲ್ಲ
0: ಹಗಲಿ ರಾತ್ರಿ ಕೂಡ್ಸೆ?
2: ಹಾಗಲಮ್ಮ, ನಾನು ತಂದಂತ ಸಾಹಿತ್ಯಗಳು ಏನೇನು?
0: ಹಾಲು,
2: ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ಸಾಹಿತ್ಯ ತಂದ ಇದ್ದೀನಿ.
1: ದೊಡ್ಡ ಸಾಹುಕಾರ್ತಿ, ನಮಸ್ಕಾರ.
0: ಈ ಗೌಳಗಿತ್ತು ನಿಮ್ ಮುಂದೆ ಹೇಳ್ತೇನ್ರಿ. ದೊಡ್ಡ ಸಾಹುಕಾರ್ತಿ,
1: ದೊಡ್ಡ ದೌಳಕ್ರಿ.
0: ಇಪ್ಪ ನಿನಗೇನ್ ಗುರ್ತಾತು?
1: ಯಪ್ಪ ಈಕೆ ಮನಿ ಮೂಲಿ ಮೂಲಿ ಹೋಗಿ ನೋಡಿ ಬಂದನ.
0: ಯಾವಾಗ ಹೋಗಿದ್ದೀಪ?
1: ಯಪ್ಪ ಅವಾಗ ಅವಾಗ ಹೋಗಿರ್ತೇನೆ ಅವ್ರ ಮನೆಗೆ.
0: ಮೂಲಿ ಮೂಲಿಗೆ ಏನ್ ಹೊಟ್ಟಾಳು?
1: ಮೂಲಿ ಮೂಲಿಗೆ ಹೊಟ್ಟಾಳೆ,
0: ಹೊಟ್ಟಾಳು,
1: ಹೊಟ್ಟಾಳು ಅಲ್ಲ, ಗೊಂಜಾಳ ಲಂಡ.
2: ಚೇಷ್ಟ ಮಾಡಬಾರ್ದು.
0: ಹೆಚ್ಚಿನ ಕುಲದ ಗೌಳಗಿತ್ತಿ ಅಂತ ಹೇಳ್ತಿ?
2: ಹೌದಮ್ಮ.
0: ಹೌದ್ರಿ,
2: ಆದ್ರೆ
0: ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದಿ? ಏನು ಕಾಣವಲ್ಲ ನನಗಿಲ್ಲ.
2: ಅಲ್ಲಾಕ ನೋಡ್ತೀನಿ ನನ್ನ ತಲೆ ಮೇಲೆ.
0: ಯಾರ ತಲೆ ಮೇಲೆ?
2: ಯಾರ ತಲೆ ಮೇಲೆ? ಯಾಕ ನನ್ನ ತಲೆ ಮೇಲವ?
0: ಮಂದಿ ನೋಡು, ಇನ್ನು
2: ಬರುದ್ರಾಗಿದ್ದಾರೆ.
0: ಒಂದು ಭವಿಷ್ಯ ತಂದಿ.
2: ಏನವು?
0: ಅಲ್ಲ ಹಾಲು
2: ಹೌದು.
0: ಅವ್ರು ದೊಡ್ಡವ್ರನ್ನ ಬಿಡು,
2: ಬಿಡು ಬಿಡು.
0: ಮುಂದ್ಕೊಂತಾರ ಒಂದ್ ಯಾರು ಹುಡುಗರು ಸಣ್ಣ ಹುಡುಗರು ಕಂತ ನೋಡಿದ್ರೆ.
2: ಏನ್ ಮಾತಾಡ್ತು ನೀನು?
0: ಪಾತ್ರಿ ಆಡದವಲ್ಲ.
2: ಹೌದಮ್ಮ, ಎರಡು ಪಾತ್ರಿ ತಂದದ್ ಕರೆ ಇದೆ. ಹಾಗಲ್ಲ ದೋತಿ,
3: ಕೆಳಗಿನ ಪಾತ್ರೆಯಲ್ಲಿ ಹೆಣ್ಣು ಅವ
0: ಎದ್ರು?
3: ಹೆಣ್ಣು
0: ನಾಲಿಗೆ ತಲಗುಂಬ.
2: ನಾನು ನಿಂದು ನೀ ಮಾಡಿಸ್ಕೊಂಬ.
0: ಅಲ್ಲ
2: ಹೆಣ್ಣು ಅಂದ್ರೆ ಏನು?
0: ಹೆಣ್ಣು ಅಂದ್ರೆ ನಾಲ್ಕಾರು ಮಂದಿ ಊಟ ಮಾಡ್ತಾರೆ. ಎಲ್ಲ ಬಿಟ್ಟು ಹೆಣ್ಣು ಅಂದ್ರೆ ಏನಮ್ಮ?
2: ನೋಡಮ್ಮ, ನಿಮಗೆ ತಿದ್ದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಹೆಮ್ಮೆ ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತ ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿನ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು.
0: ಸೊಕ್ಕಿನಿಂದ ಬಂದಿರಿ, ನೀ ಅಪಾನ ಮಾಡಿಸ್ಕೊಡ್ತಿದ್ದೆ.
2: ಇಲ್ಲ ಇಲ್ಲ,
0: ಬಹಳ ಭಕ್ತಿಯಿಂದ
2: ಬಂದಿ
0: ಊರ ಜನರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಹಾಲು ಮಾತ್ರ ವ್ಯಾಪಾರ ಮಾಡ್ಲಿಕ್ಕೆ ಬಂದಿ. ನೀನು ತಮಗೆ ತಲೆಗೆಡಿಸು ಆಮೇಲೆ ನನಗೆ ಕೇಳ.
2: ನಾನೆಲ್ಲ ಇರ್ತೀನಿ ಕರೆ, ಸ್ವಲ್ಪ ಮದ್ದತ್ತಾವೇನು?
0: ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ನಾಗ.
2: ಹಾಗಲ್ಲ, ಸ್ವಲ್ಪ ಆಸ್ತ್ರ ಒಂದೇ. ನೀನು
0: ಯಾರಿಗೆ?
2: ನನಗೆ. ಈಗ ಏನ್ ಮಾಡ್ತೆ?
0: ಏನು ಮಾಡೋದು?
2: ಆಸ್ತ್ರ ಒಂದಿ. ನೀನು ನನಗೆ ಈಗ ಏನ್ ಮಾಡ್ತೆ? ಸ್ವಲ್ಪ ಬಾಂಡಿ ಕಂಟಾರ ನೋಡು. ಯಾಕೆ
0: ಕಂಟದ ಸಾಬರಿಗೆ ಬರ್ತೀರಿ?
2: ಏನಾತೀಗ
0: ಮಾಡ್ಬೇಡ.
2: ಏನಂತ? ಬೇಕಾದಲ್ಲಿ ತಿರುಗಾಡ
0: ಬಿಟ್ಟಿ ಸೀದಾ ಹೋಗಿರ್ತಿ. ಮನೆಗೆ ಮೆಟ್ಟಿಗತ್ತಿದ್ದೀನಿ, ನೀನು ಬಾಳೆ ಹೋಗ್ರಿ.
2: ಹಾ, ನಿನಗಂತ ಇದ್ದಾರೆ.
0: ಒಂದು ಕಂಠ ಆತು, ಒಂದು ಕೊಳ್ಳೆ ಕರ್ಕೊಂಡು ಬಂದಿ
2: ಬಂದಿ.
0: ಮುಂದೆ ಕರಣೆ ಹೇಳ್ತಾರೆ.
2: ಕರಣೆ ಹೇಳೋದು
0: ಸೊಂಟನ ಮುರ್ದೇನಂದ
2: ದೇಶ ಮರ ಅಂದಾಗ ಬನ್ನಿ.
0: ಹಾಗಾದ್ರೆ ಬರ್ಲಿ ದೊಡ್ಡ ಕೊಡದಾಗ ಅಣ್ಣಿಗೆ ಸಕ್ ನಿಗಟ್ರಕ್ಕೆ
2: ಎಲ್ಲಿ ತಾರಡಿ
0: ಕಮರ್ ಕೈದ ಹೊಲಸೆ
2: ಒಟ್ಟ ಬಾಂಡಿ ಹಿಡಿದು.
0: ಇಷ್ಟು ಮೊದಲೇ ಹೇಳ್ತಂದ್ರೆ ಇಷ್ಟೆಲ್ಲ ಹಣಗಳ ಹಾಕಿತ್ತ
2: ಎಲ್ಲಿ ಹಿಡಿದಲ್ಲ?
0: ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ.
2: ಆಗಲಿ ಆಗಲಿ, ಹಿಡಿದೇನು
0: ನಿಂದು ನಾನು ಮುಟ್ಟ ಕೊಡೋಲ್ಲ.
2: ಏನಿಲ್ಲ, ಗಟ್ಟಿರಿ. ನಾನು ಬಾಂಡಿ ಬಿಡೋದಲ್ಲ. ಏನ್ ಮಾತಾಡ್ತೀನಿ ನೀನು?
0: ಸಿಟ್ಟಿ ಬರ್ತೀನಿ.
2: ಸಿಟ್ಟಿ ಬರುವಂತ ಮಾತಾಡ್ತಾರೆ.
0: ಸಸ್ಯ ಮರಣಂದ್ರು
2: ಅಂದ್ರೆ
0: ಸ್ಥಿರವಾಗಿರುವಂತಹ ತಲ ಯಾರು ತಂದಿಲ್ಲ.
2: ಯಾರ್ಯಾರು ತಂದೇ ಇಲ್ಲ?
0: ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ
2: ಇವೆಲ್ಲ ಮತ್ತೆ ನಿಂದು
0: ಮೊದಲ ಬಾಯಿ ಬಿಟ್ಟದ.
2: ಎಲ್ಲಮ್ಮ
0: ಮಂದಿ ತವ ಮಳೆ ಕೆಳಕ್ ಬಂದಿವ್? ಹಾಲು ಮಸ್ತ್ ವ್ಯಾಪಾರ ಮಾಡ್ಕೊಂಡು ನಿಮ್ ಊರಿಗೆ ಹೋಗಕ್ ಬಂದಿವ.
2: ಏನಿದೆ ಚೆಸ್ಟ್ ಹಸ್ತು ಹಾಲು ಮಸ್ತ್ ವ್ಯಾಪಾರ ಮಾಡಿಸ್ಕೊಡ್ತಾ ಇದ್ದು? ಹೈನು ಬಂದು ಎಂತಾದ್ ಮತ್ತೆ ಯಾತಾರು? ಯಾಗ ತಂದಿನಿ, ಯಾಗ ಕೊಡ್ತಾ ಇದ್ರಿ? ಹೇಳಿದ್ರಿ? ಆಗ್ಲಿ ಆಗ್ಲಿ ಆಗ್ಲಿ. ಓಂತ

0: sama keras. ದೂತ ಕೆಂದು ಹಾಗಲ್ಲಮ್ಮ ಆಕಳು ಯಾಕೆ ಅನ್ಬೇಕು ಆದ್ರೆ ಹೌದು
1: ಹಾಲಂದ್ರೆ ಅದಕ್ಕ ಪದಾರ್ಥ
0: ಆಯ್ತು
1: ಮಾಯಿನದ್ರ ಗಟ್ಟಿ ಪದಾರ್ಥ
0: ಗಟ್ಟಿ ಅಂದ್ರೆ ಏನು ಅಂದ್ರೆ ಇದಕ್ಕೆ ಬಿರ್ಸತ್ರಿ ನೀವು ಮೊಸರು ಆದ್ರೆ ಅದಮ್ಮ ಆದ್ರೆ ಚಲೋ ಅದ ಎಂತ ಆತ ಹಾ ಹಾ ಹ್ಯಾಕ್ ತಂದಿನಿ ಕೇಳಮ್ಮ.

0: ಮನೆಯಲ್ಲಿ ಹೆಪ್ಪು ಮುರಿದ್ರೆ ಹುಳಿ ಆಗ್ತತ ತಿಳ್ಕೊಂಡು ಇಲ್ಲ ಹೆಪ್ಪು ಮುರಿದಂತ ಮೊಸರು ಆಗೋದ ನೋಡಮ್ಮ ಯಾಕ ಹೌದಮ್ಮ ಅಲ್ಲ ಹೆಪ್ಪು ಮುರಿದ್ರೆ ಸಪ್ಪ ಆಗ್ತದನ ಏನ್ ಮಾಡ್ತಾರೆ
1: ದಿನಕ್ಕೆ ಎರಡು ಮೂರು ಮೂರು ಮನೆ ಬಿದ್ದ
0: ಹೌದೇನೆ ಎಲ್ಲಿ ನೀವ್ ಹ್ಯಾಗ ಮುರ್ತಾರಿ ನೀವು ಹೆಪ್ಪು ಮುರಿಬೇಕಾದ್ರೆ
1: ಮಂದಿ ಮನೆಗೆ ತಾಕೀತು ಮಾಡಿ ಬರ್ತೀವಿ
0: ಏನಂತ
1: ಮಕ್ಕಳು ಮರಿ ನಿಮ್ ಪಕ್ಕದಲ್ಲಿ ಇಟ್ಟು ಬರುತ್ತೆ
0: ಆಮೇಲೆ
1: ಬಂದು ಬಾಗಿಲ ಹಾಕಿ
0: ಹಾಕಿ
1: ಅಗಲಿ ಜಡದ ಇಬ್ರು ಇದ್ರ ಹೋದ್ರೆ ನಿಂದ್ರು
0: ಇಬ್ರು ಅಂದ್ರೆ ಯಾರು ಹೌದಾ
1: ಇಬ್ರು ಅಂದ್ರೆ ತಿಳ್ಕೊಂಡ್ಬಿಡ
0: ಆಗ್ಲಿ ಆಗ್ಲಿ ಆಗ್ಲಿ
1: ನಿಂತು ತಗೋದು
0: ತಗೊಂಡು ಬೇಸ್ಟ್ ಮಾಡ್ತಿ ನಿನ್ನ ಪದ್ಧತಿ ಬಹಳ ಚಂದ ಆಗ್ಲಿ
1: ಪದ್ಧತಿ
0: ಬೇಕಾಗಿಲ್ಲ ಆಯ್ತು
1: ಶ್ರೀಮಂತರು ಊಟ ಮಾಡೋ ಪದಾರ್ಥ
0: ಅಂದ್ರೆ
1: ಅಂದ್ರೆ ಬೇರೆ
0: ಏನ್ ಮಾತಾಡ್ತೀವಿ ಕನ್ನಡ ಮಾತಾಡ್ ಚಂದ ಬನ್ನಿ ಅದ ಅದ ಅದ ಚಲೋ ಅದ
1: ಹಾಲ ಮೊಸರು ಬನ್ನಿ
0: ಹೌದು
1: ಯಾರು ಊಟ ಮಾಡ್ತಾರೆ
0: ಯಾರು

0: ಹೌದು,
1: ಅವರಲ್ಲಿ ಸಾಕಷ್ಟು ಹಣ ಇರ್ತದೆ.
0: ಹೌದು,
1: ಅವರು ತೆಗೆದುಕೊಳ್ತಾರೆ, ಊಟ ಮಾಡ್ತಾರೆ.
0: ಹೌದಮ್ಮ,
1: ಸಭೆಯಲ್ಲಿ ಎಲ್ಲರೂ ಶ್ರೀಮಂತರಿದ್ದಾರೆ.
0: ಇಲ್ಲ ಇಲ್ಲ, ಇದ್ದಾರೆ ಹೋಗಿರ್ಬೇಕು. ಇಲ್ಲ ಇಲ್ಲ ಇಲ್ಲ, ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡ್ತಕ್ಕದಲ್ಲ. ಅಲ್ಲ,
1: ಹ್ಮ್,
0: ಮಜ್ಜಿಗೆ ಮಜ್ಜಿಗೆ ಅವ್ವ ಅಪ್ಪ ಬಂದ್ಯಪ್ಪ.
1: ಗೌಳಿ ಬಹಳ ಸೂಕ್ಷ್ಮ ಇದ್ದಾಳೆ. ಹೌದು, ಆ ಶೋಭಕ್ತ ಗೌಳಿ ಅವರು.
0: ಹೌದ್ರಿ,
1: ಮತ್ತವ್ರಿಗೆ
0: ಹೌದ್ರಿ, ದೊಡಪ್ಪ
1: ಶಭಾಷ್ ಬಂಟ ಮತ್ತ ಹಾಲ
0: ಸಿಗವ್ವ
1: ಬಂದ ನನ್ನ ಕೈಯಾಗ ಸಿಗವ್ವ
0: ಸಿಕ್ಕ ನೋಡಕ್ ಹತ್ತೇಳುವ. ಎಷ್ಟು ಜೋಡಿಗೇರಿ ಮಾಡಿರ ನೀವು
1: ಇಷ್ಟೆಲ್ಲ ಜೋಡಿಗೆ
0: ಇದ್ದದ್ದು
1: ಒಟ್ಟು ಕೂಡ
0: ಏ ಹಂಗೆ ಮಾಡ್ಬೇಡ್ರಿ, ಹೋಗ್ಲಿ. ನನ್ನ ಹತ್ತರ ಎರಡ್ ನಮ್ಮನೆ ಮಜ್ಜಿಗವ ಕರಿಬಿಳು ಯಾರು ತಂದ್ ನೋಡಿ, ನೀನ್ ಕುಡ್ದು ಆಗಲ್ಲ. ಸಾರ ಮಜ್ಗಿನೂ ತಂದನ, ಒಗ್ಗರಣೆ ಕೊಟ್ಟಂತ ಮಜ್ಗಿನ ಅವ.
1: ಹ್ಮ್,
0: ಬೇಕಾಗಿಲ್ಲ ಆಗ್ಯದ. ಹಾ ಹಂಗ ಯಾರು ಕೊಡ್ತಾರ, ರೊಕ್ಕ ಕೊಟ್ಟ ಮಾಲು ತಗೋ. ಹಾ, ಏನಿಲ್ಲ ಮತ್ ರೊಕ್ಕ ಬೇಕಲ್ರಿ ಅಂದ್ರೆ ಏನ್ ಮಾಡ್ತೀರಿ? ಎದರ್ರಿ ನೀವ ಕೆದರ್ ಕಿಸೆ ಕಕ್ಕೊಡೋರಿ, ಏನ್ ಮಾತಾಡ್ತೀನಿ? ಆದ್ರೆ ಹ್ಮ್, ಸಾಹಿತ್ಯಗಳ ಹೆಸರು ಏನೇನು ಹ್ಯಾಗ ತಂದಿನಿ? ವ್ಯಾಪಾರ ಮಾಡ್ತಾರೆ ಸ್ವಚ್ಛ ಎಂದು ಸುಂಟಿ ಹಕ್ಕಿ ತಂತ ಮಗಿಯುವ

0: ಗೋಪೈ ಇಂಗು ಮಜ್ಜಿಗೆಯಲ್ಲಿ ಏನು ಹಾಗಲ್ಲಮ್ಮ, ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಂದೆ.
1: ಅದರ ಸಾಹಿತ್ಯದ ಹೆಸರು ಇಂಗು,
0: ಯಾಲಕ್ಕಿ, ಶುಂಠಿ, ಮೆಣಸು. ಯಾವಕ್ಕೆ ಕುಂತಿ? ಏ ಕುಂತಿ ಅಲ್ಲ, ಮೆಣಸು.
1: ಓಹೋ, ಮೆಣಸು.
0: ಜೀರಿಗೆ,
1: ಕಾಳು ಜೀರಿಗೆ, ಕಟಗಿರೋಣಿ, ಮಿತ್ತಿಗಡಿ, ಎತ್ತಿಗಡಿ, ತಬಲ, ಬೆಡ್ಡಿಗೆ ಹೆಮ್ಮೆ ಮುಮ್ಮೆ ಹಾಕಿರ್ರೆಲ್ಲ ತಿಳಿಬೇಡಿ ನೀವು.
0: ಇವೆಲ್ಲ ಯಾತಕ್ಕ? ನಾವು ಮಜ್ಜಿಗೆ ಒಗ್ಗರಣೆ ಕೊಡ್ಲಿಕ್ಕೆ
1: ನಮ್ಮ ಹಂಗ್ ಮಾಡುದಲ್ಲ.
0: ನೀನ್ ಕೊಡ್ತೀರಿ?
1: ಮನೆಗೆ ಒಟ್ಟಿದ ಮನೆಗೆ ಒಟ್ಟಿದ್ಕ ಒಗ್ಗರಣೆ ಕೊಡ್ತೀನಿ.
0: ಬೇಸ್ ಮಾಡ್ತೀನಿ, ನಿನ್ ಬುದ್ಧಿ ಮಾತು ಕುಂತಾರ ಕೈ ಸಾರಿ.
1: ಅಡ್ಡಲ್ಲ ನಂಗ ಅವರು
0: ಚೇಷ್ಟ ಮಾಡಬಾರ್ದು. ಹಾಲ್ ಮಿಸ್ರೆ ಅವ್ರು ಮಾಡಿಸ್ಕೊಡು.
1: ಬಂದ ಕುಲ ಹೇಳಿ
0: ಏನಂತ?
1: ನೀನು ಬಂದ ಕುಲ ಹೇಳಿದ ಮಾತು ಇದು ನನಗೆ ಈಗ ಗುರ್ತಾಯ್ತು.
0: ಏನಾಯ್ತು?
1: ಆದ್ರೆ ನಾನು ನಗರ ಬಂದಿನ ಕೇಳಿ.
0: ಏನಂತ
1: ಅವ್ರು?
0: ಅವ್ರು ಏನಂದ್ರು?
1: ಅವ್ರಿಗೆ ಸಂಶಯ ಬಂದದ.
0: ಏನ್ ಸಂಶಯ ಬಂದದ?
1: ಅವ್ರು ಏನ್ ಕೇಳ್ತಾರು?
0: ಅವ್ರು ಏನಂತ ಕೇಳಿದ್ರಿಲ್ಲ.
1: ಈಗ ಅವ್ರಿಗೆ ಚಂದು ನಮ್ಮ ಊರಿಗೆ ಬಂದಿಲ್ಲ.
0: ಬಂದೇ ಇಲ್ಲ.
1: ಬಂದಾಳೆ ಬಂದಾಗ ಮಾಡ್ಕೊಂಡು
0: ಏನಾರು
1: ಸಿಟಿ ಬರಬೇಡ.
0: ಹಿಂಗಾನು ಮತ್ತೆ ಮಾಡ್ಕೊಂಡು ಹೋಗ್ಕಂದ್ರೆ ಏನು
1: ಬರ್ತಾಳ? ನಿಂದ್ರಿಲ್ಲ.
0: ಆಗ್ಲಿ ಆಗ್ಲಿ,
1: ಇದೊಮ್ಮೆ ಬಂದು ಮಾಡ್ಕೊಂಡು ಹೋಗ್ಕಾಳು. ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ.

0: ಏನಲ್ಲ ಹಿಂಗ ಅನ್ರಿ
1: ಅವ್ರಿಗೆ ಸೋಚೆ ಬಂದ್ರಿ
0: ಅವ್ರ ನಿನ್ ಕೇಳ್ಯಾರಿ
1: ಅವರು
0: ಕೇಳಕತ್ತಿಟಿ
1: ಬರ್ಬೇಡ
0: ಏನ್ ಮಾತಾಡ್ತೀನಿ ನೀನು
1: ಒಳಗೆ ತಿನ್ನಂದ್ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ
0: ಕರ್ಸಿದ್ರೆ
1: ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾಳು
0: ಹೌದು
1: ಗುರ್ತ ಕೇಳಿ ಇಟ್ಕೊಂಡಿರುತ್ತೆ ನಾವು ನಾಲ್ಕು ಮಂದಿ ನೀವು ಬಂದು
0: ಮಾಡ್ತೀವಿ
1: ಅವ್ರಂದ್ರ ನಾ ಏನಂದಿಲ್ಲ
0: ವ್ಯಾಪಾರ ಮಾಡಿಸ್ತೀವಿ
1: ಸಾವರಿಗೆ ಬರೋದಲ್ಲ
0: ನನ್ನ ಕೂನಾ ಗುರ್ತ ಹೇಳಿದಾದ್ರೆ ವ್ಯಾಪಾರ ಮಾಡಿಸ್ತೀವಿ ಕೇಳಮ್ಮ
1: ಹೇಳ
0: ಕಡಿಗೆ ಬಾರ ನಾನು ದೂತೇ ಯಾವತ್ತು ಗ್ರಾಮಕ್ಕೆ ಬಂದು ನಾನು ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತು ನೋಡಮ್ಮ ಇಲ್ಲಿ ಯಾರು ಕೂನಿಲ್ಲ ಏ ಹಾಗಲ್ಲ ಒಬ್ರಿದ್ದಾರೆ ಅವ್ರು ಯಾರು ನೀನು ಹೇಳಿದ ಮಾನವರು ನಾನು ಹೇಳುದು ದೇವತೆಗಳ ಹೆಸರು ಹೇಳ್ತಾ ಇದ್ದೀನಿ ಅವ್ರು ಯಾರು ಆ ಕುಲಿಗುಡ ಬಲಿಬಿಂಬ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಯಾವತ್ತು ಗ್ರಾಮಕ್ಕೆ ಬಂದು ನಾನು ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತೇನೆ
1: ನೋಡು ತಾಯಿ ನಾನು ಹಾನಿ ಮಾಡ್ತಾರೆ ಅಂದ್ರೆ ಮಾನವರು ಹಾನಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ
0: ಇಲ್ಲ ಇಲ್ಲ
1: ನೀವು ಏನ್ ಹೇಳಿದ್ದೆ ಅವರು ಯಾರು ಆ ಯಾವ ಒಡೆಯ ಕುಲಿಗುಡ ಬಲಿಬಿಂಬ ಸಾಕ್ಷಿ ಮಾಡಿ ಹೇಳ್ತೀನಿ ಬಳಕ
0: ಅಂದ ಮೇಲೆ
1: ಕರಿಗಿರಕ್ಕೆ ಹೊರಗಿನ ಗಿರಕ್ಕೆ ಬೇಡ ಒಂದು ಕಾಯಂ ಗಿರಕ್ಕೆ
0: ನಿಮ್ದು
1: ಹಾಲು ಮೊಸರು ಅಂತ ಹಿಂಗ ಗಿಡಕ್ಕೆ ಸಿಕ್ಕಿ ಅವ್ರಿಗಾಗಿ ಹಿಂಗ ತಿರುಗುತ್ತ
0: ಅಡ್ಡಾಡ್ತದೆ
1: ಅದನ್ನ
0: ಹಾಗಾದ್ರೆ ಕರಿ
1: ಅದನ್ನ ಕರುತ್ತನ ಸಂಭಾಳಿಸಿ ಅಪಾರ ಮಾಡಿಸ್ಕೊಂಡು ಹೋಗ್ಬೇಡ
0: ಆಗಲಿ ಆಗ್ಲಿ ಕರಿ
1: ಏನು ಕಾಯಂ ಗಿರ ಹಾಕಿ
2: ಯಾಕ್ರಿ
1: ಕರೆದವ್ರನ್ನ ಅವ್ರಿ ಅಲ್ಲಿ
2: ಹೋ ನೀವು ಕರೆದ್ರಿ ಹಿಂದಿ ನಮ್ಗೆ ಅವರೇ ಕರೆದಂಗಾಗಿತ್ರಿ
1: ಹಾಕಿರ್ಬೇಕಪ್ಪ ಮೂಳ ಕೆಟ್ಟ ವಯಸ್ಸು ಐತಲ್ಲ ನಿಂದು
2: ಸರಿ
1: ಕರೆದವ್ರು ನಾವು
2: ಹೌದ್ರಿ
1: ಹಾಲು ಬಂದ್ರೆ ಹೇಳಿದ್ರಲ್ಲ
2: ಹೌದ್ರಿ
1: ಇವತ್ತು ಬಂದಾವ್
2: ಹ ಈಗ ಹಾಲು ಬಂದಾವ್ ಅಲ್ಲ ಹಾಲು ಬಂದದ ಕರೆನ
1: ಬಂದದ್ದು ಕರೆನ
2: ಅಲ್ಲ ಕೂಸ ಎಷ್ಟು ತಿಂಗಳಾತು
1: ಮೂರು ತಿಂಗಳಾಗೈತಿ
2: ಯಾಕೋ ಹಾಲು ಜಿಬಿ ಜಿಬಿ ಅದಾವ್ಲೆ
1: ಬಾವ
2: ಹ
1: ನನ್ನ ಹಾಲು ಕುಡಿದೆ ಅಂದ್ರ ಮುಂಜಾನೆ ಒಳಕ ಪುಟದಿ
2: ಅಂದ್ರೆ ಮ್ಯಾಲ ಹಾದನ ಹತ್ತಿರ ಶೆಟ್ಟದ
1: ಹಾಲು ಮೊಸರು ತಂದವ್ರು ಒಬ್ರಿದ್ದ ಪಾತ್ರೆಯಲ್ಲಿ ಇದ್ದಿದ್ದಷ್ಟು ಹಾಲು ಮೊಸರ ಇವನು ಕುಡಿದಿ ನಾಲ್ಕು ದಿವಸ ಬದುಕ್ತಿ ಕುಡ್ದ ಮುಂಜಾನೆ ಒಳಕ ಪುಟ್ಟತಿ
2: ಏ ಅವ್ರನ್ನ ಕುಡುನಲ್ರಿ ಹೆಂಗಂದ್ರಿ ಏನತ್ ಕೇಳಿ
1: ಅಲ್ಲಿ ಹಾದವ್ರು ಯಾರು ಉದ್ದಾರ ಆಗಿಲ್ಲ ಬೇಡಪ್ಪ ಅದ್ಯಾಕಲಿತ ಹೋಗತ್ತ ನೀವು ಹೋಗಿ ಅವ್ರನ್ನ ಕೇಳು ಅವ್ರನ್ನ ಸಾಕಾಗೊಂಡ್ ಕೊಡ್ತಾರೆ
2: ಕೇಳ್ಬಿಡ್ತೀರಲ್ಲಿ ಇದ್ರಿ ಕೊಡವ್ರಿ ನೀವೇನ್ರಿ
0: ಏನ್ ಮಾತಾಡ್ತೀನಿ
2: ಹಾಗಲ್ರಿ ಹಾಲ ಏನ ತಂದ್ರ ನೀವೇ
0: ಹಾಲು ಮೊಸರು ತಂದವ್ರ
2: ಅವ್ ನಿಮ್ಮ
0: ಹೌದ್ ನಾನು
2: ಹೌದಿಲ್ರಿ ಅವ್ ಯಾತ್ರ ಸಲುವಾಗಿ ತಂದಿರಿ
0: ವ್ಯಾಪಾರ ಮಾಡ್ಲಿಕ್ಕೆ
2: ವ್ಯಾಪಾರ ಎದಕ್ರಿ
0: ರೊಕ್ಕ ಸಲುವಾಗಿ
2: ಹಾಕಿ ಎದಕ್ರಿ
0: ರೊಕ್ಕ ಹೊಟ್ಟಿ ಬೇಕಾಗಿಲ್ಲಮ್ಮ
2: ಅಲ್ರಿ ಹೊಟ್ಟಿಗೇನು ಹಾಕಲಿಲ್ಲ
0: ಗೊತ್ತಿಲ್ಲ ನೋಡದ ಅಂಬರೋ ಅನ್ನೋದಕ್ಕೆ ಬೇಸ್ ಮಾಡ್ತೀವಿ
2: ಹೆಂಗಂದ್ರಿ
1: ಅಷ್ಟು ಮಾಡ
2: ಗೌಳಗಿತ್ತಿ
0: ಏನಮ್ಮ
2: ಒಟ್ಟು ನಿಂದ ಅಲ್ಲಿ
0: ಏನ್ ಮಾತಾಡ್ತಿ
2: ಏವ ಹಾಗಲ್ಲವ ಸಿಟ್ಟಿಗೆ ಬರಬೇಡ ಹಾಲು ಮೊಸರು ಎಂದು
0: ಹಾಲು ಮೊಸರು ಧಾರಣೆಗೆ ಬೇಕು ನೋಡ್ದೋತೆ 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ
2: ಓಹೋ 80 ರೂಪಾಯಿ ಒಂದ್ ಲೀಟರ್ ಹಾಲು ಅಲ್ಲಿ ನಮ್ಮ ಕಡೆ ಹಾಗದವ
1: ನಮ್ಮ ಕಡೆ 100 ರೂಪಾಯಿ ಕೊಟ್ರು ಸಿಗೋಲ್ಲ
2: ಸಿಗೋಲ್ಲೇನ್
1: ನೀರ್ ಕುಡಿತಾವ್ ತಿಳಿಯೋಲ್ತು ಹಿಂಡುವಾಗ ನೀರ್ ಹಾಕ್ತಾರೋ ಗುರ್ತಾಗಂತ
2: ಗೊತ್ತಾಗಲ್ಲ
1: ಇರ್ಲಿ
2: ಹಾಲು ಎಷ್ಟಿದ್ರು ಇಲ್ಲೇ ಎಲ್ಲಿ ಇರ್ಲಿ
1: ಅಲ್ಲೇ
2: ಅಲ್ಲೇ ಗಡಿಯಾಗಲಿ
0: ತೋರಿ ಹೌದೇ
2: ಮೊಸರು ಯಾಕೆ ಕೊಡ್ತೀರಿ
0: ನೀವು ಅಲ್ಲ
2: ತಗೊಳ್ಳೋರ
0: ಹೌದೌದು
1: ಗುತ್ತಿಗೆ ವ್ಯಾಪಾರ
0: ಇರ್ಲಿ ಇರ್ಲಿ 20 ರೂಪಾಯಿ ತಾಲಿ ಮೊಸರು ಕೊಡ್ತಾ ಇದ್ದೀನಿ
2: ಅಲ್ವಾ ಒಮ್ಮಿ ಲೀಟರ್ ಹತ್ತಿ ಒಮ್ಮಿ ಮಾಪತಿ
0: ಒಟ್ಟು 20 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾನೆ
2: ಹಿಂಗ ಅಂದಿವ ಮತ್ತ ಇನ್ನ ಬೆಣ್ಣಿ ಹೆಂಗ್ ಕೊಡ್ತೀರಿ
0: ಬೆಣ್ಣಿ
2: ಹಾ
0: 800 ರೂಪಾಯಿ ಒಂದ್ ಕೆಜಿ ಬೆಣ್ಣಿ ಕೊಡ್ತಾನೆ
2: ಎಷ್ಟಿದ್ರು ಇಲ್ಲೇ
0: ಇರ್ಲಿ
2: ಬೆಣ್ಣೆ ಇಲ್ಲೇ

0: ಹೋಗ್ಲಿ ಮಾಲೋರಿ
1: ಏನ್ ಮಾತಾಡ್ತೀನಿ
2: ಸಿಟಿಗೆ ಬರ್ತಿದ್ದೆ ನೀನು
1: ಅರಿಯನಿಲ್ಲ
2: ಮಾಲ್ ತಂದವ್ರು ಯಾರು
1: ನಾನು
2: ಮತ್ತ ಮಾಲ್ ಯಾರ್ದು
1: ಮಾಲ್ ನಂದ
2: ಮತ್ ಮಾಲ್ ಚಲೋ ಐತಂದ್ರ ನಿನಗಂದ ನಿನಗ ಅಲ್ಲ ನೀ ತಂದಂತ ಹೇಳಾಕತ್ತಾರ ಅವ್ರು
1: ಹೀಗಂದ್ರಿ ಇಷ್ಟೆಲ್ಲ ತಗೊಂಡ್ರಿ ತಗೊಂಡ್ರಿ
0: ಇನ್ನ ಮಜ್ಜಿಗೆ ಹಾಕೊಡ್ತೀವ
1: ಮಜ್ಜಿಗೆ ನೋಡ ಅಜಮಾಸ್ ಕೊಡ್ತಂತ ತಗೊಂಡ್ ಹೋಗ್ಬಿಡಿ ಏನಂತೀನಿ
0: ಅಲ್ಲ ನಿನಗ ಮನ್ಯಾಗ ಅತ್ತಿ ಮಾವ ಹೇಳೋರು ಕೇಳೋರು ಅದಾರಿ
1: ನೋಡಮ್ಮ ನನಗೂ ಅತ್ತಿ ಮಾವ ಎಲ್ಲಾರು ಇದ್ದಾರೆ
0: ಅಲ್ಲ ನನಗೂ ಅದಾರು
1: ಏನ್ ಮಾತಾಡ್ತೀನಿ ಒಬ್ಬಕ್ಕೆ ಅತ್ತಿಗೆ ಇಪ್ಪತ್ಮೂರು ಮಾವುಗಳು ಬೇಕಾಗಿಲ್ಲ ಇಲ್ಲಿ ಅಪಾರ ಪರಿಕಿದ್ದಂಗೆ ಕಾಣಿಸ್ತದೆ ಆಗ್ಬೇಕಾದ್ರಿ ನಾ ಹೋಗ್ಬೇಕಾದ್ರೆ ಬ್ರಾಹ್ಮಣರೊಳಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕಾದ್ರೆ ಪದ್ಧತಿ ಭರ್ಜರಿ ಭರ್ಜರಿ ಪಿತಾಮ್ರ ಒಟ್ಟು ಮಜ್ಜಿ ಕುಪ್ಪಸನ್ ತಟ್ಟಿಕೊಂಡು ಮತ್ತೊಂದು ರಾಗಿನ ಹಾಕಿಕೊಂಡು ಆ ಭಗವಂತನ ಧ್ಯಾನ ಮಾಡ್ತಾ ಹೋಗ್ಬಿಡು ಹೋಗೋಣ ಜಯ ಮಂಗಲ ಜಯ ಮಂಗಲ.

0: ಆಗ್ಬೇಕಾದ್ರೆ ನಾ ಹೋಗ್ಬೇಕಾದ್ರೆ ಬ್ರಾಹ್ಮಣರೊಳಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬೇಕಾದ್ರೆ ಪದ್ಧತಿ ಭರ್ಜರಿ ಭರ್ಜರಿ ಪಿತಾಮರ ಒಟ್ಟು ಮಜ್ಜಿ ಕುಪ್ಪಸನ್ ತಟ್ಟಿಕೊಂಡು ಮತ್ತೊಡ್ಡ ರಾಗಿನ ಹಾಕಿಕೊಂಡು ಆ ಭಗವಂತನ ಧ್ಯಾನ ಮಾಡ್ತಾ ಹೋಗ್ಬೋಣ. ಹೋಗೋಣ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ಹರದವನಿಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲನಿಗೆ ಜಯ ಮಂಗಲ. ಬೋಲಾ ಪುಂಡರೀಕ ತುಕಾರಾಮ್ ಮಹಾರಾಜ್ ಕೂ ಜಯ, ಸಾಧು ಸಂತ ಮಹಾರಾಜ್ ಕೂ ಜಯ, ನಮನ ಗೋವಿಂದ ಗೋ
1: ಇದುವರೆಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಕಟ್ಟಿ ಗ್ರಾಮದ ಶಾಂತವ ಮಾದರ್ ಮತ್ತು ತಂಡದವರಿಂದ ಶ್ರೀಕೃಷ್ಣ ಪಾರಿಜಾತ ಇದರಲ್ಲಿ ಗವಳಗಿತ್ತಿ ಸನ್ನಿವೇಶವನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ.

0: ಇದುವರೆಗೆ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮದ ಅಡಿವೆಪ್ಪ ಕುರಿಯವರ್ ಹಾಗೂ ತಂಡದವರಿಂದ ಚೌಡ್ಕಿ ಪದಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಈಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟ್ರಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಜಾಗತಿಕ ಕಂಪನಿಗಳನ್ನು ಭಾರತೀಯ ಪ್ರತಿಭೆಗಳು ಮುನ್ನಡೆಸುತ್ತಿರುವಾಗ ಭಾರತೀಯ ಉದ್ದಿಮೆಗಳು ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ದೆಹಲಿಯ ಶ್ರೀರಾಮ್ ವಾಣಿಜ್ಯ ಕಾಲೇಜು ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನತೆ ಕೃತಕ ಬುದ್ದಿಮತ್ತೆ, ಡ್ರೋನ್ ತಂತ್ರಜ್ಞಾನ ಮತ್ತು ಯೂನಿಕಾರ್ನ್ಗಳನ್ನು ನಿರ್ಮಿಸುವತ್ತ ಗಮನಹರಿಸಬೇಕು ಎಂದು ಕರೆ ನೀಡಿದರು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ಶೇಕಡ 7.8% ತ್ರೈಮಾಸಿಕ ಬೆಳವಣಿಗೆ ಸಾಧಿಸಿದೆ ಎಂದು ಪ್ರಧಾನಿ ಮೇಕ್ ಇನ್ ಇಂಡಿಯಾ ಮೂಲಕ ದೇಶದ ರಕ್ಷಣಾ ಉತ್ಪಾದನೆ 2 ಲಕ್ಷ ಕೋಟಿ ರೂಪಾಯಿ ಹಾಗೂ ಸ್ಮಾರ್ಟ್ಫೋನ್ ರಫ್ತು 2.5 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದು ಪ್ರಧಾನಿ ತಿಳಿಸಿದರು. ರಕ್ಷಣಾ ರಫ್ತು ಕೂಡ 40,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ಶೇಕಡ 100%ರಷ್ಟು ರೈಲ್ವೆ ವಿದ್ಯುದೀಕರಣ ಸಾಧಿಸಲಾಗಿದ್ದು, ಕ್ಷಿಪ್ರ ಮೂಲಸೌಕರ್ಯ ವಿಸ್ತರಣೆ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳು ಯುವ ಸಮೂಹಕ್ಕೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಕೇವಲ ವೃತ್ತಿಜೀವನಕ್ಕೆ ಸಿದ್ದಗೊಳಿಸುವುದಕ್ಕೆ ಸೀಮಿತವಾಗದೆ ಪ್ರಜಾಪ್ರಭುತ್ವ ಮತ್ತು ಸಮಾಜಕ್ಕೆ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಗುವಾಹಟಿಯಲ್ಲಿಂದು ನಡೆದ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟದ ಪ್ರಗತಿಗೆ ಗುಣಮಟ್ಟದ ಶಿಕ್ಷಣ, ಸಂಶೋಧನೆ ಮತ್ತು ಚಾರಿತ್ರ್ಯ ನಿರ್ಮಾಣ ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಹೆಚ್ಚುತ್ತಿರುವುದನ್ನು ಶ್ಲಾಘಿಸಿದ ಅವರು, ಇದು ನಾರಿಶಕ್ತಿಯ ನೈಜ ಪ್ರತಿಬಿಂಬವಾಗಿದೆ ಹಾಗೂ ಸೂಕ್ತ ಶಿಕ್ಷಣ ಮತ್ತು ಅವಕಾಶಗಳನ್ನು ನೀಡುವ ಮೂಲಕ ಮಹಿಳೆಯರ ಸ್ವಾವಲಂಬನೆಗೆ ಹಾದಿ ಸುಗಮವಾಗಲಿದೆ ಎಂದರು. 2029 ವೇಳೆಗೆ ಭಾರತವನ್ನು ಸಂಪೂರ್ಣವಾಗಿ ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲಾಗಿದ್ದು, ಮಾದಕ ವಸ್ತುಗಳ ವಿರುದ್ದ ರಾಷ್ಟವ್ಯಾಪಿ ಸಂಘಟಿತ ಅಭಿಯಾನಕ್ಕೆ ಕರೆ ನೀಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗೋವಾ ಪ್ರವಾಸದಲ್ಲಿರುವ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, 2019 ಕೇಂದ್ರ ಸರ್ಕಾರ ಕಾನೂನು ಅನುಷ್ಠಾನ, ಗುಪ್ತಚರ ಮಾಹಿತಿ ವಿನಿಮಯ, ಆರ್ಥಿಕ ತನಿಖೆ ಮತ್ತು ಪುನರ್ವಸತಿ ಕ್ರಮಗಳನ್ನು ಗಣನೀಯವಾಗಿ ಬಲಪಡಿಸಿವೆ ಎಂದರು. ಗುಪ್ತಚರ ಮತ್ತು ಕಾರ್ಯಾಚರಣೆ ಆಧಾರಿತ ಕಾನೂನು ಜಾರಿ, ಸಿಂಥೆಟಿಕ್ ಮತ್ತು ಪ್ರಿಕರ್ಸರ್ನ್ ಮಾದಕ ವಸ್ತು ನಿಯಂತ್ರಣ, ಮಾದಕ ವಸ್ತುಗಳ ಬೇಡಿಕೆ ಮತ್ತು ಹಾನಿ ತಗ್ಗಿಸುವಿಕೆ ಹಾಗೂ ಸಾಮರ್ಥ್ಯಾಭಿವೃದ್ಧಿ ಮತ್ತು ವಿವಿಧ ಇಲಾಖೆಗಳ ಸಮನ್ವಯತೆ ಎಂಬ 4 ಪ್ರಮುಖ ಅಂಶಗಳನ್ನು ಈ ನೂತನ ಮಾರ್ಗಸೂಚಿ ಆಧರಿಸಿದೆ ಎಂದು ಸಚಿವರು ತಿಳಿಸಿದರು. ಮುಂಬರುವ 3 ವರ್ಷಗಳಲ್ಲಿ 100 ಅಂತಾರಾಷ್ಟೀಯ ಮತ್ತು ಅಂತಾರಾಜ್ಯ ಮಾದಕ ವಸ್ತು ಜಾಲ ಧ್ವಂಸಗೊಳಿಸುವುದು, ವಿದೇಶಗಳಲ್ಲಿರುವ 100 ಮಾದಕ ದ್ರವ್ಯ ಅಪರಾಧಿಗಳನ್ನು ಭಾರತಕ್ಕೆ ಹಸ್ತಾಂತರಿಸುವುದು ಮತ್ತು 100 ಅಕ್ರಮ ಮಾದಕ ದ್ರವ್ಯ ಪ್ರಯೋಗಾಲಯಗಳನ್ನು ನಾಶಪಡಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ತಿಳಿಸಿದರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂಗೀಕರಿಸಿದ ಸಮಾನ ಕ್ಷೇತ್ರ ವಿಶ್ವ ಭೂಪಟ ಕುರಿತ ನಿರ್ಣಯದ ಪರವಾಗಿ ಭಾರತ ಮತ ಚಲಾಯಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಗ್ಲೋಬಲ್ ಕಾರ್ಟೋಗ್ರಾಫಿಕ್ ಪ್ರಾತಿನಿಧ್ಯವನ್ನು ಮರುಸರಿದೂಗಿಸುವುದು ಮತ್ತು ವಿಶ್ವದ ಪ್ರದೇಶಗಳ ವಿಶೇಷವಾಗಿ ಆಫ್ರಿಕಾದ ಸಮಾನ ಪ್ರಾತಿನಿಧ್ಯವನ್ನು ಉತ್ತೇಜಿಸುವುದು ಎಂಬ ಶೀರ್ಷಿಕೆಯ ನಿರ್ಣಯವನ್ನು ವಿಶ್ವಸಂಸ್ಥೆಯು ಸೆಪ್ಟೆಂಬರ್ 4 ಅಂಗೀಕರಿಸಿದೆ. ಸಂಸದೀಯ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ವಿಷಯವನ್ನು ಸ್ಪಷ್ಟಪಡಿಸಿದ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಭಾರತದ ಸಂಪೂರ್ಣ ಸಾರ್ವಭೌಮ ಭೂಪ್ರದೇಶವನ್ನು ಭಾರತ ಸರ್ಕಾರ

0: ಬಿಡುಗಡೆ ಮಾಡಿರುವ ಅಧಿಕೃತ ಭೂಪಟಕ್ಕೆ ಅನುಗುಣವಾಗಿಯೇ ಚಿತ್ರಿಸಬೇಕು ಎಂದು ಪ್ರತಿಪಾದಿಸಿದರು. ಯಾವುದೇ ರೀತಿಯ ತಪ್ಪಾದ ಅಥವಾ ದಾರಿ ತಪ್ಪಿಸುವ ನಕ್ಷೆಗಳ ಚಿತ್ರಣವನ್ನು ದೇಶವು ಒಪ್ಪಿಕೊಳ್ಳುವುದಿಲ್ಲ ಎಂದ ಅವರು, ಭಾರತದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ಸರ್ಕಾರದ ನಿಲುವು ಸ್ಪಷ್ಟ ಹಾಗೂ ಸಂಧಾನಾತೀತವಾಗಿದೆ ಎಂದು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಬಹುಮಹಡಿ ಕಟ್ಟಡವೊಂದು ಕುಸಿದು ಬಿದ್ದಿದ್ದು ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನೀಡಿರುವ ಮಾಹಿತಿಯಂತೆ 4 ಜನರನ್ನು ಟ್ರಾಮಾ ಸೆಂಟರ್ಗೆ ಕರೆತರಲಾಗಿದ್ದು ಅವರಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಮತ್ತೊಬ್ಬರಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿದೆ. ಸ್ಥಳೀಯ ದೆಹಲಿ ಪೊಲೀಸರು ಈವರೆಗೆ 6 ಜನರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳೀಯ ವಿಚಾರಣೆ ವೇಳೆ ಈ ಕಟ್ಟಡವು ಸುಮಾರು 40-50 ವರ್ಷಗಳಷ್ಟು ಹಳೆಯದಾಗಿದ್ದು ಘಟನೆ ಸಂಭವಿಸಿದ ಸಮಯದಲ್ಲಿ ಕಟ್ಟಡದ ತಳಮಹಡಿಯಲ್ಲಿ ಕೆಲವು ದುರಸ್ತಿ ಕಾಮಗಾರಿಗಳು ನಡೆಯುತ್ತಿದ್ದವು ಎಂದು ತಿಳಿದುಬಂದಿದೆ. ದುರಂತ ಸಂಭವಿಸಿದ ಸ್ಥಳದಲ್ಲಿ ದೆಹಲಿ ಅಗ್ನಿಶಾಮಕ ದಳವು 18 ಅಗ್ನಿಶಾಮಕ ವಾಹನಗಳನ್ನು ನಿಯೋಜಿಸಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ. ಘಟನಾ ಸ್ಥಳದಲ್ಲಿ ಶೀಘ್ರ ರಕ್ಷಣಾ ಕಾರ್ಯಗಳನ್ನು ಖಚಿತಪಡಿಸಿಕೊಳ್ಳಲು ದೆಹಲಿ ಪೊಲೀಸ್, ಅಗ್ನಿಶಾಮಕ ದಳ ಮತ್ತು ದೆಹಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೇರಿದಂತೆ ಎಲ್ಲ ಸಂಬಂಧಪಟ್ಟ ಸಂಸ್ಥೆಗಳು ಸಂಪೂರ್ಣ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ದೆಹಲಿ ಉಪರಾಜ್ಯಪಾಲ ತರಂಜಿತ್ ಸಿಂಗ್ ಸಂಧು ಸೂಚಿಸಿದ್ದಾರೆ. ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಕಟ್ಟಡ ಕುಸಿತದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪಕ್ಕದ ಕಟ್ಟಡವನ್ನು ಖಾಲಿ ಮಾಡಿಸಲಾಗಿದ್ದು ಸಿಲುಕಿರುವವರನ್ನು ಸುರಕ್ಷಿತವಾಗಿ ರಕ್ಷಿಸಲು ಹಾಗೂ ಬಾಧಿತ ಕುಟುಂಬಗಳಿಗೆ ತಕ್ಷಣದ ನೆರವು ನೀಡಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ತಿಳಿಸಿದ್ದಾರೆ. ಈ ನಡುವೆ ಕಟ್ಟಡ ಕುಸಿತ ಘಟನೆ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿಗದಿತ ಗೋವಾ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದೇ 8-10 ರವರೆಗೆ ಶ್ರೀಲಂಕಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ಅವರು ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಮತ್ತು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಳಿಕ ಅವರು ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗದ ನೇತೃತ್ವವನ್ನು ವಹಿಸಲಿದ್ದಾರೆ. ಸ್ಥಳೀಯ ಜೀವ ವೈವಿಧ್ಯ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಅಧಿಕೃತವಾಗಿ ದಾಖಲಿಸಲು ಸ್ಥಳೀಯ ಹಂತದ ಯೋಜನೆಗಳು ಅತ್ಯಗತ್ಯ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ತಿಳಿಸಿದ್ದಾರೆ. ಚಂಡೀಗಢದಲ್ಲಿಂದು ನಡೆದ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೀವ ವೈವಿಧ್ಯ ಸಮಿತಿಗಳ 16ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಸುದೀರ್ಘ ಪರಿಸರ ಸ್ನೇಹಿ ಪರಂಪರೆ ಮತ್ತು ತತ್ವಗಳನ್ನು ಸ್ಮರಿಸಿ ಮಿಷನ್ ಲೈಫ್, ಏಕ್ ಪೇಡ್ ಮಾಕಿನಾಮ್, ಅಮೃತ್ ಸರೋವರ್ ಹಾಗೂ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮಗಳಂತಹ ಕೇಂದ್ರ ಸರ್ಕಾರದ ಪ್ರಮುಖ ಪರಿಸರ ಸ್ನೇಹಿ ಉಪಕ್ರಮಗಳನ್ನು ಉಲ್ಲೇಖಿಸಿದರು. ಆಫ್ರಿಕಾದ ದ್ವೀಪ ರಾಷ್ಟವಾದ ಕೇಪ್ ವರ್ಡೆಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕನಿಷ್ಠ 25 ಮಂದಿ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಫೊಗೋ ದ್ವೀಪದ ಅತ್ಯಂತ ಕಡಿದಾದ ಕ್ಯಾಂಪನಾಸ್ ಡಿ ಸಿಮಾ ಪರ್ವತ ಮಾರ್ಗದಲ್ಲಿ ಪ್ರಯಾಣಿಕರ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದ ಪರಿಣಾಮ ದುರಂತ ಸಂಭವಿಸಿದೆ. ಈಜಿಪ್ಟ್ನ ಎಲ್ ಅಲಮೇನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಇದೇ 8-10 ರವರೆಗೆ ನಡೆಯಲಿರುವ ಎಲ್ ಅಲಮೇನ್ ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನದ 2ನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ಸಾರಂಗ್ ಹೆಲಿಕಾಪ್ಟರ್ ಪ್ರದರ್ಶನ ತಂಡ ಈಜಿಪ್ಟ್ಗೆ ತಲುಪಿದೆ. ಈ ವಾಯು ಪ್ರದರ್ಶನದಲ್ಲಿ ಸಾರಂಗ್ ತಂಡವು ಅತ್ಯಂತ ನಿಖರತೆ, ವೃತ್ತಿಪರತೆ ಹಾಗೂ ವಿಮಾನ ಹಾರಾಟದ ಕೌಶಲ್ಯಗಳನ್ನು ಪ್ರದರ್ಶಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ.

0: ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೇ ಜಿ ಟಿಂಗ್ ಮತ್ತು ರೆನ್ ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17 ಅಂತರದಲ್ಲಿ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕನ್ನಡ ಭಾಷಣ. ಕೇಳುಗರೆ, ನಿನ್ನೆಯ ದಿನ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಅಂದರೆ ಶಿಕ್ಷಕರ ದಿನವನ್ನು ಆಚರಿಸಿದ್ದೇವೆ. ಈ ಪ್ರಯುಕ್ತ ಶಿಕ್ಷಕರಿಗೆ ಸ್ಫೂರ್ತಿಯ ಸಲಹೆ ರಾಧಾಕೃಷ್ಣನ್. ಮಾತನಾಡುತ್ತಿದ್ದಾರೆ ಕಾಶಿನಾಥ್ ಪಿ ಸಾಲಿಮಠ್.
2: ಸಮುದ್ರವು ತನ್ನ ನೀರನ್ನು ತಾನೇ ಕುಡಿಯುವುದಿಲ್ಲ, ನಲಿಯುತ್ತಾ ಮೋಡಗಳಿಗೆ ಕೊಡುತ್ತದೆ. ಮರಗಳು ತಮ್ಮ ಹಣ್ಣುಗಳನ್ನು ತಾವೇ ತಿನ್ನುವುದಿಲ್ಲ, ಮಾನವನಿಗೆ, ಪಶು ಪಕ್ಷಿಗಳಿಗೆ ನೀಡುತ್ತವೆ. ಹಸು ಹುಲ್ಲು ಮೇವು ತಿಂದರೂ ಹಾಲನ್ನು ಕೊಡುತ್ತದೆ, ತಾನೇ ಕುಡಿಯುವುದಿಲ್ಲ. ಇವೆಲ್ಲ ಪರೋಪಕಾರಕ್ಕೆ ದೃಷ್ಟಾಂತಗಳು. ಭಾರತದ ಅತ್ಯುನ್ನತ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿದ ಜೀವವೊಂದು ತನ್ನ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸುವಂತೆ ಹೇಳಿ ಔದಾರ್ಯ ಗುಣ ತೋರಿತು. ಅದೇ ಜೀವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಏಕೆಂದರೆ ಸೆಪ್ಟೆಂಬರ್ 5 ಎಂದ ತಕ್ಷಣ ನಾವು ಶಿಕ್ಷಕರ ದಿನಾಚರಣೆ ಎಂದು ಹೇಳುತ್ತೇವೆ, ನಂತರ ರಾಧಾಕೃಷ್ಣನ್ ಅವರ ಜಯಂತಿ ಎಂದು ನುಡಿಯುತ್ತೇವೆ. ಶಿಕ್ಷಕರಿಗೆ ಗುರುವಿನ ಸ್ಥಾನ ಕೊಟ್ಟು ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗೆ ಮೀಸಲಿಟ್ಟ ಮಹಾನುಭಾವ ಇವರು. ಜನ್ಮದಿನದ ಆಚರಣೆ, ಅಭಿನಂದನೆ, ಶುಭಾಶಯಗಳ ಹುಚ್ಚು ಹಚ್ಚಿಕೊಂಡು ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಸ್ಟೇಟಸ್ನಲ್ಲಿ ಮೆರೆದಾಡುವ ಇಂದಿನ ಜನರಿಗೆ ರಾಧಾಕೃಷ್ಣನ್ನರವರ ಚಿಂತನೆಗಳು ನೀತಿ ಪಾಠವಾಗಬೇಕಿದೆ. ವೇದಗಳ ಕಾಲದಲ್ಲಿದ್ದ ಗುರುಕುಲದ ಗುರುವಿನ ಸ್ಥಾನವನ್ನು ಈಗ ಶಾಲಾ ಕಾಲೇಜುಗಳಲ್ಲಿನ ಶಿಕ್ಷಕರು ಅಲಂಕರಿಸಿದ್ದಾರೆ. ಇದರ ಕೀರ್ತಿ ರಾಧಾಕೃಷ್ಣನ್ನರಿಗೆ ಸಲ್ಲುತ್ತದೆ. ವರ್ಷಕ್ಕೊಮ್ಮೆ, 25 ವರ್ಷಕ್ಕೊಮ್ಮೆ, 50 ವರ್ಷಕ್ಕೊಮ್ಮೆ, 75 ವರ್ಷಕ್ಕೊಮ್ಮೆ, 100 ವರ್ಷಕ್ಕೊಮ್ಮೆ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುವವರಿಗೆ ರಾಧಾಕೃಷ್ಣನ್ರವರ ಔದಾರ್ಯ ಅರ್ಥವಾಗಬೇಕಿದೆ. ಗಂಧದಂತೆ ಜೀವನ ತೈದು, ಊದಿನ ಕಡ್ಡಿಯಂತೆ ಮೈಸುಟ್ಟುಕೊಂಡು ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಎನ್ನುವ ಬಸವಣ್ಣನವರ ವಚನದಂತೆ ರಾಧಾಕೃಷ್ಣನ್ ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗೆ ಅರ್ಪಿಸಿದರು. ಸೆಪ್ಟೆಂಬರ್ 5, 1888 ತಮಿಳುನಾಡಿನ ತಿರುತ್ತಣಿ ಎಂಬಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವರು ಜನಿಸಿದರು. ತಂದೆ ವೀರಾಸ್ವಾಮಿ ಕಂದಾಯ ಅಧಿಕಾರಿಯಾಗಿದ್ದರು, ತಾಯಿ ಸೀತಮ್ಮ. ತಂದೆ ಇವರನ್ನು ಅರ್ಚಕರನ್ನಾಗಿ ಮಾಡಬೇಕೆಂದು ಬಯಸಿದ್ದರು. ಆದರೆ ರಾಧಾಕೃಷ್ಣನ್ರವರು ಬಾಲ್ಯದಲ್ಲಿಯೇ ಬುದ್ಧಿವಂತಿಕೆ ಮತ್ತು ಚುರುಕು ಸ್ವಭಾವದವರಾಗಿದ್ದು ಶಿಕ್ಷಣ ಪಡೆಯಲು ಮುಂದಾದರು. ತಿರುತ್ತಣಿಯ ಕೆವಿ ಪ್ರೌಢಶಾಲೆಯಲ್ಲಿ ಮತ್ತು ತಿರುಪತಿಯ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 16ನೇ ವಯಸ್ಸಿನಲ್ಲಿ ಶಿವಕಾಮು ಎಂಬ ದೂರದ ಸೋದರ ಸಂಬಂಧಿಯೊಂದಿಗೆ ವಿವಾಹವಾದರು. ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಿಂದ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಇದೇ ಸಮಯದಲ್ಲಿ ಇವರಿಗೆ ಪಾಶ್ಚಿಮಾತ್ಯ ಚಿಂತನೆಯ ಪರಿಚಯವಾಯಿತು. 1918ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದರು. 1921ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಮಾನಸಿಕ ಮತ್ತು ನೈತಿಕ ವಿಜ್ಞಾನದ ಪೀಠದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದರು. ನಂತರ 1929ರಲ್ಲಿ ಆಕ್ಸ್ಫರ್ಡ್ನ ಮ್ಯಾಂಚೆಸ್ಟರ್ನ ಕಾಲೇಜಿನಲ್ಲಿ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಲು ಇವರನ್ನು ಆಹ್ವಾನಿಸಲಾಯಿತು. 1931ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿ ಹುದ್ದೆಯನ್ನು ಅಲಂಕರಿಸಿದರು. 1947ರಲ್ಲಿ ರಾಧಾಕೃಷ್ಣನ್ ಯುನೆಸ್ಕೋದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. 1948ರಲ್ಲಿ ಇವರ

ಅಧ್ಯಕ್ಷತೆಯಲ್ಲಿ ಸರ್ಕಾರವು ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗವನ್ನು ರಚಿಸಿತು. 1949ರಲ್ಲಿ ಇವರನ್ನು ಯುಎಸ್ಎಸ್ಆರ್ಗೆ ಭಾರತೀಯ ರಾಯಭಾರಿಯನ್ನಾಗಿ ನೇಮಿಸಲಾಯಿತು. ಭಾರತಕ್ಕೆ ಸ್ವತಂತ್ರ ಬಂದ ತಕ್ಷಣ 2 ವರ್ಷಗಳ ಕಾಲ ಇವರು ಭಾರತೀಯ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. 1952ರಲ್ಲಿ ಭಾರತದ ಉಪರಾಷ್ಟ್ರಪತಿಯಾಗಿ, 1962ರಲ್ಲಿ ಭಾರತದ 2ನೇ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡರು. ರಾಧಾಕೃಷ್ಣನ್ ಅವರಿಗೆ ಭಾರತ ರತ್ನ, ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್, ಜರ್ಮನ್ನದ ಶಾಂತಿ ಪ್ರಶಸ್ತಿ, ಟೆಂಪಲ್ಟನ್ ಪ್ರಶಸ್ತಿಗಳು ದೊರೆತಿವೆ. ಇವರ ಕೆಲವು ಲೇಖನಗಳಲ್ಲಿ ಭಾರತೀಯ ತತ್ವಶಾಸ್ತ್ರ, ಪೂರ್ವಧರ್ಮಗಳು ಮತ್ತು ಪಾಶ್ಚಿಮಾತ್ಯ ಚಿಂತನೆಗಳು, ಉಪನಿಷತ್ತುಗಳ ತತ್ವಶಾಸ್ತ್ರಗಳು ಸೇರಿವೆ. ಭಾರತದ ಒಬ್ಬ ಶಿಕ್ಷಣ ತಜ್ಞ ದಾರ್ಶನಿಕನಾಗಿದ್ದ ಇವರು ಬೋಧನೆ ಮತ್ತು ತತ್ವಶಾಸ್ತ್ರದ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಗಳನ್ನು ನೀಡಿದ್ದು ಪಾಶ್ಚಿಮಾತ್ಯ ಜಗತ್ತಿಗೆ ಭಾರತೀಯ ತತ್ವಶಾಸ್ತ್ರವನ್ನು ಪರಿಚಯಿಸಿದರು. ರಾಧಾಕೃಷ್ಣನ್ರವರು ಮಹಾನ್ ದೂರದೃಷ್ಟಿಯ ವ್ಯಕ್ತಿಯಾಗಿದ್ದರು. ತಮ್ಮ ಅಧಿಕಾರಾವಧಿಯಲ್ಲಿ ವಿಶ್ವ ಏಕತೆ ಮತ್ತು ಸಾರ್ವತ್ರಿಕ ಸಹಭಾಗಿತ್ವದ ಅಗತ್ಯತೆ ಹೆಚ್ಚುತ್ತಿದೆ ಎಂಬುದನ್ನು ಕಂಡರು. ಇವರು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರದಲ್ಲಿ ನಂಬಿಕೆಯಿಟ್ಟಿದ್ದರು. ಜನರ ಮತ್ತು ರಾಷ್ಟ್ರಗಳ ನಡುವೆ ತಿಳುವಳಿಕೆ ಮತ್ತು ಸಹಿಷ್ಣುತೆಯನ್ನು ಉತ್ತೇಜಿಸಲು ಸಮಗ್ರ ಅನುಭವದ ಆಧ್ಯಾತ್ಮಿಕ ಅಡಿಪಾಯಗಳ ಆಧಾರದ ಮೇಲೆ ಸೃಜನಶೀಲ ಅಂತಾರಾಷ್ಟ್ರೀಯತೆಯನ್ನು ಉತ್ತೇಜಿಸಲು ಕರೆ ನೀಡಿದರು. ರಾಧಾಕೃಷ್ಣನ್ರವರು ಶಿಕ್ಷಣವು ಪರಿವರ್ತನೆಯ ಶಕ್ತಿ ಎಂದು ನಂಬಿದ್ದರು ಮತ್ತು ಶಿಕ್ಷಕರಿಗೆ ಸಮಾಜವನ್ನು ರೂಪಿಸುವಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಎಂದು ಪ್ರತಿಪಾದಿಸುತ್ತಿದ್ದರು. ಬಹುಪಾಲು ಶಿಕ್ಷಕ ವೃತ್ತಿಯಲ್ಲಿಯೇ ಕಳೆದ ಇವರ ಜೀವನವು ಜ್ಞಾನ ಮತ್ತು ಸಾಂಸ್ಕೃತಿಕ ಸಂಶ್ಲೇಷಣೆಗೆ ಸಮರ್ಪಿತವಾಗಿತ್ತು ಮತ್ತು ಯುವ ಪೀಳಿಗೆಯನ್ನು ಸ್ಫೂರ್ತಿಗೊಳಿಸುವಂತಿತ್ತು. ರಾಧಾಕೃಷ್ಣನ್ರವರು ನವ ವೇದಾಂತದ ಪ್ರಭಾವಿ ವಕ್ತಾರರಲ್ಲಿ ಒಬ್ಬರಾಗಿದ್ದರು. ಅವರು ತತ್ವಶಾಸ್ತ್ರವು ಅದ್ವೈತ ವೇದಾಂತವನ್ನು ಆಧರಿಸಿತ್ತು, ಆದರೆ ಅವರು ಅದನ್ನು ಆಧುನಿಕ ಪ್ರೇಕ್ಷಕರಿಗಾಗಿ ಮರು ವ್ಯಾಖ್ಯಾನಿಸಿದರು. ಇವರು ಮಾನವ ಸ್ವಭಾವದ ಸತ್ಯ ಮತ್ತು ವೈವಿಧ್ಯತೆಯನ್ನು ಗುರುತಿಸಿದರು. ವಿವಿಧ ಧರ್ಮಗಳನ್ನು ಧಾರ್ಮಿಕ ಅನುಭವದ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಶ್ರೇಣೀಕರಿಸಿದರು. ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಪರಿಚಯವಿದ್ದರೂ ರಾಧಾಕೃಷ್ಣನ್ ಅದನ್ನು ಟೀಕಿಸುತ್ತಿದ್ದರು. ಸಮಾಜದಲ್ಲಿ ಅತ್ಯಂತ ಹೆಚ್ಚು ಗೌರವಿಸಲ್ಪಡುವ ವ್ಯಕ್ತಿ ಎಂದರೆ ಶಿಕ್ಷಕರು ಮಾತ್ರ. ಗುರುವಿನ ಸ್ಥಾನ ಇವರಿಗಿದೆ. ಈ ಸ್ಥಾನವನ್ನು ಕೊಟ್ಟವರು ಕೂಡ ರಾಧಾಕೃಷ್ಣನ್ರವರೇ ಎಂಬುದನ್ನು ಇಲ್ಲಿ ನೆನಪಿಡಬೇಕು. ಶಿಕ್ಷಕರು ವಿಶ್ವದ ಅತ್ಯುತ್ತಮ ಮನಸ್ಸುಗಳಾಗಿರಬೇಕು ಎಂದು ಹೇಳುತ್ತಿದ್ದರು. ಲೋಕಕ್ಕೆ ಶಿವಸ್ವರೂಪಿಯಾಗಿ ಕ್ಷಕಿರಣ ಬೀರುವ ಕರ್ಮಯೋಗಿಯಾಗಿರುವ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು ಎಂದೆನಿಸಬೇಕು. ರಾಧಾಕೃಷ್ಣನ್ರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ತಮ್ಮ ಗುರುಗಳು ಉಪರಾಷ್ಟ್ರಪತಿಯಾಗಿ ದೆಹಲಿಗೆ ಹೊರಡುವ ಸಂದರ್ಭದಲ್ಲಿ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಅವರನ್ನು ಕಳುಹಿಸಲು ಸಾರೋಟವನ್ನು ತಂದು ಅಲಂಕರಿಸಿ ತಾವೇ ಕುದುರೆಯಂತೆ ರಾಧಾಕೃಷ್ಣನ್ರು ಕುಳಿತ ಸಾರೋಟನ್ನು ಪ್ರೀತಿ ಗೌರವಪೂರ್ವಕವಾಗಿ ರೈಲ್ವೆ ನಿಲ್ದಾಣದವರೆಗೂ ಎಳೆದುಕೊಂಡು ಹೋಗಿ ಭಾವಪೂರ್ಣ ವಿದಾಯ ಹೇಳಿದರು. ಗುರುಶಿಷ್ಯರ ಸಂಬಂಧಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ. ಇಂದು ಗುರುಶಿಷ್ಯರ ಸಂಬಂಧ ಹಿಂದಿನಂತಿಲ್ಲ. ಹಿಂದೆ ಗುರುವನ್ನು ಹುಡುಕಿಕೊಂಡು ಶಿಷ್ಯರು ಹೋಗಬೇಕಿತ್ತು. ಇಂದು ಗುರುಗಳೇ ಶಿಷ್ಯನನ್ನು ಹುಡುಕಿಕೊಂಡು ಹೋಗಬೇಕಾಗಿದೆ. ಶಾಲೆ ಬಿಡುತ್ತಿರುವ ಮಕ್ಕಳನ್ನು ಮನೆಗೆ ಹೋಗಿ ಕರೆದುಕೊಂಡು ಬರಬೇಕಾದ ಪರಿಸ್ಥಿತಿ ಇವತ್ತಿದೆ. ಸಾವಿರಾರು ವಿದ್ಯಾರ್ಥಿಗಳು ರಾಧಾಕೃಷ್ಣನ್ನ ರಚಿಸಿತು ಪಾಠ ಮಾಡುವ ರೀತಿಯಿಂದ ಪ್ರಭಾವಿತರಾದರು. ರಾಧಾಕೃಷ್ಣನ್ರವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ವಿರಳವಾಗಿ ಮಾತಾಡುತ್ತಿದ್ದರು. ಶಿಕ್ಷಕರು ಹೇಗಿರಬೇಕು ಎಂಬುದನ್ನು ರಾಧಾಕೃಷ್ಣನ್ರ ಬದುಕು, ವಿದ್ಯಾರ್ಥಿ ಜೀವನ, ಪಟ್ಟ ಶ್ರಮ, ವೃತ್ತಿಯಲ್ಲಿ ಬದ್ಧತೆ ಮುಂತಾದ ಗುಣಗಳು ಇಂದಿನ ಶಿಕ್ಷಕ ಸಮುದಾಯ ಅರಿತುಕೊಳ್ಳಬೇಕಿದೆ. ರಾಧಾಕೃಷ್ಣನ್ರ ಜೀವನ ಚರಿತ್ರೆಯನ್ನು ಆರಂಭಿಕ ಜೀವನ, ಶಿಕ್ಷಣ ಮತ್ತು ಪ್ರಶಸ್ತಿಗಳ ಬಗ್ಗೆ ಓದುವ ಮೂಲಕ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮತ್ತು ನೈತಿಕವಾಗಿ ವಿಷಯಗಳ ಬಗ್ಗೆ ಹೆಚ್ಚಿನ ಒಳನೋಟಗಳನ್ನು ಪಡೆಯುತ್ತಾರೆ. ಇದು ಅವರ ಉಜ್ವಲ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ತಮ್ಮ ರಾಷ್ಟ್ರಪತಿ ಹುದ್ದೆಯ ಅಧಿಕಾರಾವಧಿ ಮುಗಿದ ನಂತರ ರಾಧಾಕೃಷ್ಣನ್ರವರು 1967ರಿಂದ ತಮ್ಮ ನಿವೃತ್ತಿ ಜೀವನವನ್ನು ಮದ್ರಾಸಿನ ಮೈಲಾಪುರದಲ್ಲಿರುವ ತಮ್ಮ ಅಧಿಕೃತ ನಿವಾಸ ಗಿರಿಜಾದಲ್ಲಿ ಕಳೆದು 1975 ಏಪ್ರಿಲ್ 17ರಂದು ಇಹಲೋಕ ತ್ಯಜಿಸಿದರು. ಇವರು ತಮ್ಮ ರಾಷ್ಟ್ರಪತಿ ಸಂಬಳದ ಕೇವಲ 1 ಭಾಗವನ್ನು ಮಾತ್ರ ತೆಗೆದುಕೊಂಡು ಉಳಿದ ಹಣವನ್ನು ಪ್ರಧಾನ ಮಂತ್ರಿಗಳ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಗೆ ನೀಡುತ್ತಿದ್ದರು. ಪ್ರತಿ ವರ್ಷ 5ನೇ ಸೆಪ್ಟೆಂಬರ್ ಶಾಲಾ ಹಂತದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ

0: ಶಿಕ್ಷಕರಿಗೆ ಗೌರವ ಪ್ರಶಸ್ತಿ ನೀಡುವುದರ ಮೂಲಕ ರಾಧಾಕೃಷ್ಣನ್ರವರ ಜಯಂತಿಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಸಾಧಕ ಶಿಕ್ಷಕರಿಗೆ ಆದರ್ಶ ಶಿಕ್ಷಕರೆಂದು ಗೌರವಿಸಲಾಗುತ್ತಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ, ತತ್ವಜ್ಞಾನ, ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ರಾಧಾಕೃಷ್ಣನ್ರು ಭಾರತೀಯರ ಮನದಲ್ಲಿ ಶಾಶ್ವತವಾಗಿದ್ದಾರೆ. ಇಂಥ ಮಹಾಪುರುಷರು ನಮಗೆ ದೊರಕಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಊಹಿಸಲಾಗದ ಭಾಗವಹಿಸಿಕೆಯಿಂದಾಗಿ ಯಾವಾಗಲೂ ನಮ್ಮ ಹೃದಯದಲ್ಲಿ ಉಳಿದು ಬಿಟ್ಟಿದ್ದಾರೆ.
1: ಶಿಕ್ಷಕರಿಗೆ ಸ್ಫೂರ್ತಿಯ ಸೆಲೆ ರಾಧಾಕೃಷ್ಣನ್. ಇದುವರೆಗೆ ಮಾತನಾಡಿದವರು ಕಾಶಿನಾಥ್ ಪಿ ಸಾಲಿಮಠ್. ಈಗ ಒಂದು ಸಮೂಹ ಗೀತೆ ಕೇಳೋಣ. ರಚನೆ ಈಶ್ವರ್ ಕಮ್ಮಾರ್ ಅವರದು.

ಫಕೀರೇಶ್ ಅಗಡಿ. ನೆರವು ಶೈಲಜಾ ರಾಜ್ಕುಮಾರ್. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ವಿಜಯಪುರ, ಸಮಯ 8:28. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಯುವವಾಣಿ.
1: ಈಗ ಕೇಳಿ ನಾಯಿಗಳ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವ ಟೇಲ್ಸ್ ಆಫ್ ವಿಜಯಪುರ ಸ್ವಯಂ ಸೇವಾ ತಂಡದ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಎಲ್ಗಟ್ಟಿ.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ ಜೆ ಮುತ್ತುರಾಜ್ ಎಲ್ಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಒಂದು ತಂಡ ಐತಿ. ಸಾಕಷ್ಟು ಜನ ಇವರನ್ನೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ನಾಗಿರ್ಬೋದು, ಇನ್ಸ್ಟಾಗ್ರಾಮ್ನಾಗಿರ್ಬೋದು, ಎಲ್ಲ ನೋಡಿರ್ತೀರಿ. ಟೇಲ್ಸ್ ಆಫ್ ಬಿಜಾಪುರ್ ತಂಡದವರು ಇಂದು ನಮ್ಮೊಂದಿಗಿದಾರ. ಬನ್ನಿ, ಮೂರು ಜನ ಅದರ, ಮೂರು ಜನ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ರಕ್ಷಾ ಸರ್ದೇಸಾಯಿ ಅವರು ನಮ್ಮೊಂದಿಗಿದಾರ. ರಕ್ಷಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ.
3: ನಮಸ್ತೆ ಸರ್.
2: ನೆಕ್ಸ್ಟ್ ಈಗ ಅನಿರುದ್ಧ ಗುಡಿ ಅವರು ಕೂಡ ನಮ್ಮೊಂದಿಗಿದಾರ. ಅನಿರುದ್ಧ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ.
4: ನಮಸ್ಕಾರ ಸರ್.
2: ಹಾಗೆ ಜೊತೆಗೆ ಮೇಘಾ ನಿಂಬರ್ಗಿ ಮಠ ಅವರು ಕೂಡ ನಮ್ಮೊಂದಿಗಿದಾರ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಘಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ.
5: ಥ್ಯಾಂಕ್ ಯು.
2: ಈ ಏನೇನು ಕೆಲಸ ಮಾಡ್ತೀರಿ ಈಗ ಇದರ ಈ ತಂಡ ರಚನೆ ಮಾಡಿಕೊಂಡು?
4: ಸರ್, ನಮ್ದು ಬೇಸಿಕ್ ಫಸ್ಟ್ ಇನ್ ಸ್ಟಾರ್ಟ್ ಆಗಿದ್ದು ಅಡಾಪ್ಷನ್ ಇತ್ತು. ನಮಗೆ ಹೆಂಗೆ ನಾವು ಮಂದಿ ಹೆಚ್ಚಾಕೋತ ಹೋದ್ರು ನಮಗೆ ತಿಳಿದು ಅಡಾಪ್ಷನ್ ಒಂದೇ ಇಲ್ಲ, ಆ್ಯಂಡ್ ಅಡಾಪ್ಷನ್ ಆಗು ಟಫ್ ಅದ. ಯಾಕಂದ್ರೆ ಮಂದಿ ಜಾಸ್ತಿ ಪ್ರಿಫರ್ ಮಾಡೋದು ಬ್ರೀಡ್ ನಾಯಿಗಳನ್ನು. ಸೊ ಇವನ್ ನೀವು ಕಾಮನ್ ಆಗಿ ಮಾತಾಡಿದ್ರೆ ಯಾರು ಇಂಡಿಯನ್ ಡಾಗ್ಸ್ ಇದ್ದು ಬೇರೆ ಬೇರೆ ಬ್ರೀಡ್ಸ್ ಇರ್ತಾವೆ ಸರ್, ಬಟ್ ಅದು ಯಾರಿಗೂ ಐಡಿಯಾ ಇಲ್ಲ. ಒಂದು ಜನರಲ್ ಆಗಿ ಅದೇನು ಬೀದಿ ನಾಯಿ ಅದ. ಸೊ ನಮಗೆ ಒಂದು ಗೊತ್ತಾಯ್ತು, ಅಡಾಪ್ಷನ್ ಒಂದೇ ಇರಂಗಿಲ್ಲ, ಅದು ಬಿಟ್ಟು ಬಹಳಷ್ಟು ಇವು ಇರ್ತಾವ. ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನೇಷನ್. ಈಗ ಹೆಂಗ್ ಒಂದು ಸಣ್ಣ ಮಗು ಹುಟ್ಟತಂದ್ರ ಅದಕ್ಕೆ ಪೋಲಿಯೋ ಹಾಕಿಸ್ತಾರ, ಮತ್ತ ಎಷ್ಟೋ ಇಂಪಾರ್ಟೆಂಟ್ ವ್ಯಾಕ್ಸಿನ್ಸ್ ಇರ್ತಾವ, ಹಂಗೆ ಒಂದು ನಾಯಿ ಮರಿಗೂ ಒಂದು ವ್ಯಾಕ್ಸಿನ್ ಇರ್ತದ. ಸೊ ನಾವು ಅದನ್ನ ಯಾವ ವ್ಯಾಕ್ಸಿನ್ ಇರ್ತಾವೋ ಡಾಕ್ಟರ್ ಕಡೆ ತಿಳ್ಕೊಂಡು ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಸರ್ ಇನ್ನಾತನ ಟೋಟಲ್ 2+ ವ್ಯಾಕ್ಸಿನೇಷನ್ ಡ್ರೈವ್ ಕಂಡಕ್ಟ್ ಮಾಡಿದ್ವಿ ಸರ್. ಮೋರ್ ದೆನ್ 150 ಡಾಗ್ಸ್ ನಾವು ವ್ಯಾಕ್ಸಿನೇಟ್ ಮಾಡಿವಿ. ಅದು ಬಿಟ್ಟು ಸರ್ ನಾವು ನೆಕ್ಸ್ಟ್ ಇನ್ನೊಂದೇನು ಮಾಡ್ಲಿಕ್ಕತ್ವಿ ಅಂದ್ರೆ ನಮ್ದು ಹೆಂಗೆ ಪೇಜದ್ ರೀಚ್ ಹೆಚ್ಚಾಲಿಕತ್ತು, ನಮಗೆ ಕೇಸಸ್ ಬರ್ಲಿಕ್ಕತ್ತು, ನಮ್ಗೆ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಬರ್ಲಿಕ್ಕೆ ಸ್ಟಾರ್ಟ್ ಅದು. ನಮ್ಮ ಏರಿಯಾ ಒಳಗೆ ಒಂದು ಡಾಗ್ ಕೇಸ್ ಅಂದ್ರೆ ಆಕ್ಸಿಡೆಂಟ್ ಕೇಸ್ ಆಗ್ಯದ, ಅದಕ್ಕೆ ಆರಾಮಿಲ್ಲ. ಸೊ ನಾವು ಡಾಕ್ಟರಿಗೆ ಅವರಿಗೆ ಕೋಆರ್ಡಿನೇಟ್ ಮಾಡಿ ನಮ್ಮ ವಾಲಂಟಿಯರ್ ಯಾರು ಎಲ್ಲಿ ಹೋಗಿ ಅದರ ಟ್ರೀಟ್ಮೆಂಟ್ ಮಾಡಿಸೋದು. ಸೊ ಇದನ್ನು ನಾವು ಮಾಡ್ತೀವಿ ಸರ್, ಅಂದ್ರೆ ರೆಸ್ಕ್ಯೂ ಮಾಡ್ತೀವಿ, ವೆಟ್ ವಿಸಿಟ್ಸ್ ಮಾಡಿಸ್ತೀವಿ ಸರ್. ಅದರ ಜೊತೆ ನಮಗೆ ಇನ್ನೊಂದು ಏನು ಇದು ಕಾಣಿಸ್ತಂದ್ರೆ ಈಗ ಸಿಸ್ಟಮ್ ಒಳಗೆ ಅವೇರ್ನೆಸ್ಸು ನಾವು ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಮೀಡಿಯಾ ಒಳಗೆ ಒಂದು ಪರ್ಸ್ಪೆಕ್ಟಿವ್ ಅದ, ನೆಗೆಟಿವ್ ಪರ್ಸ್ಪೆಕ್ಟಿವ್ ಅದ, ನಮಗೆ ಇನ್ನೊಂದು ಸೈಡ್ ಏನದ ಅದ್ರ ಬಗ್ಗೆ ಇದನ್ನು ಮಾಡೋದದ. ಹಂಗೆ ನಮ್ಮ ವಾಲಂಟಿಯರ್ಸ್ ಎಲ್ಲರೂ ಇಂಡಿವಿಜುವಲಿ ಫೀಡೂ ಮಾಡ್ತಾರೆ. ಸೊ ನಾವು ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಮಾಡ್ತೀವಿ ಸರ್.
2: ನಾಯಿಗಳಿಗೆ ದಿನ ಫೀಡಿಂಗ್ ಮಾಡಿಸ್ತೀನಿ, ಊಟ ಹಾಕ್ತೀನಿ ಅಂತೆಲ್ಲ ಹೇಳಿದಿರ್ತಾವೆ. ಈಗ ನೀವು ತಂಡ ಹೋಗಿ ಊಟ ಹಾಕ್ತಿರೋ ಅಥವಾ ನೀವು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಾಗ ಇರ್ತೀರ ಅಲ್ಲಲ್ಲೇ ನೀವು ಊಟಗಳನ್ನು ಹಾಕ್ತಿರೋ ನಾಯಿಗಳಿಗೆ, ನಿಮ್ಮ ಮನೆ ಹತ್ತಿರ ಇರೋ ನಾಯಿಗಳಾಗಿರ್ಬೋದು, ನಿಮ್ಮ ಕೆಲಸದ ಜಾಗದಾಗ ಹತ್ತಿರ ಇರೋ ನಾಯಿಗಳಿಗಾಗಿರ್ಬೋದು, ಅಲ್ಲೆಲ್ಲ ಊಟ ಹಾಕ್ತಿರೋ ಅಥವಾ ನೀವು ತಂಡ ರಚನೆ ಮಾಡ್ಕೊಂಡು ಹೋಗಿ ಒಂದು ಕಡೆ ಸೇರಿಸಿ ಅಥವಾ ಜಾಸ್ತಿ ನಾಯಿಗಳೆಲ್ಲ ಇರ್ತಾವೆ ಅಲ್ಲಿ ಹೋಗಿ ಊಟ ಹಾಕ್ತಿರೋ?
5: ಸರ್, ತಂಡ ಏನು ರಚನೆ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಯೂಶ್ವಲಿ ಏನಾಗ್ತದೆ, ಮನೆ ಮುಂದೆ ಸುತ್ತಮುತ್ತಲ ಎಲ್ಲರ ಮನೆ ಎಲ್ಲರ ಏರಿಯಾದಾಗೂ ನಾಯಿ ಇರ್ತಾವೆ. ಸೊ ಅಲ್ಲಿ ಸ್ಟಾರ್ಟಿಂಗ್ ಮನೆ ಮುಂದೆ ಇರೋದಕ್ಕೂ ಹಾಕ್ತೀವಿ, ಆಮೇಲೆ ಈಗ ಯಾರು ನನ್ನ ರಿಲೇಟಿವ್ಸ್ ಮನೆ ಮುಂದೆ ಅಲ್ಲಿ ಹಾಕ್ತೀವಿ, ಎಲ್ಲೋ ಹೋಗಿರ್ತೀವಿ ನೋಡಿರ್ತೀವಿ. ಈಗ ಯಾವುದೋ ಒಂದು ನಾಯಿ ಮನುಷ್ಯರಾದ್ರೆ ಏನಾರೇ ಕೇಳಿ ಕೇಳ್ತಾರೆ, ನಾಯಿಗೆ ಗೊತ್ತಾಗೋದಿಲ್ಲ ಅಲ್ಲ. ಸೊ ರೊಕ್ಕ ಕೊಟ್ಟರೆ ಊಟ ಕೊಟ್ಟು ಸಿಗ್ತದಂತೂ ಅವಕ್ಕೂ ಗೊತ್ತಿಲ್ಲ. ಸೊ ಏನೋ ಎಲ್ಲೋ ಯಾವುದೋ ಒಂದು ಶಾಪ್ ಹತ್ತಿಲ್ ಹೋಗಿರ್ತೀವಿ, ಅವು ತಿನ್ನೋದೇ ನೋಡ್ಕೋತ ಕೂತಿರ್ತಾವೆ, ಹಾಕ್ತಾರೇನೋ ಮಾಡ್ತಾರೇನೋ. ನಂದು ರೆಗ್ಯುಲರ್ ಫೀಡಿಂಗ್ ಹೆಂಗಾಗತ್ತಂದ್ರೆ, ಒಂದೊಂದು ಈಗ ನಮ್ಮ ಮನೆ ಹತ್ತಲಿದ್ದು ನಾ ರೆಗ್ಯುಲರ್ ಫೀಡ್ ಮಾಡ್ತೀನಿ ಮುಂಜಾನೆ ಸಂಜೆನಾಗ. ಆಮೇಲೆ ಒಂದೊಂದು ಪ್ಲೇಸಸ್ ಅದಾವ, ನಾ ಅಲ್ಲೇ ಹೋಗಿ ಅಲ್ಲಿ ನಂದು ಗಾಡಿ ಹೋಗೋಣ ಬೆನ್ನ ಹತ್ತು ಬರ್ತಾವ್ರಿ ಅವು, ಅದು ಅಷ್ಟು ಈ ಟೈಮಿಗೆ ಬರ್ತೀನಿ, ಇದೇ ಜಾಗಕ್ಕೆ ಬರ್ತೀನಿ, ಇಲ್ಲೇ ಬರ್ತೀನಿ ಅದು ಗೊತ್ತು. ಅಲ್ಲಿ ಹೋಗಿ ರೆಗ್ಯುಲರ್ ಫೀಡಿಂಗ್ ಮಾಡ್ತೀವಿ. ಉಳ್ಕಿದ್ದು ನಾವೆಲ್ಲೇ ಹೊರಗೆ ಅಲ್ಲಿ ಹೋದಾಗ ಇಲ್ಲಿ ಹೋದಾಗ ಯಾವಾರ ನಾಯಿ ಕಂಡ್ರು ನಾವು ಅಲ್ಲಿ ಏನು ಸಿಗ್ತದೆ ಅದನ್ನ ಹಾಕಿ ಬರ್ತೇವೆ. ಅದು ಈಗ ತಂಡ ಏನು ರಚನೆ ಮಾಡ್ಕೊಂಡಿಲ್ಲ, ಬಟ್ ಇನ್ ಕೇಸ್ ಮುಂದೆ ಏನರೇ ಗೌರ್ಮೆಂಟ್ ಹಿಂಗೆ ಎಲ್ರಿ ಇಲ್ಲೇ ಫೀಡ್ ಮಾಡಬೇಕು ಹಿಂಗೇನ್ರಿ ಇತ್ತಂದ್ರೆ ನಾವು ಇದು ಮಾಡಿ ಏರಿಯಾ ವೈಸ್ ಮಾಡ್ಕೊಂಡು ಹಂಗೂ ಮಾಡ.
2: ಈಗ ನಾಯಿಗಳಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಭಯ, ಈಗ ನಾಯಿಗಳು ಕಡ್ದು ಬಿಟ್ರೆ ಹೆಂಗ ಅಂತೇಳಿ.

0: ಅದರಲ್ಲೂ ನೀವು ಊಟ ಹಾಕಕ್ಕೆ ಹೋಗ್ತಿರ್ತೀರಿ, ಊಟ ಏನು ಹಾಕೋ ಟೈಮ್ನಾಗ ಕೆಲವೊಂದಿಷ್ಟು ಭಾಳ ನಾಯಿ ಬರ್ತಾವೆ, ಅವೇ ಕಚ್ಚಾಡ್ತಾವೆ, ಹಿಂಗೆ ಏನಾದರೂ ಕಡಿತಾವ ಅಂತೇಳಿ ಭಯ ಇಲ್ಲ ನಿಮ್ಗೆ?
1: ಸರ್, ಆ್ಯಕ್ಚುಲಿ ನಾಯಿಗಳದ್ರಾಗ ಬಿಹೇವಿಯರಲ್ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ನಮ್ದು ಅವೇರ್ನೆಸ್ದು ಮೇನ್ ಮೋಟೋನೇ ಅದೇ ಐತಿ. ಇವತ್ತು ನಾವು ಇಲ್ಲಿ ಸೇರಿದ್ದು ಅದೇ. ನಾಯಿಗಳದ್ರಾಗ ನೋಡ್ರಿ, ಈಗ ನಾವು ಮನುಷ್ಯರ್ನಾಗೂ ಹೆಂಗೆ ನಾವು ಸಿಟ್ಟಿನವರು ಇರ್ತಾರೆ, ಸಮಾಧಾನದವರು ಇರ್ತಾರೆ, ನೀವು ಹೆಂಗೆ ಗುರ್ತ ಹಿಡಿತೀರಿ? ಅವ್ರ ಬಿಹೇವಿಯರ್ ಮ್ಯಾಗ ಗುರ್ತ ಹಿಡಿತೀರಿ, ಹಾ ಈ ಮನುಷ್ಯ ಹಿಂಗೆ ಅದಾನಂತ. ನೆಕ್ಸ್ಟ್ ಟೈಮ್ ನೀವು ಏನಾರೇ ಮಾತಾಡೋ ಮುಂದೆ ಸಿಟ್ನಾವಿದ್ದ ಅಂದ್ರೆ ಯು ನೋ ಹೌ ಟು ಹ್ಯಾಂಡಲ್, ಅಥವಾ ಸಮಾಧಾನ ಇದ್ದವ್ರಾದ್ರೆ ಹಂಗೆ. ಹಂಗೆ ಸೇಮ್ ನಾಯಿ ಒಳಗೂ ಅಗ್ರೆಸಿವ್ ನಾಯಿಗಳನ್ನು ಇರ್ತಾವ ಆ್ಯಂಡ್ ಸಮಾಧಾನ ನಾಯಿಗಳನ್ನು ಇರ್ತಾವ. ಅದು ನಮಗೆ ಗೊತ್ತಿರಂಗಿಲ್ಲ ಮನುಷ್ಯರಿಗೆ ಆ ನಾಯಿದು ಬಿಹೇವಿಯರಲ್ಲಿ ಹೆಂಗಿರ್ತೈತಿ, ಅದರದೇ ಆದಂಥ ಒಂದಿಷ್ಟು ಇದು ಅದಾವ ಬಿಹೇವಿಯರ್ಸ್. ಈಗ ಅದು ನಾಯಿ ನಮಗೆ ಫ್ರೆಂಡ್ಲಿ ಐತಿ ಅಂತ ಗೊತ್ತಾಗಬೇಕಂದ್ರೆ ಅದು ನಾಯಿ ಬಾಲ ಅಳಗಾಡಿಸ್ತೈತಿ. ಅಳಗಾಡಿಸಿದ್ರೆ ನಮಗೆ ಗೊತ್ತಾಗ್ತೈತಿ ಅದು ನಾಯಿ ಫ್ರೆಂಡ್ಲಿ ಐತಂತ. ಈ ಅಗ್ರೆಸಿವ್ ನಾಯಿಗಳನ್ನು ಅಗ್ರೆಸಿವ್ ಯಾಕೆ ಆಗಿರ್ತಾವಂದ್ರೆ ಅದಕ್ಕೆ ಏನರ ಟ್ರೋಮಾ ಇರ್ತೈತಿ. ಯಾರರೆ ಬಡಗಿ ತೊಗೊಂಡು ಹೊಡೆದಿರ್ತಾರೆ, ಕಲ್ಲು ತೊಗೊಂಡು ಹೊಡೆದಿರ್ತಾರೆ, ನಮ್ಮ ಮಂದಿಗೆ ಅದು ಒಂದು ರೂಢ ಐತ್ರಿ. ಈಗ ನೀವು ಎಷ್ಟೋ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಸಣ್ಣ ಹುಡುಗರಾಗಲಿ ನೋಡು, ಸುಮ್ಮ ಗಾಡಿ ಮ್ಯಾಗ ಹೋಗ್ತಿರ್ತಾರೆ. ಆದ್ರೆ ಅವ್ರಿಗೆ ಹೋಗೋದ್ ಒಳಗೆ ಅಲ್ಲೊಂದು ಯಾವ್ದಾರ ನಾಯಿ ಸಿಕ್ತ, ಬೆಕ್ ಸಿಕ್ತ ಏನು ಅಂದ್ರೆ ಒದ್ದರೆ ಹೋಗಿರ್ತಾರೆ, ಹೊಡೆದರೆ ಹೋಗಿರ್ತಾರೆ. ಅದು ಒಂದೇನೋ ಒಂದು ಮೊದಲಿನಿಂದನೂ ಐತಿ. ಸೊ ಹಂಗ ಅಂದ್ರೆ ಒಂದಿಷ್ಟು ಜನಕ್ಕೆ ಶೇರ್ ಮಾಡ್ಕೊಳ್ಳೋದು ಇಲ್ಲ ಅವ್ರ ಏರಿಯಾನಾಗ. ನಮ್ಮ ಏರಿಯಾನಾಗ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಹೆಂಗಂದ್ರೆ ನಾವು ಅಷ್ಟೇ ಇರಬೇಕು, ಇದು ಇದು ವರ್ಡ್ ಏನೈತಿ ನಮಗೆ ಅಷ್ಟೇ ಆಗೈತಿ ಅಂತೇಳಿ. ಸೊ ಹಿಂಗಾಗಿ ಅವ್ರ ಸನೀಪ್ ಬಂದ್ಮ್ಯಾಗ ನಾವು ಎಷ್ಟೋ ಕೇಸಸ್ ನೋಡ್ತೀವಿ, ಎಷ್ಟು ಕೇಸಸ್ ಬರ್ತಾವ. ಕಟ್ಗಿದಿಂದ ಹೊಡೆದು ಒಂದ್ ಸಾರಿ ಒಂದು ನಾಯಿದ ಜಾನೇ ಅಡ್ಡ ಆಗ್ಬಿಟ್ಟಿತ್ರಿ. ನಾವೇ ಹೋಗಿ ಅಟೆಂಡ್ ಮಾಡಿ ವೆಟ್ಟಿಗೆಲ್ಲ ತೋರಿಸ್ಕೊಂಡು ಬಂದ್ ಕಲ್ಲು ಹೊಡಿತಾರ. ಹೋಟೆಲ್ಸ್ ಕಡೆ ಯಾರೇ ಬಂದು ಅಂದ್ರೆ ಅವ್ರು ಏನಾರ ತಿಂತಾವ ಹೊಲಸ್ ಮಾಡ್ತಾವ ಅಂತೇಳಿ ಅಂದ್ರೆ ಅವ್ಕೆ ಛೂ ಅಂದ್ರೆ ಹೋಗ್ತಾವ. ಬಟ್ ಇವ್ರ ನಮ್ಮ ಮನುಷ್ಯರ ಡಾಮಿನೇಟ್ ಹಿಂಗಲ್ಲ ಅವಕ್ಕಿಂತ, ಅದಕ್ಕೆ ಅವ್ರು ಹೊಡಿತಾರ್ರಿ. ಸೊ ಹಿಂಗಾಗಿ ಅವಕ್ಕೆ ಟ್ರೋಮಾ ಇರ್ತೈತಲ್ಲ, ಅವ್ರ ಅವಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಸೊ ಅವ್ರದ್ದು ಅವ್ರ ಪ್ರೊಟೆಕ್ಟ್ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡಕ್ಕೆ ಹೋಗಿ ನಮಗೆ ಕಡಕ್ಕೆ ಬರ್ತಾವ. ಸೊ ಅದು ಅಗ್ರೆಸಿವ್ ನಾಯಿ. ಒಂದಿಷ್ಟು ಸ್ಕೇರ್ಡ್ ನಾಯೀಸ್ ಇರ್ತಾವ, ಅವ್ಕೆ ಅಂಜಿಕಿದ ಅದ್ರ ಬಾಲ ಒಳಗೆ ಪೂರ್ತಿ ಹೋಗಿರ್ತೈತಿ, ಅದು ಸ್ಟಿಫ್ ಇರಂಗಿಲ್ಲ. ಅಗ್ರೆಸಿವ್ ನಾಯಿ ಯಾವತ್ತು ಅಟೆಂಟಿವ್ ಇರ್ತೈತಿ, ಅಂದ್ರೆ ಕಣ್ಣದಷ್ಟೇ, ಅಂದ್ರೆ ಬಾಡಿ ಸ್ಟಿಫ್ ಇರ್ತೈತಿ, ಕಣ್ಣಷ್ಟೇ ಆ ಕಡೆ ಈ ಕಡೆ ನೋಡ್ತೈತ, ವೆರಿ ಅಟೆಂಟಿವ್ ಯಾರೇನ್ ಮಾಡ್ತಾರ ಅಂತ ಹೇಳಿ. ಸೊ ಇವೆಲ್ಲ ಬಿಹೇವಿಯರ್ ಅಲ್ಲಿ ನಮಗ್ ಒಂದ್ಸರಿ ಗೊತ್ತಾಗ್ಬಿಟ್ಟಂದ್ರೆ ಈಸಿಲಿ. ಈಗ ನಾವು ವ್ಯಾಕ್ಸಿನೇಷನ್ಸ್ ಮಾಡಕ್ ಹೋಗ್ತೀವಿ, ಫೀಡ್ ಮಾಡಕ್ ಹೋಗ್ತೀವಿ, ಅಂಡ್ ಟೆರಿಟರಿ ಇಶ್ಯೂಸ್ನು ಇರ್ತಾವ ಒಂದ್ ನಾಯಿಗಳಿಗೆ. ಆ ಯಾವ ನಾಯಿ ಏರಿಯಾ ಇರುತ್ತಲ್ಲ ಆ ನಾಯಿ ಯಾವುದೇ ಬೇರೆ ನಾಯಿಗ ಅಲೌ ಮಾಡಂಗಿಲ್ಲ, ಅಥವಾ ಬೇರೆ ಯಾವ ಅಬ್ನಾರ್ಮಲ್ ನೀವು ಯಾವ್ದಾರೆ ನೀವು ರೆಗ್ಯುಲರ್ ಈಗ ಪ್ಯಾಂಟ್ ಶರ್ಟ್ ಹಾಕೊಂಡು ನೋಡಿದ್ ರೂಢಿ ಇರ್ತೈತಿ ಆ ನಾಯಿಗ. ನೀವು ಯಾವ್ದಾರೆ ಈಗ ಪ್ಲಾಸ್ಟಿಕ್ ಆರಿಸ್ತಾವ ಬಂದ ಅವ್ಕೆ ಯಾಕೆ ಒದರ್ತಾವ, ಬಿಕಾಸ್ ಅವು ಅದರದ್ದು ಫಿಸಿಕಲ್ ಅಪಿಯರೆನ್ಸ್ ಅವ್ರಿಗೆ ರೂಢಾನೇ ಇರಂಗಿಲ್ಲ. ಸೊ ಹಂಗಾಗಿ ಈಗ ಕ್ಯಾಟಗರಿ ಅಗ್ರೆಸಿವ್ ನಾಯಿ ಕಡಿತಾವಂತ ಅದು ಮಿತ್ ಐತಿ. ಬಟ್ ಹಂಗಿಲ್ಲ, ಎಲ್ಲಿ ತನ ನಾವು ಯಾವುದೇ ಪ್ರಾಣಿಗಾಗ್ಲಿ ನಾವೆಲ್ಲಿ ತನ ಏನು ಹರ್ಟ್ ಮಾಡಂಗಿಲ್ಲ, ಅಲ್ಲಿ ತನ ಯಾವುದು ರಿಯಾಕ್ಟ್ ಮಾಡಂಗಿಲ್ಲ.
0: ಈಗ ನಾಯಿ ಕಚ್ಚೋದ್ರಿಂದ ರೇಬಿಸ್ ಅನ್ನೋದು ಬಹಳ ಇತ್ತೀಚೆಗೆ ಒಂದಿಷ್ಟು ನ್ಯೂಸ್ ಸೋಷಿಯಲ್ ಮೀಡಿಯಾದಾಗೆಲ್ಲ ಆಕ್ಟಿವ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಾಗ ಇತ್ತೀಚೆಗೆ ಒಂದು ಎರಡು ಮೂರು ವಿಡಿಯೋಸ್ ಎಲ್ಲ ಓಡಾಡ್ತಿದ್ವು. ದೊಡ್ಡ ದೊಡ್ಡ ವಯಸ್ಸಿನ ಹುಡುಗರೇ ರೇಬಿಸ್ ರೋಗಕ್ಕೆ ತುತ್ತಾಗಿ ಡಾಕ್ಟರ್ಸ್ ಮುಂದೆ ಜೀವ ಕಳ್ಕೊಂಡಿದ್ದು. ಈಗ ಅದು ಅಷ್ಟೊಂದು ಭಯಾನಕ ರೋಗ ಅಂಥೇಳಿ ನಮ್ಮ ಸಮಾಜದಾಗ ಅದ್ರ ಬಗ್ಗೆ ಐತಿ. ಹಂಗೆ ತಾವುಗಳು ಕೂಡ ಈಗ ನಾಯಿ ರೆಸ್ಕ್ಯೂ ಮಾಡೋ ಟೈಮ್ನಾಗ ಅದಕ್ಕೆ ಆಲ್ರೆಡಿ ಗಾಯ ಆಗಿರ್ತದೆ, ಗಾಯ ಆಗಿದ ನಾಯಿಗಳನ್ನ ಹೋಗಿ ಮುಡ್ತಿರ್ತಿರ್ತಾವು, ಅಂಥದ್ರಾಗ ಕಡ್ದಿದ್ದು ಇದ್ರದ್ದು ಏನಾದರೂ ಅನುಭವಗಳದಾವು?
2: ರೇಬೀಸ್ ಒಂದು ಭಯಾನಕ ಡಿಸೀಸ್ ಐತಿ, ಇಲ್ಲ ಅನ್ನಂಗಿಲ್ಲ. ಬಟ್ ರೇಬೀಸ್ ಬಗ್ಗೆ, ರೇಬೀಸ್ ಹೆಂಗ್ ಬರ್ತದ, ಯಾವ ನಾಯಿಗೆ ರೇಬೀಸ್ ಇರ್ತೈತಿ, ಆಮೇಲೆ ಅದಕ್ಕೆ ಗಾಯ ಆದ್ರ ಅದಕ್ಕೆ ಏನೋ ಆಯ್ತ್ರ, ಅದು ಮುಟ್ಟಿದ್ರ ಮಾಡಿದ್ರ ಬರ್ತದಂತಿಲ್ಲ. ರೇಬೀಸ ಮೇನ್ಲಿ ಸಲೈವಾದಾಗ ಇರ್ತೈತ್ರಿ. ಸೊ ರೇಬೀಸ್ ನಾಯಿಗಳಿಗೆ 100% ನಾವು ಅದಕ್ಕೆ ಕ್ಯೂರ್ ಮಾಡಕ್ನು ಆಕೈತಿ. ಸೊ ರೇಬೀಸ್ ಇದ್ದ ನಾಯಿಗಳದು ಬಿಹೇವಿಯರ್ ಇರ್ತಾವ್ರಿ ಸರ್. ಹೆಂಗತ್ತಂದ್ರ ಈಗ ರೇಬೀಸ್ ಇದ್ವು ಅಂತಂದ್ರ 3 types ಆಫ್ ರೇಬೀಸ್ ನೀವು ನೋಡಕ್ ಸಿಗ್ತೈತಿ. ಅಂದ್ರ ಒಂದೊಂದು ನಾಯಿಗಳು ಹೆಂಗ ಸುಮ್ಮ ಮಲ್ಕೊಂಡಿರ್ತಾವ. ಸೊ ಅದು ಒಂದು ಆಕ್ಚುಲಿ ವೈರಸ್. ಸೊ ಅದಕ್ಕೆ ಆಕ್ಚುಲಿ ಮಿದುಳಿಗೆ ಬಡಿತೈತ್ರಿ ಅದು, ಆಕ್ಚುಲಿ ರೇಬೀಸ್ ವೈರಸ್ ಅಂತ ಹೇಳಿ. ಸೊ ಅದ್ರಾಗೂ ಸ್ಟೇಜ್ ಅಂದ್ರೆ ಹಾಗೆ ಈಗ ಒಂದೊಂದು ನಾಯಿಗಳು ಹೆಂಗ್ ಮಾಡ್ತಾವ, ರೇಬೀಸ್ ಬಂದಿದ್ದು ಕಣ್ಣೆಲ್ಲ ರೆಡ್ ಆಗಿರ್ತಾವು, ಸಲೈವ ಫುಲ್ ಬಾಯಂದ ಇದು ಜೊಲ್ ಸುರಿತಿರ್ತೈತಿ. ಒಂದೊಂದು ನಾಯಿಗಳು ರಿಯಾಕ್ಟ್ ಮಾಡ್ತಾವ, ಒಂದೊಂದು ನಾಯಿಗಳು ಸುಮ್ಮ ಮಲ್ಕೊಂಡಿರ್ತಾವ. ಸೊ ಏನೋ ನೀ ಹಾಯ್ದು ಹೋಗಾಗ ಒಮ್ಮೆ ಕಡಿತಾವ, ಯಾಕಂದ್ರ ಅವು ಕಡಿಬೇಕಂತ ಕಡಿದಿಲ್ಲ, ಅವಕ್ಕೆ ಒಳಗೆ ಇರಿಟೇಷನ್ ಇರ್ತೈತೆ ಅದು ವೈರಸ್ ತಿಂದ. ಸೊ ಒಂದೊಂದು ನಾಯಿಗಳು ಹಂಗೆ ಕಡಿತಾವ, ಒಂದೊಂದು ನಾಯಿಗಳು

0: ರೇಬೀಸ್ ಅವಕ್ಕೆ ಇರಿಟೇಷನ್ ಸಲುವಾಗಿ ಹೋಗೋರಿಗೆ ಬರೋರಿಗೆ ಹಿಡಿಲಕ್ಕೆ ಹೋಗ್ತಾವ, ಇದು ಮಾಡ್ತಾವ. ಅದು ಅಂದ ಥರ್ಡ್ ಕೇಸ್ ಒಳಗ ಆಕಳಿಗೆ ಬೆನ್ ಹತ್ತಾವು, ಬ್ಯಾರೆ ನಾಯಿಗಳಿಗೆ ಕಡಿತಾವು. ಸೊ ಇದು ತ್ರೀ ಟೈಪ್ಸ್ ಇದ್ರೊಳಗ ರೇಬೀಸ್ ಬಂದದ್ದು ಗೊತ್ತಾಕೈತಿ. ಬಾಳೆ ಅದಕ್ಕೆ ಎಷ್ಟು ಇರಿಟೇಟ್ ಆಗಿರ್ತದಲ್ಲ, ಈಗೇನ್ ಸಾಯುವುದ್ರ ಒಳಗ ಹೆಂಗ ಒದ್ದಾಡ್ತಿರ್ತಾವಲ್ಲ ಅಷ್ಟು ಇರಿಟೇಟ್ ಆಗಿರ್ತದ ವೈರಸ್, ಅಷ್ಟು ಇರಿಟೇಟ್ ಮಾಡ್ತೈತಿ. ಬಟ್ ರೇಬೀಸ್ ಹೆಂಗ ಮೇನ್ಲಿ ಸಲೈವದಿಂದ ಬರುದು. ಅದಕ್ಕೆ ಈಗ ರೇಬೀಸ್ ನಾಯಿಗೆ ಗಾಯ ಆಗೈತಿ, ನಾವ್ ಅದು ಮುಟ್ಟಿದ್ರ ಬರುದು ಇಲ್ಲ. ಆಮೇಲೆ ಚೂರಿದ್ರ ಬರ್ತದ, ಈಗ ಒಂದೊಂದು ಚೂರ್ ತಾಮ್ ಬರ್ತದ. ಉಗುರ್ದಿಂದ ಯಾವ್ದೇ ಜಡ್ ಬರಲ್ಲ ಆಕ್ಚುಲಿ. ಸೊ ಚೂರಿದ್ರ ಮಾಡಿದ್ರ ಯಾಕೆ ಬರ್ತಾವತ್ತಂದ್ರ ಅದು ಲಿಕ್ ಮಾಡ್ಕೊಂಡಿರ್ತೈತಿ, ಅದು ಸಲೈವ ಕೈ ಹತ್ತಿದ್ ನಮಗ್ ಇನ್ ಕೇಸ್ ಹತ್ತು ಮಾಡ್ತು ಅಂದ್ರ. ಸೊ ಅದ್ರದಿಂದ ಏನ್ರ ವೈರಸ್ ಸ್ಪ್ರೆಡ್ ಆಗು ಚಾನ್ಸಸ್ ಇರ್ತೈತಿ. ಸೊ ಅದ್ರ ಸಲುವಾಗಿ ರೇಬೀಸ್ ಅಂದ್ರ ಡಾಗ್ಸ್ಗಳಿಗೆ ರೇಬೀಸ್ ಕ್ಯೂರ್ ಮಾಡಕ್ ಐತಿ. ಬಟ್ ಒಂದ್ ಸರ್ತಿ ಬೈಟ್ ಆಗಿ ಮನುಷ್ಯಾಗ ರೇಬೀಸ್ ಬತ್ತು ಅಂದ್ರ ಅದು ಕ್ಯೂರ್ ಮಾಡಕ್ ಇನ್ನತನ ಏನು ಮೆಡಿಸಿನ್ ಇಲ್ಲ. ಸೊ ನಾವ ಸ್ವಲ್ಪ ಕಾಶಿಯಸ್ ಆಗಿ ನಾವು ಹ್ಯಾಂಡಲ್ ಮಾಡ್ತೇವಿ, ಯಾಕಂದ್ರೆ ನಮಗೆ ಬಿಹೇವಿಯರ್ ಗೊತ್ತು ಯಾವ್ದು ಇದು ಆಗಿರ್ತೈತಿ ಅಂಥೇಳಿ. ಸೊ ರೇಬೀಸ್ ಬರ್ಲಾರ್ದಂಗ ನಾವೀಗ ರೇಬೀಸ್ ವ್ಯಾಕ್ಸಿನೇಷನು ಕೊಟ್ಟಿವಿ. ಆಮೇಲೆ ನಮ್ಮಲ್ಲಿ ಏನು ವಾಲಂಟಿಯರ್ಸ್ ಅದಾರಲ್ಲ, ಎಲ್ಲರೂ ರೇಬೀಸ್ ಪ್ರೀ ಶಾಟ್ಸ್ ಎಲ್ಲ ತಗೊಂಡಿವಿ ನಮ್ದು. ಅಂದ್ರೆ ಆಗಲ್ಲ, ಬಟ್ ನಮಗ್ ಗೊತ್ತು ಇಲ್ಲಿ ತನ ನಾವ್ ಇಷ್ಟು ಫೀಡ್ ಮಾಡೇವಿ, ಇಷ್ಟು ಮಾಡೇವಿ, ಇಷ್ಟು ರೆಸ್ಕ್ಯೂ ಮಾಡೇವಿ ಅಂದ್ರೆ ಯಾ ನಾಯಿನು ನಮಗ್ ಇಲ್ಲಿ ತನ ಯಾವ ವಾಲಂಟಿಯರ್ಗೂ ಗಡ್ದಿಲ್ಲ. ಬಿಕಾಸ್ ನಮಗ್ ಗೊತ್ತು ಯಾ ನಾಯಿ ಹೆಂಗಿರ್ತೈತಿ, ಹ್ಯಾಂಡಲ್ ಮಾಡ್ತೇವೆ ಅಂತೇಳಿ. ಸೊ ಇನ್ ಕೇಸ್ ಏನೋ ಬೈ ಚಾನ್ಸ್ ಆಗಲಿ ಅಂತ ನಾವು ಎಲ್ಲ ರೇಬೀಸ್ ಪ್ರೀ ಶಾಟ್ಸ್ ಅದೆಲ್ಲ ತಗೊಂಡಿವಿ. ಸೊ ಅದ ಹೇಳ್ತಿಲ್ಲ. ಸೊ ರೇಬೀಸ್ ನಾಯಿಗಳಿಗೆ ಕ್ಯೂರ್ ಮಾಡಕ್ ಆಕೈತಿ. ಸೊ ಅದಕ್ಕಿಂತ ಬೆಟರ್ ವ್ಯಾಕ್ಸಿನೇಷನ್ ಮಾಡೋದು, ಇದೆಲ್ಲ ಮಾಡೋದು ಮಾಡ್ತೇವೆ.
1: ಸರಿ ಮೇಡಮ್, ಈಗ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಅಂತ ಅವಾಗಲಿಂದೆಲ್ಲ ಹೇಳ್ತಿದ್ರು, ತಾವು ಏನೇನು ವ್ಯಾಕ್ಸಿನೇಷನ್ ಹಾಕ್ಬೋದು?
2: ಸರ್, ಇದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಯಾರು ಇದು ಸೆಷನ್ ಕೇಳ್ತಿರ್ತಾರೆ, ನೀವು ಇನ್ ಕೇಸ್ ನಾಯಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ನೀವು ಅಟ್ ಲೀಸ್ಟ್ ಒಂದು ವರ್ಷಕ್ಕೆ ಒಂದು ಸಲ ರೇಬೀಸ್ ವ್ಯಾಕ್ಸಿನೇಷನ್ ನಿಮ್ಮ ನಾಯಿ ಕಂಪಲ್ಸರಿ ಹಾಕಿಸ್ರಿ. ಅಟ್ ದ ವೆರಿ ಸೇಮ್ ಟೈಮ್ ನೀವು ಪ್ರೀ ಎಕ್ಸ್ಪೋಜರ್ ವ್ಯಾಕ್ಸಿನ್ ನೀವು ತಗೋರಿ. ಯಾಕಂದ್ರೆ ರ್ಯಾಬೀಸ್ ಒಂದು ಡೆಡ್ಲಿ ಡಿಸೀಸ್ ಅದ. ರ್ಯಾಬೀಸ್ದಿಂದ ನಾವು ಅಂಜಿಕೆಗಿಂತ ಅದು ಏನದ ಅನ್ನೋದು ತಿಳ್ಕೊಂಡು ಅದ್ರ ಪ್ರಕಾರ ನಾವು ಸ್ಟೆಪ್ಸ್ ತಗೊಳ್ಳೋಣ. ಇದು ನಮ್ಮ ಟೀಮಿಂದ ಒಂದು ವಿನಂತಿ ಎಲ್ಲ ವೀಕ್ಷಕರಿಗೆ.
1: ಸರಿ, ಈಗ ಅನಿರುದ್ಧ ಅವರೇ, ರೇಬಿಸ್ ಹಾಕ್ಸೋದ್ರ ಜೊತೆಗೆ ಬೇರೆ ಬೇರೆ ವ್ಯಾಕ್ಸಿನ್ಸ್ ಎಲ್ಲ ಯಾವ್ದೆಲ್ಲ ಹಾಕ್ಸ್ತೀರಿ ನಾಯಿಗಳಿಗೆ?
2: ಸರ್, ಒಂದು DHPPA 7-in-1 ಅಂತ ಬರುತ್ತೆ ಸರ್. ಸೆವೆನ್ ಇನ್ ಒನ್ ಅಂದ್ರೆ 7 ಡಿಸೀಸ್. ಡಿಸ್ಟೆಂಪರ್, ಪಾರ್ವೋ, ಕ್ಯಾನಿನ್ ಡಿಸ್ಟೆಂಪರ್ ಅಂತ ಒಂದು ಬರುತ್ತೆ, ಪಾರ್ವೋ ಅಂತ ಬರುತ್ತೆ. ಅದು ಬಿಟ್ಟು ಒಂದು ಇನ್ನೊಂದು 5 ಡಿಸೀಸ್ ಅವೆ ಸರ್. ಸೊ ಅದು ಫಸ್ಟ್ 7 ಮಂತ್ಸ್ ಅವು ನಾ ವ್ಯಾಕ್ಸಿನ್ ಅಂದ್ರೆ ಫಸ್ಟ್ 7 ಮಂತ್ಸ್ ಅದು ಒಂದು ಯಾವುದೇ ಪಪ್ಪಿ ಅದು ಡಿಸೀಸ್ ಬರೋ ಒಂದು ಚಾನ್ಸ್ ಇರ್ತದೆ ಸರ್. ಯಾಕಂದ್ರೆ ಅದ್ರದ್ದು ಅವಾಗ ರೆಸಿಸ್ಟೆನ್ಸ್ ಪವರ್ ಅಷ್ಟು ಕಮ್ಮಿ ಇರುತ್ತೆ. ಸೊ ಆ ವ್ಯಾಕ್ಸಿನ್ ಕೊಡೋದ್ರಿಂದ ಸ್ಟಾರ್ಟಿಂಗ್ ಅದಕ್ಕೇನು ಜಡ್ ಬರ್ಲಾರ್ದಂಗೆ ಅದು ಹೆಲ್ದಿ ಆಗಿರ್ತದೆ.
1: ಈಗ ಬಹುತೇಕ ನಾವು ನಾಯಿಗಳನ್ನ ಎದಕ್ಕೆ ಸಾಕ್ತೀವಪ್ಪ ಅಂತಂದ್ರೆ, ಏನೋ ನಮ್ಮ ಮನೆ ಕಾಯ್ಲಕ್ಕ ಒಂದು, ಅಥವಾ ನಮ್ದು ಏನಾದರೂ ಅಂಗಡಿ ಇತ್ತಂದ್ರೆ ಅಂಗಡಿ ಕಾಯ್ಲಕ್ಕ. ನಾಯಿ ಅತ್ಯಂತ ನಿಯತ್ತಿನ ಪ್ರಾಣಿ, ನಾವು ಅದಕ್ಕೆ ಏನು ಬರೀ ಏನೂ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಊಟ ಹಾಕಿದ್ರೆ ಸಾಕು ಅದು ನಮ್ಮ ಮನೇನ ಚೆನ್ನಾಗಿ ಕಾಯ್ತದ ಅಂಥೇಳಿ ಒಂದು ಕಾನ್ಸೆಪ್ಟ್ ಐತಿ ಸಮಾಜದೊಳಗೆ. ಹಿಂದೆಯಿಂದ ನಡ್ಕೊಂಬಂದಿದ್ದು ಹಿಂಗೆ, ಇತ್ತೀಚೆಗೆ ನಾಯಿ ಸಾಕು ಕಾನ್ಸೆಪ್ಟ್ ಚೇಂಜ್ ಆಗ್ಯದ. ಈಗ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಆ್ಯಕ್ಚುಲಿ ನಾಯಿ, ನಾವು ಮನೆ ಕಾವಲಿಗೆ ನಾಯಿಗಳನ್ನ ಸಾಕ್ತಾ ಇದ್ವಿ, ಈಗ ನಾಯಿ ಕಾವಲಿಗೆ ಇನ್ನೊಬ್ರು ಮನುಷ್ಯ ಇರಬೇಕಾಗ್ತದ. ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೇನು ಅನಿಸ್ತದೆ?
3: ಸರ್, ಈ ಕಾನ್ಸೆಪ್ಟ್ ಬಗ್ಗೆ ಅದು ಯಾಕಂದ್ರೆ ಹೆಂಗ್ ಡೇಸ್ ಇವಾಲ್ವ್ ಆದವಲ್ಲ ಹಂಗ. ಫಸ್ಟ್ ನೀವು ಹೇಳ್ದಂಗ ಬೇಸಿಕ್ ನಾವು ಸಾಕ್ತಿರೋದು ನಾಯಿಗ ಕಾಯ್ಬೇಕಂತ ಹೇಳಿ, ಬಟ್ ಈಗಿನ ಕಾನ್ಸೆಪ್ಟ್ ಏನಂದ್ರೆ ಕಂಪ್ಯಾನಿಯನ್ಶಿಪ್. ಈಗ ಎಷ್ಟೋ ಮೆಟ್ರೋ ಸಿಟೀಸ್ ನಾಗ ನೀವು ನೋಡ್ಬೋದು, ನೀವು ಹೆಂಗ್ ನೀವು ಮೊದ್ಲಿನಿಂದ ಈಗಿನಿಂದ ಏನ್ ಡಿಫ್ರೆನ್ಸ್ ಮೇಜರ್ ಅಂದ್ರ, ಫಸ್ಟ್ ಎಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು, ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬಂದಿದೆ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲೂ ಮತ್ತೆ ನ್ಯೂಕ್ಲಿಯರ್ ಅಂದ್ರೆ ಈವನ್ ನೀವು ಮೆಟ್ರೋಪಾಲಿಟನ್, ಇಟ್ ಲೀಸ್ಟ್ ನಾವಿನ್ನೋ ಬಿಜಾಪುರಲ್ಲಿ ಈ ಕಡೆದಲ್ಲಿ ಎಷ್ಟೋ ಅವ್ವ ಅಪ್ಪ ಅಜ್ಜ ಅಜ್ಜಿ ಮಕ್ಕಳು ಅವರೇ ಇರ್ತಾರೆ. ನೀವು ಮೆಟ್ರೋಪಾಲಿಟನ್ ಸಿಟೀಸ್ ಗಂಡ ಹೆಂಡತಿ ಬೇರೆ ಆದ್ರೆ ಒಬ್ಬ ಮಗ ಅಷ್ಟೇ. ಈಗ ಅವ್ರಿಗೆ ಒಂದು ಕಂಪ್ಯಾನಿಯನ್ಶಿಪ್ ಬೇಕಾಗಿರ್ತೈತಿ. ಡಾಗ್ಸ್ ಆರ್ ವೆರಿ ಲಾಯಲ್ ಅಂಡ್ ವೆರಿ ಫ್ರೆಂಡ್ಲಿ. ನಿಮ್ದು ಎಮೋಷನ್ಸ್ನು ನೀವು ಸ್ಟಡೀಸ್ನಾಗೂ ನೋಡಿರ್ಬೋದು, ದಟ್ ಈಸ್ ಪ್ರೂವ್ಡ್ ದಟ್ ಡಾಗ್ಸ್ ಕ್ಯಾನ್ ರಿಕಗ್ನೈಸ್ ಯುವರ್ ಮೂಡ್. ನೀವು ಸ್ಯಾಡ್ ಇದ್ರೂ ಗೊತ್ತಾಗುತ್ತೆ, ನೀವು ಹ್ಯಾಪಿ ಆದ್ರೂ ಗೊತ್ತಾಗುತ್ತೆ. ಈಗ ಅವ್ರು ಅಷ್ಟು ಸ್ಟ್ರೆಸ್ ಲೈಫ್ನಾಗಿಂದ ಬಂದಿರ್ತಾರೆ, IT ಕಂಪ್ನೀಸಲ್ಲಿ ಎಷ್ಟೋ ಜನ ಈಗ ಮೇಜರ್ ಅಲ್ಲೇ ವರ್ಕ್ ಮಾಡ್ತಾರೆ, ಆರ್ ಎಷ್ಟೋ ಜನ ಕೆಲಸ ಮಾಡಿ ಬಂದಮೇಲೆ ನಿಮಗೊಂದು ಯಾರೋ ಒಬ್ರು ಇರ್ತಾರೆ ಅಂತ ಅಂದ್ರೆ ಅವರು ಆ ಡಾಗಿಗಾಗ್ಲಿ ಅವ್ರದ್ದು ಯಾವುದೇ ಪೆಟ್, ನೀವು ಡಾಗ್ ಹ್ಯಾಮ್ಸ್ಟರ್ ಮತ್ತೆ ಈಗ ಎಷ್ಟೋ ಜನ ಪ್ಯಾರೆಟ್ಸ್ ಹಾಕ್ತಾರೆ, ಕ್ಯಾಟ್ಸ್ ಹಾಕ್ತಾರೆ, ಹ್ಯಾಮ್ಸ್ಟರ್ಸ್ ಎಲ್ಲಾನು ಅವು ಎಲ್ಲದಕ್ಕೂ ನಮ್ದು ರಿಕಗ್ನೈಸ್ ಮಾಡ್ತಾವಲ್ಲ. ಸೊ ಅವ್ರಿಗೊಂದು ಕಂಪ್ಯಾನಿಯನ್ಶಿಪ್, ಹ್ಯಾವಿಂಗ್ ಅ ಪೆಟ್ ಈಸ್ ಅ ವೆರಿ

0: ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ವೆರಿ ವಂಡರ್ಫುಲ್ ಜರ್ನಿ. ಅದು ಸಾಕ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಸುತ್ತೆ.
1: ಈಗ ನಾಯಿಗಳಂತ ಬಂದ್ರೆ ನಮ್ಮ ದೇಶದಾಗ ನಮ್ಮ ರಾಜ್ಯ ಸಿಕ್ಕಾಪಟ್ಟೆ ಬೇರೆ ಬೇರೆ ವೆರೈಟಿ ನಾಯಿಗಳಲ್ಲ, ಬೇರೆ ಬೇರೆ ತಳಿ ನಾಯಿಗಳದಾವ. ನಮಗೆ ಗೊತ್ತಿರೋದಂದ್ರೆ ಮುಧೋಳ ಹೌಡು, ಬೇರೆ ಬೇರೆ ಈಗ ಜರ್ಮನ್ ಶೆಫರ್ಡು, ಏನು ಲ್ಯಾಬ್, ಇಂಥ ನಾಯಿಗಳು ಗೊತ್ತಿರ್ತಾವೆ, ಗೋಲ್ಡನ್ ರೆಟ್ರಿವರು. ಈಗ ನೀವು ಅದರಾಗಿರೋದ್ರಿಂದ ಯಾವ ನಾಯಿ ಮನುಷ್ಯನಿಗೆ ಸಾಕಕ್ಕೆ ಅತಿ ಫ್ರೆಂಡ್ಲಿ, ಅಂದ್ರೆ ಮನುಷ್ಯನ ಜೋಡಿ ಭಾಳ ಒಡನಾಟ ಇರ್ತದೆ?
2: ಸರ್, ಆ್ಯಕ್ಚುಲಿ ನೋಡ್ರಿ, ನಾವೇನು ಇಂಡಿಯನ್ ಡಾಗ್ಸಿಗೆ ಇಂಡೀಸ್ ಅಂತ ಒಂದು ಕಾಮನ್ ಆಗಿ ವರ್ಡ್ ಯೂಸ್ ಮಾಡ್ತಾರೆ ಸರ್. ಸರ್, ನಾವು ಯಾವಾಗ ಇಂಡೀಸನ್ನು ನಾವು ಕನ್ಸಿಡರ್ ಮಾಡ್ತೀವಲ್ಲ, ಅದು ಅಡಾಪ್ಟ್ ಮಾಡಲಿಕ್ಕೆ ಯಾಕೆ ಪ್ರಿಫರೇಬಲಿ ಚಲೋ ಅನ್ನೋದಕ್ಕೆ ಭಾಳಷ್ಟು ರೀಸನ್ಸ್ ಅವ. ಒಂದು, ಅವು ಪಾಕೆಟ್ ಫ್ರೆಂಡ್ಲಿ, ನಿಮಗೆ ಅವತರ ಮೇಲೆ ಜಾಸ್ತಿ ಖರ್ಚು
1: ಇರಲ್ಲ,
2: ಕಮ್ಮಿ ಇರ್ತದೆ, ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಇದು ಇರ್ತದೆ, ಅದು ಹುಟ್ಟದಂದೇ ಸ್ಟ್ರಾಂಗ್ ಇರ್ತದೆ, ಮಿನಿಮಲ್ ಡಾಕ್ಟರ್ ವಿಸಿಟ್ಸ್ ನಿಮಗೆ ಆಗ್ತದೆ, ಆಮೇಲೆ ನೀವು ಏನು ಹಾಕ್ತೀರಿ ಅದು ತಿಂದು ನಿಮ್ಮ ಮನೆ ಕಾಯ್ತದೆ. ನಮಗೆ ಬೇರೆ ಬ್ರೀಡದ ನಾಯಿ ಮೇಲೆ ಹೇಟ್ ಇಲ್ಲ ಸರ್. ನಾವು ನಾಯಿ ಅಂತ ಇದನ್ನು ಮಾಡ್ತೀವಿ ಸರ್. ಈ ಯಾವಾಗ ಡಾಗ್ ಲವರ್ಸ್ ಒಳಗೂ ಎರಡು ಇವಾವ ಸರ್, ಸ್ವಲ್ಪ ಮಂದಿ ಬ್ರೀಡ್ ಲವರ್ಸ್ ಇದಾರೆ, ಅವ್ರಿಗೆ ಸ್ಪೆಸಿಫಿಕ್ಲಿ ಬ್ರೀಡ್ಸ್ ಸೇರ್ತಾವೆ. ಯಾವಾಗ ಇವು ಮತ್ತು ಇವು ಬೀದಿ ನಾಯಿ ಅಂತ ಅವು ಕಲ್ವಾಗ ದೂರ ಸರಿಸ್ತಾರೆ ಸರ್. ನಮ್ದು ಪಾಯಿಂಟ್ ಏನದ ಅಂದ್ರೆ, ನಾವು ಅನಿಮಲ್ ಲವರ್ಸ್ ಆಗೋಣ, ಬ್ರೀಡ್ ಲವರ್ಸ್ ಆಗೋದು ಬೇಡ. ಆ್ಯಂಡ್ ಇನ್ನೊಂದು ಸರ್, ಹೆಂಗಿರ್ತದೆ ಅಂದ್ರೆ, ಬ್ರೀಡ್ ನಾಯಿಗಳನ್ನ ಎಷ್ಟೋ ತಂದಿರ್ತಾರಲ್ಲ, ಅವು ನಮ್ಮ ಭಾರತ ದೇಶದ್ದು ಇಲ್ಲಿ ಟೆಂಪರೇಚರ್, ಇಲ್ಲಿ ಹವಾಮಾನಕ್ಕೆ ಅವು ಎಷ್ಟೋ ಸೂಟ್ ಆಗ್ತಿರಂಗಿಲ್ಲ. ಆ್ಯಕ್ಚುಲಿ ಅವು ಎಷ್ಟು ತ್ರಾಸ ಆಗ್ತಿರ್ತಾವ ಅವಕ್ಕೆ, ಬಟ್ ಅಂದ್ರೂ ಅದು ಮಂದಿಗೆ ಒಂದು ಕಲ್ಟ್ ಸ್ಟೇಟಸ್ ಅನ್ರಿ, ಸಿಂಬಾಲ್ ಇದು ಅನ್ರಿ, ಅದಕ್ಕೆ ಸಾಕ್ತಾರೆ. ಸೊ ಅದ್ರಗಿಂತ ನಾವು ಸಾಕೋಕ್ಕಿಂತ ಮೊದಲು ನಮಗೆ ಯಾವುದು ನಮ್ಮ ಮನೆಗಾಗಲಿ, ನಾವಿರೋ ಏರಿಯಾಗಾಗಲಿ, ಸಿಟಿಗಾಗಲಿ, ಯಾವ್ದು ಸುಟೇಬಲ್ ಅದ, ಏನದ, ಅದನ್ನ ನೋಡಿ ನಾವು ನಾಯಿಗಳನ್ನ ಅಡಾಪ್ಟ್ ಮಾಡಬೇಕು. ಆ್ಯಂಡ್ ನೀವು ಇವತ್ತು ನೋಡ್ಬೋದು ಸರ್, ಪೇಪರ್ದಾಗ, ನ್ಯೂಸಾಗ ಓದಿರ್ಬೋದು, ಈವನ್ ಇಂಡಿಯನ್ ಆರ್ಮಿನೂ ಈಗ ಏನಂತಾರೆ, ಮುಧೋಳ ಹೌಂಡ್ಸ್ ಆಗಲಿ, ಇಂಡಿಯನ್ ಲೋಕಲ್ ನಮ್ಮ ಇಲ್ಲಿವು ಏನು ಬ್ರೀಡ್ ಅವಲ್ಲ, ಅವನ್ನು ಇನ್ಕ್ಲೂಡ್ ಮಾಡ್ಕೊಳಿಕತ್ತಾರೆ. ಸೊ ಇದು ಬಿಟ್ಟು ಸರ್, ನಾವು ಇನ್ನೊಂದೇನು ಕವರ್ ಮಾಡ್ಬೇಕಂದ್ರೆ, ಎಷ್ಟು ಅಡಾಪ್ಷನ್ಸ್ ಚಲೋ ಅಂದ್ರೆ ಜಾಸ್ತಿ ಆಗ್ತಾವೆ ಸರ್, ಅಷ್ಟು ಹ್ಯೂಮನ್ ಡಾಗ್ ಕಾನ್ಫ್ಲಿಕ್ಟ್ಸ್ ಕಮ್ಮಿ ಆಗ್ತದೆ ಸರ್. ಸೊ ನಾವು ಅದ್ರಲ್ಲಿ ಆ್ಯಕ್ಚುಲಿ ಸರ್, ಅಡಾಪ್ಷನ್ ನೋಡ್ರಿ, ಅದು ಒಂದು ಸ್ಲೋ ಪ್ರೊಸೆಸ್ ಅದ, ಒಮ್ಮೆ ಅದು ಆಗಂಗಿಲ್ಲ, ಓವರ್ ದ ಇಯರ್ಸ್ ಅದು ಚೇಂಜ್ ಆಗಬೇಕು, ಮಂದಿ ಮೆಂಟಾಲಿಟಿ ಚೇಂಜ್ ಆಗಬೇಕು. ಸೊ ಇದಕ್ಕೆಲ್ಲ ಟೈಮ್ ಹಿಡಿತದೆ. ಸೊ ನಾವು ಇದನ್ನ, ಈ ಬ್ರಿಡ್ಜ್ ಅನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ, ಈ ಗ್ಯಾಪ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ನಾವು ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತೀವಿ ಸರ್.
3: ಸರ್, ನೀವು ಕೇಳಿದ್ರಿ ಯಾವ ಬ್ರೀಡ್ ನೀವು ಪ್ರಿಫರ್ ಮಾಡ್ತೀರಿ ಅಡಾಪ್ಟ್ ಮಾಡಕ್ ಅಂತೇಳಿ. ಸೊ ಬ್ರೀಡ್ ನಾಯಿ ಅಡಾಪ್ಷನ್ ಬ್ರೀಡರ್ಗಳೇನ್ ಇರ್ತಾರಲ್ರಿ, ಸೊ ಒಂದ್ ಹೆಣ್ಣು ನಾಯಿ ಅವ್ ಬ್ರೀಡರ್ಗಳ ಕೈಯಾಗ ಸಿಕ್ಕ ಎಷ್ಟು ಅವಕ್ಕೆ ಟಾರ್ಚರ್ ಆಗಿರ್ತದ, ಇದು ಆಗಿರ್ತದ. ಸೊ ಹಂಗೆಲ್ಲ ಬೇಡ ತಗೋರಿ, ಬ್ರೀಡ್ ನಾವೇನು ಅಪೋಸ್ ಮಾಡತ್ತಿಲ್ಲ. ಇದು ಈಗ ಹೆಂಗಾಗ್ಯದ ಅಂದ್ರೆ, ಈಗ ಯಾವುದೋ ಒಂದು ಚಲೋ ನಾಯಿ ತಗೊಂಡೇವ ಅಂದ್ರೆ ಸ್ಟೇಟಸ್ ಮೇಂಟೈನ್ ಮಾಡೋ ಸಲುವಾಗಿಯೂ ಹಂಗೆ ತಗೊಳ್ದಾಗ, ನೀವು ಎಷ್ಟು ರೊಕ್ಕ ಕೊಟ್ಟು ಜಾಸ್ತಿ ರೊಕ್ಕ ಕೊಡ್ತೋತೀರಿ ಅಷ್ಟು ನಿಮ್ಮ ಸ್ಟೇಟಸ್ ಭಾರಿ. ಅಂದ್ರೆ ಈಗ ಅಷ್ಟು ರೊಕ್ಕ ಕೊಟ್ಟು ನಾಯಿ ತಂದೇವು ನಾವು, ಅಷ್ಟು ಇದು ಮೇಂಟೈನ್ ಮಾಡ್ತೇವೆ ನಾವು, ಮನೆಯಾಗ ಇಡ್ತೇವೆ ನಾವು, ಅದಕ್ಕೆ ಅದನ್ನೆಲ್ಲ ಕೊಡ್ತೇವೆ ಇದನ್ನು. ಅಲ್ಲೇ ಮನೆ ಮುಂದೆ ಹಿಂಡಿ ನಾಯಿ ಯಾವ್ದಾರೆ ಬಂತಂದ್ರೆ ಊಟಕ್ಕೆ ಹಾಕೋದಿಲ್ಲ. ಆ್ಯಕ್ಚುಲಿ ಬ್ರೀಡ್ ನಾಯಿಗಳಕ್ಕಿಂತ ಇಂಡಿ ನಾಯಿಗಳದ್ದು ಇಮ್ಯುನಿಟಿ ಸಿಸ್ಟಮ್ ಭಾಳ ಜಾಸ್ತಿ ಇರ್ತಾವ್ರಿ. ಇವಕ್ಕೆ ಎಷ್ಟು ನೀವು ಖರ್ಚು ಮಾಡ್ತೀರಿ ಅದರದ್ದು ಒಂದು ಫೋರ್ತ್ ಒಳಗೆ ಒಂದು ಭಾಗ ಅಷ್ಟೇ ಖರ್ಚು ಮಾಡಿದ್ರು ನಿಮ್ದು. ಆಮೇಲೆ ಅವಕ್ಕಿಂತನೂ ಅವಕ್ಕೆ ಹೆಂಗ್ರಿ ಮನ್ಯಾಗ ತಂದಿಟ್ಕೊಂಡು ಅವಕ್ಕೆ ನಾವು ಕಾಯುವುದು, ಅವು ಮನೆ ಕಾಯುವುದಿಲ್ಲ. ಇಂಡಿಗಳ ನೀವು ಬರೇ ಒಂದು ಹೊತ್ತು ಹಾಕಿದ್ರಿ ಅಂದ್ರೆ ನಮ್ಮ ಮನೆ ಅವು ಕಾಯ್ತಾವ. ಸೊ ಅದಕ್ಕೆ ಬ್ರೀಡಿಗೆ ಅಪೋಸ್ ಮಾಡತ್ತಿಲ್ಲ, ಬ್ರೀಡ್ ತಗೋರಿ ಮಾಡ್ರಿ ಬ್ಯಾಡ್ ಅನ್ನಲ್ಲ, ಬಟ್ ಆದ್ರೆ ಇಂಡೀಸಿಗೆ ಪ್ರಿಫರ್ ಮಾಡ್ರಿ ಅಂತ. ನೀವು ಸ್ವಲ್ಪ ಅನಿಮಲ್ ಲವರ್ ಆಗ್ರಿ ಬ್ರೀಡ್ ಲವರ್ ಕಿತ್ತಾನು. ಸೊ ನಿಮ್ಮ ಮನ್ಯಾಗ ಆಸ್ ಅ ಕಂಪ್ಯಾನಿಯನ್ ಈಗ ಹೆಂಗೆ ಇಲ್ರಿ, ಅವ್ ನೋಡಕ್ ಚಂದಿಲ್ಲ ಮಾಡಿಲ್ಲ. ಈಗ ಯಾವ್ದಾರೆ ತಾಯಿಗೆ ಇಬ್ರು ಮಕ್ಕಳು ಒಂದು ಚಂದಿಲ್ಲ ಒಂದು ಚಂದ ಚಂದಿಲ್ಲ ಅಂತಂದ್ರೆ ಬಿಟ್ಟು ಬರುವುದಿಲ್ಲ ಯಾರು, ಚಂದ ಇದ್ದಿದ್ದೇ ತೊಂದು ಅಡ್ಡಾಡೋದಿಲ್ಲ. ಎರಡೂ ಮಕ್ಕಳು ಅಷ್ಟೇ, ಇಂಡಿನೂ ಅಷ್ಟೇ, ಬ್ರೀಡ್ನೂ ಅಷ್ಟೇ, ನಾಯಿ ನಾಯಿನೇ. ಅವಕ್ಕೂ ಫೀಲಿಂಗ್ಸ್ ಇರ್ತಾವು, ಇವಕ್ಕೂ ಫೀಲಿಂಗ್ಸ್ ಇರ್ತಾವ. ಸೊ ಅದಕ್ಕೆ ಅದ ಬ್ರೀಡ ಇದ ಬ್ರೀಡ್ ಅನ್ನೋಕಿತ್ತಾನು ನಿಮಗೆ ಸಾಕುದ. ಆ್ಯಕ್ಚುಲಿ ನೀವು ಅನಿಮಲ್ ಲವರ್ ಇದ್ರಿ ಅಂತಂದ್ರೆ ಯಾವ್ದಾರೆ ಒಂದು ತಗೊಂಡೋಗಿ ಅದಕ್ಕೆ, ಆ್ಯಕ್ಚುಲಿ ನೀವು ಒಂದು ಇಂಡಿ ನಾಯಿಗೆ ನೀವು ಚಲೋ ಸಾಕಿದ್ರೆ ಬ್ರೀಡ್ಕಿಂತ ಮಸ್ತ್ ಬೆಳಿತಾವ್ರಿ. ಸೊ ಅದಕ್ಕೆ ಬ್ರೀಡ್ ಪ್ರಿಫರ್ ಮಾಡೋಕ್ಕಿಂತಾನು ಬ್ರೀಡ್ ತಗೋರಿ, ಅಂದ್ರೆ ಯಾರಿಗೂ ಅಪೋಸ್ ಮಾಡತ್ತಿಲ್ಲ, ಬ್ರೀಡೇ ತಗೋತೀರಿ ನೀವು ಸ್ಟೇಟಸ್ ಸಲುವಾಗಿ ಅಂತೇಳಿ. ಬಟ್ ಇದು ಮಾಡಬೇಡ್ರಿ ಅಂತ, ಅದಕ್ಕೆ ಹೋಗಿ ಶೋಕಿಗೆ ಸಲುವಾಗಿ ತಗೊಂಡು ಸಾಕೋದು ಮಾಡಬೇಡ.
1: ಈಗ ಬೇರೆ ನಾಯಿಗಳಿಗೆಲ್ಲ ಕಂಪೇರ್ ಮಾಡೋದಾದ್ರೆ, ಏನು ಬ್ರೀಡ್ ನಾಯಿಗಳಿಗೆ ಮತ್ತೆ ಈಗ ನಮ್ಮ ದೇಸಿ ನಾಯಿಗಳಿಗೆ ಕಂಪೇರ್ ಮಾಡೋದಾದ್ರೆ, ಬುದ್ಧಿಮತ್ತೆಯಲ್ಲಿ ಇವು ಅವಕ್ಕಿಂತ ಚುರುಕ್ ಇರ್ತಾವ ಅನ್ಸತ್ತೆ.
3: ಆಕ್ಚುಲಿ ಇಂಡೀಸ್ ಭಾಳ ಶಾಣೆ ಇರ್ತಾರೆ ಅವ್ಕಿಂತ. ಇಂಡೀಸಿಗೆ ನೀವು ಆಕ್ಚುಲಿ ಏನು ನಮ್ಮ ರಾಂಗ್ ಪರ್ಸೆಪ್ಷನ್, ಬ್ರೀಡ್ ನಾಯಿಗಳಿಗೆ ತಂದಿರ್ತಾರೆ ಮೊದಲೇ ಸಣ್ಣದು ಟ್ರೈನ್ ಮಾಡಿರ್ತಾರೆ. ಇಂಡಿಗಳಿಗೆ ನಾ ಇವೇನ ಬಿಡ ಬೀದಿ ನಾಯಿ ಅದಾಗ ವೀಕೆನ್ ಕಲಿಸೋದು ಅನ್ನಿಸ, ನೀವು ಅದಕ್ಕೆ ಕಲಿಸಿದ್ದು ಅದಕ್ಕಿಂತ ಡಬಲ್ ಇವು ಕಲಿತಾವ್ರಿ, ಅದಕ್ಕಿಂತ ಡಬಲ್ ಇವು ಶಾಣೆ ಹಾಕಾವ.

0: ಶಾಣೇನೆ ಇರ್ತಾವ ಅವ, ಬಟ್ ನಾವ್ ಯಾವ ಅದಕ್ಕೆ ನೋಡುದಿಲ್ಲ,
1: ಟ್ರೈನ್ ಮಾಡೋದಿಲ್ಲ.
0: ಅದನ್ನೇ ತಂದು ಚಂದ ಟ್ರೈನ್ ಮಾಡಿದ್ರ ಅವಕ್ಕಿಂತ ಶಾಣೆ ಆಗ್ತಾವಂತೀವಿ.
1: ಆಮೇಲೆ ಬೀದಿ ನಾಯಿಗ ಅಡಾಪ್ಟ್ ಮಾಡ್ಕೊಂಡ್ರ ನಾವು ಸ್ಟ್ರೀಟ್ ಡಾಗ್ಸ್ ಏನ್ ಪಾಪ್ಯುಲೇಷನ್ ಐತಲ್ಲ ಅದು ಕಮ್ಮಿ ಆಗ್ತೈತಿ, ಅದಕ್ಕೂ ಒಂದ್ ಶೆಲ್ಟರ್ ಸಿಗ್ತೈತಿ, ಅದಕ್ಕೂ ಒಂದ್ ಲೈಫ್ ಸಿಗ್ತೈತಿ. ನೀವು ಬೇರೆ ಫಾರಿನ್ ನಾಯಿ ತಂದ ಇಲ್ಲಿ ಬ್ರೀಡ್ ಮಾಡಿ ಅದನ್ನ ಮಲ್ಟಿಪಲ್ ಮಾಡಿ ರೊಕ್ಕ ಕೊಟ್ಟ ಅಷ್ಟು ತರೋಕ್ಕಿಂತ ನೀವು ಫ್ರೀ ಆಫ್ ಕಾಸ್ಟ್ ನಾಗ ನಿಮಗೆ ಒಂದು ಚಲೋ, ಅದಕ್ಕಿಂತ ಲೋ ಮೇಂಟೆನೆನ್ಸ್, ಅದಕ್ಕಿಂತ ಶಾನೆ ಇದ್ದಿದ್ದ ನಾಯಿ ಸಿಗಾತೈತಿ ಅಂದ್ರೆ ಬೆಟರ್ ಗಿವ್ ಅ ಲೈಫ್ ಟು ಅ ಸ್ಟ್ರೀಟ್ ಡಾಗ್ ಅಲ್ಲ. ಅದರಿಂದ ನಿಮಗೂ ಅದು ಮನಿ ಕಾದ ನಿಮಗೂ ಒಂದು ಕಂಪ್ಯಾನಿಯನ್ ಸಿಗ್ತೈತಿ, ಅದಕ್ಕೂ ಒಂದು ಜೀವ ಸಿಗ್ತೈತಿ. ಬ್ರೀಡ್ಗಳಿಗೆ ಫಾರಿನ್ ಕಂಟ್ರೀಸ್ನಾಗ ಅವ್ರವ್ರ ಮಾಡ್ಕೊಂತಾರ. ಬೀಯಿಂಗ್ ಅ ಇಂಡಿಯನ್ಸ್ ನಾವ್ ಯಾಕೆ ಬೇರೆ ಬ್ರೀಡ್ ತನ್ ಮಾಡ್ರಿ, ನೀವು ತಗೋರಿ ಬ್ರೀಡ್ ಬೇರೆ ಬ್ರೀಡ್ ಅದ, ವಿ ಆರ್ ನಾಟ್ ಅಪೋಸ್. ನೀವು ನಿಮ್ ನಿಮ್ ಇಷ್ಟ ಒಬ್ಬೊಬ್ರಿಗೆ ಒಂದೊಂದು ಫ್ರೆಂಡ್ಲಿ ನಾಯಿನ ಗೋಲ್ಡನ್ ರಿಟ್ರೀವರ್ ತಗೊಂತಾರೆ, ಯಾಕಂದ್ರೆ ಅದು ಇಟ್ ಈಸ್ ವೆರಿ ಫ್ರೆಂಡ್ಲಿ ನಾಯಿ. ರಾಟ್ವಿಲ್ಲರ್ ತಗೊಂತಾರ ಸೆಕ್ಯೂರಿಟಿ ಸಂಬಂಧ ತಗೋರಿ, ಬಟ್ ಸ್ಟೇಟಸ್ ಸಂಬಂಧ ತಗೊಳಕ್ ಹೋಗ್ಬೇಡ್ರಿ. ನಿಮಗೆ ಆ ನಾಯಿ ನಿಮಗೆ ಕರೆನೇ ಇಷ್ಟ ಐತಿ, ಅದರ ರಿಲೇಟೆಡ್ ನೀವು ಅದಕ್ಕೆ ಹೆಂಗ್ ಸಾಕಬೇಕು ಅದೆಲ್ಲ ಮಾಡೋದಿತ್ತಂದ್ರೆ ತಗೋರಿ. ಈಗ ಹಸ್ಕಿ ತಗೊಂಡ್ ಬರ್ತಾರ, ಹಸ್ಕಿ ನಮ್ ಟೆಂಪರೇಚರಿಗೆ ಸಟ್ಟೆ ಆಗುದಿಲ್ಲ, ಸೈಬೇರಿಯನ್ ಹಸ್ಕಿ ನೇಮ್ನಾಗೆ ಐತಿ ಸೈಬೇರಿಯನ್, ಅದಕ್ಕೆ ಟೆಂಪರೇಚರ್ ಇಷ್ಟಿಂತ ಐತಿ, ಎ ಸಿನಾಗೆ ಇಡಬೇಕ. ಬಟ್ ಇಲ್ಲಿ ತಂದು ಬಿಟ್ಬಿಡ್ತಾರ ಅವು ಎಷ್ಟೋ ತೇಕೊಂತ ಹೊರಗೆ ಕುಂತಿರ್ತಾವ. ಸೊ ಹಂಗೆ ಮಾಡಕ್ಕೆ ಹೋಗ್ಬೇಕು, ಅದ್ರದ್ದು ಪಾಪ ಜೀವ ಸಣ್ಣದಾಗ್ತೈತಿ, ನಿಮಗೂ ಹೈ ಮೇಂಟೆನೆನ್ಸ್. ಅದ್ರ ಬದ್ಲಿ ನೀವು ಬೀದಿ ನಾಯಿ ತಗೋರಿ, ಎಲ್ಲ ಟೆಂಪ್ರೇಚರಿಗೂ ಸೆಟ್ ಆಗ್ತೈತಿ, ಎಲ್ಲ ತಿಂತೈತಿ. ನಿಮಗಿದು ಇದನ್ನೇ ಹಾಕ್ಬೇಕಂತಿಲ್ಲ, ಡಾಗ್ ಫುಡ್ಡೇ ಹಾಕ್ಬೇಕಂತಿಲ್ಲ. ನೀವು ಏನು ಡಾಗಿಗೆ ನಾವು ಮೊಸರು ಅನ್ನ ಗಜ್ರಿ ಏನು ಸ್ವೀಟ್ ಪೊಟ್ಯಾಟೊ ಇದೆಲ್ಲ ಹಾಕ್ಬೋದು, ಅದು ನಾರ್ಮಲಿ ನಾವೇನು ತಿಂತೀವಿ ಅದೇ ತಿಂದು ಬೆಳಿತೀವಿ. ಸೊ ಬೀದಿ ನಾಯಿ ಸಾಕಿದ್ರೆ ಹೊರಗೆ ನೀವೇನಿದು ಕಡಿಸ್ಕೊಂಡ್ರೆ ಮಾಡಿದ್ರೆ ಇವನು ರೇಟ್ಸ್ ಕಮ್ಮಿ ಆಗ್ತಾವೆ. ಸೊ ಎಲ್ಲ ಸೊಲ್ಯೂಷನ್ ನಮ್ಮ ಕಡೆನೇ ಐತಿ, ಅಷ್ಟೇ ನಾವು ಡೀಪರ್ ಯಾರು ಥಿಂಕ್ ಮಾಡಲ್ಲ. ಸೊ ಅದಕ್ಕೆ ಇದು ಅವೇರ್ನೆಸ್ ಪ್ರೋಗ್ರಾಮ್ ಒಂದು, ಆದಷ್ಟು ಎಲ್ಲರೂ ಬೀದಿ ನಾಯಿಗೆ ಅಡಾಪ್ಟ್ ಮಾಡ್ಕೋರಿ, ಆ್ಯಂಡ್ ವ್ಯಾಕ್ಸಿನೇಷನ್ಸ್ ಮಾಡ್ಕೋರಿ, ಮನುಷ್ಯರನ್ನೂ ಮಾಡ್ಕೋಬೇಕು. ಆ್ಯಂಡ್ ನಿಮ್ಮ ಮನೆಗೆ ಯಾವರೇ ಸ್ಟ್ರೀಟ್ ಡಾಗ್ಸ್ ಹಾಕಿರಿ ಅಥವಾ ಪೆಟ್ಟಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಬೀದಿ ನಾಯಿ ಸಾಕಿದ್ರಿ ಅಂದ್ರೆ ಅವಕ್ಕೂ ವ್ಯಾಕ್ಸಿನೇಷನ್ಸ್ ಮಾಡಿಸ್ರಿ ಅಂತ.
2: ಈಗ ಇಲ್ಲಿ ತನಕ ನೀವು ನಿಮ್ಮ ತಂಡದಿಂದ ಎಷ್ಟು ನಾಯಿಗಳನ್ನ ರೆಸ್ಕ್ಯೂ ಮಾಡಿದಿರಿ?
3: ಸರ್, ನಾವು ನಮ್ಮ ತಂಡದಿಂದ ಆಲ್ಮೋಸ್ಟ್ 25 ಪ್ಲಸ್ ರೆಸ್ಕ್ಯೂ ಕೇಸಸ್ ಅಟೆಂಡ್ ಮಾಡಿದೀವಿ, 4-5 ಸರ್ಜರೀಸ್ ಮಾಡಿಸಿದೀವಿ, ಮತ್ತು ವ್ಯಾಕ್ಸಿನೇಷನ್ ಆ್ಯಂಟಿ ರೇಬೀಸ್ ಮತ್ತು 7-in-1 DHPP ವ್ಯಾಕ್ಸಿನೇಷನ್ ಮಾಡಿಸಿದೀವಿ. ಅದು ಬಿಟ್ಟು ಒಂದು 3-4 ಡಾಗ್ಸನ್ನು ಪ್ಯಾರಲೈಸ್ಡ್ ಆಗಿತ್ತು ನಾಯಿಗಳನ್ನು ನಾವು ಮತ್ತೊಂದು ಊರಿಗೆ NGO ಕಳಿಸಿದ್ದೀವಿ. ಸೊ ಬರೋ ದಿನಗಳಲ್ಲಿ ನಮ್ಗಿನ್ನ ಜಾಸ್ತಿ ಮಾಡೋ ಪ್ಲಾನ್ಸ್ ಅವ ಸರ್. ಸೊ ನಾವು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀವಿ.
2: ಈಗ ಇವೆಲ್ಲ ಮಾಡಿಸ್ಬೇಕು, ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಅವ್ರನ್ನ ಹಾಸ್ಪಿಟಲ್ ತೋರಿಸ್ಬೇಕಂದ್ರೆ ಒಂದಿಷ್ಟು ಖರ್ಚು ಅಂತ ತಗ್ಲತ್ತೆ, ಅದನ್ನ ಖರ್ಚು ಹೆಂಗೆ ಮೇಂಟೈನ್ ಮಾಡ್ತೀರಿ?
0: ಸೊ ಅದು ಆ್ಯಕ್ಚುಲಿ ಸರ್ ನಾವೇನು ಮಾಡ್ತೀವಿ, ಯಾರ ಕಡೆನೂ ತೊಗೊಳತ್ತೇಲಿ, ಯಾವ ಕಡೆನೂ ನಾವು ಈಗ ನಾಯಿಗೆ ಒಂದೇನೋ ತೋರಿಸ್ತೀವಿ ಮಾಡ್ತೀವಿ ನೀವು ರೊಕ್ಕ ಕೊಡ್ರಿ ಅಂತ ನಮಗೂ ಕೇಳಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡೇವಿ, ನಮ್ದು ಈಗೇನು ಗ್ರೂಪ್ ಐತಲ್ಲ ಎಷ್ಟು ಜನ ವಾಲಂಟಿಯರ್ಸ್ ಅದಾವಲ್ಲ, ಎವ್ರಿ ಮಂತ್ ಈಗ ನಿನ್ ಕಡೆ ಎಷ್ಟಾಗುತ್ತೆ ಅಷ್ಟು ನೀನೇ ಹಾಕುದು. ಎವ್ರಿ ಮಂತ್ ಒಬ್ರು ಫಂಡ್ ಕಲೆಕ್ಟ್ ಮಾಡ್ತೇವೆ. ಈಗ 50 ಅದಾರ, ಒಬ್ಬರೊಬ್ರು 200, 100 ಎಷ್ಟು ಹಾಕಿದ್ರು ಅದೇನು ಫಂಡ್ ಕಲೆಕ್ಟ್ ಆಗ್ತಾವಲ್ಲ. ಸೊ ಹಾಗೆ ಯಾರು ಎನಿಮಲ್ ಲವರ್ ಇದ್ರು, ಈಗ ಏನೋ ಯಾರಿಗೋ ಏನೋ ಡೊನೇಷನ್ ಕೊಡೋದಿತ್ತು ಇದು ಮಾಡೋದಿತ್ತು ಅಂದ್ರೆ ಅವ್ರು ಕೊಡ್ತಾರಲ್ಲ ಅವ ಫಂಡ್ ನಾವ ನಮ್ದು ಗ್ರೂಪ್ ತ್ರೂನೇ ಕಲೆಕ್ಟ್ ಮಾಡ್ಕೊಂಡು ಅವನ್ನೇ ನಾವು ಇವ ವೆಟ್ ವಿಸಿಟ್ ಆಗಲಿ ಈಗ ಏನರ ವ್ಯಾಕ್ಸಿನೇಷನ್ ಮಾಡೋದಾಗಲಿ ಇದು ಮಾಡಲಿ ನಾವು ವ್ಯಾಕ್ಸಿನೇಷನ್ ಡ್ರೈವ್ ಮಾಡೋಕ್ಕೂ ಫಂಡ್ ರೇಸ್ ಅಂತ ಹೇಳಿ ಮಾಡ್ತೇವೆ. ಸೊ ಎಷ್ಟು ಫಂಡ್ ಬರ್ತಾವ ಅಷ್ಟು ನಮಗೆ, ಎಷ್ಟು ಅಂದ್ರೆ ಈಗ ಒಂದು 100 ನಮಗೆ ಟಾರ್ಗೆಟ್ ಇತ್ತು ಅಂದ್ರೆ ಎಷ್ಟು ಫಂಡ್ ಕಲೆಕ್ಟ್ ಆತಾವ ಅಷ್ಟು ಉಳಿದಿದ್ದೆಲ್ಲ ನಾವು ವಾಲಂಟಿಯರ್ಸ್ ಯಾರ್ಯಾರು ಸ್ವಲ್ಪ ಸ್ಟೇಬಲ್ ಇದ್ರಾಗ ಅದಾರ ಅವರು ಸ್ವಲ್ಪ ಹಾಕಿ ಇದು ಎಲ್ಲ ಮಾಡ್ತಾರೆ ಸರ್.
2: ಈಗ ಸಾಮಾನ್ಯವಾಗಿ ಜಾಸ್ತಿ ನಾಯಿಗಳು ಎಲ್ಲಿ ಸಿಕ್ಕತ್ತಪ್ಪ ಅಂದ್ರೆ ಈ ಗಾಡಿಗಳಿಗೆ ಸಿಕ್ಕೊಂಡು ಭಾಳ ಗಾಯಗೊಳ್ತಾವೆ, ಸಾಯ್ತಿರ್ತಾವೆ. ಹಿಂಗೆ ಗಾಡಿಗಳು ಸಿಕ್ಕೊಂಡು ಗಾಯಾದ ನಾಯಿಗಳು ಎಲ್ಲೋ ಅದಾವ ಅಂತೇಳಿ ನಿಮ್ಗೆ ಕಾಲ್ ಮಾಡಿದ್ರೆ ಅಂದ್ರೆ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಿ ನೀವು?
3: ಸರ್, ನಾ ನಿನ್ನದೇ ಒಂದು ಎಕ್ಸಾಂಪಲ್ ತೊಗೊತೀನಿ ಸರ್. ಸಿವಿಲ್ ಹಾಸ್ಪಿಟಲ್ದಿಂದ ನಮ್ಗೆ ಒಂದು ರಿಪೋರ್ಟರಿಗೆ ಅಂದರೆ ನಮ್ಮದು ವಾಲಂಟಿಯರಿಗೆ ಕಾಲ್ ಬಂತು, ಈ ಒಂದು ನಾಯಿಗೆ ಒಂದು ಗಾಡಿ ಹಾಯಿಸ್ಕೊಂಡು ಹೋಗ್ಯದಂತ. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಹೋಗಿ ಅದ್ರ ಫೋಟೋಸ್ ತಗೊಂಡು ಇಮಿಡಿಯೇಟಾಗಿ ನಾವು ಒಬ್ಬ ವೆಟರ್ನರಿ ಡಾಕ್ಟರ್ಗೆ ನಾವು ಕನ್ಸಲ್ಟ್ ಮಾಡ್ತೀವಿ. ಸರ್, ಈಗ ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕು, ಇಮಿಡಿಯೇಟ್ ಫಸ್ಟ್ ಏಡ್ ಮಾಡಬೇಕಾ, ಏನು ಮಾಡಬೇಕು? ಸೊ ಅದ್ರ ಪ್ರಕಾರ ಅದನ್ನು ತೊಗೊಂಡು ಇಮಿಡಿಯೇಟ್ಲಿ ನಾವು ಹಾಸ್ಪಿಟಲ್ ಹೋಗ್ತೀವಿ. ಹಾಸ್ಪಿಟಲ್ ಹೋದ್ಮೇಲೆ ಕಂಡೀಷನ್ ನೋಡಿಕೊಂಡು ಏನು ಮಾಡ್ಬೇಕನ್ನೋದು ಡಿಸೈಡ್ ಮಾಡಿ ಸರ್ಜರಿ ಮಾಡ್ಬೇಕಂದ್ರೆ ಸರ್ಜರಿ ಮಾಡ್ತೀವಿ, ಇಲ್ಲ ಬರೀ ಡ್ರೆಸ್ಸಿಂಗ್ ಇಂಜೆಕ್ಷನ್ ಇಲ್ಲ ಮೆಡ್

0: ಕೇಶನ್ ಅಂದರೆ ಗುಳಿಗೆ ಮೇಲೆ ಸಲೈನ್ ಹಚ್ಚೇನೆ ಕಮ್ಮಿ ಆಗ್ತಿತ್ತು ಅಂದ್ರೆ ಅದನ್ನು ಮಾಡ್ತೀವಿ ಸರ್. ಸೊ ಅದರ ಪ್ರಕಾರ ಸರ್ ನಮಗೆ ಹೆಂಗೆ ಫಾಲೋ ಅಪ್ ವಿಸಿಟ್ಸ್ ಹೇಳ್ತಾರೆ, ನಮ್ಮದು ಗ್ರೂಪ್ ಒಳಗೆ ಒಂದು 40-50 ಮೆಂಬರ್ಸ್ ಇದ್ದಾರೆ, ಯಾರು ಅವೈಲೇಬಲ್ ಇರ್ತಾರೆ ಅದನ್ನು ನೋಡಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಅದನ್ನು ತೊಗೊಂಡು ಹೋಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಒಂದ್ಸಲ ಅದು ಆರಾಮಾಯಿತು, ಸ್ಟೇಬಲ್ ಆಯಿತು ಅಂದರೆ ಅದು ಎಲ್ಲೇ ಅದ್ರ ಪ್ಲೇಸ್ ಎಲ್ಲಿತ್ತು ಅದಕ್ಕೆ ವಾಪಸ್ ನಾವು ಅಲ್ಲಿ ಬಿಟ್ಟು ಬರ್ತೀವಿ.
1: ಅಲ್ಲಿ ತನಕ ಎಲ್ಲಿ ಇಟ್ಕೊಂಡಿರ್ತೀರಿ
0: ಸರ್? ಅಲ್ಲಿ ತನಕ ನಾವು ಯಾರೇ ಮನಿಯೊಳಗೆ ಫಾಸ್ಟರ್ ಮಾಡ್ತಿರ್ತೀವಿ, ಇಲ್ಲ ಯಾರು ಕೇಸ್ ರಿಪೋರ್ಟ್ ಮಾಡಿರ್ತಾರೆ ಅವ್ರು ಅವ್ರ ಮನಿಯೊಳಗೆ ಇಟ್ಕೊಂಡಿರ್ತಾರೆ. ನಮ್ಮ ಹತ್ರ ಸರ್ ಈಗ ನಮ್ಮದೇ ಆದ ಡೆಡಿಕೇಟೆಡ್ ಸ್ಪೇಸ್ ಇಲ್ಲ. ಏನು ನಾವು ಮಾಡ್ತಿದ್ದೀವಿ, ನಮ್ಮ ವಾಲಂಟಿಯರ್ಸ್ ಹೆಲ್ಪ್ದಿಂದಾನೇ ಮಾಡ್ತಿದ್ದೀವಿ. ಯಾವ ಸಂಘ ಸಂಸ್ಥೆದಿಂದನೂ ನಾವು ಜಾಗ ಆಗಲಿ ಇದು ಆಗಲಿ ಹೆಲ್ಪ್ ಆಗಲಿ ಫಂಡ್ಸ್ ಆಗಲಿ ಕಲೆಕ್ಟ್ ಮಾಡಿಲ್ಲ. ಏನು ನಮ್ದು ಏನು ಫೋರ್ಸ್ ಇದೆ, ನಮ್ಮ ವಾಲಂಟಿಯರ್ಸೇ ನಮ್ಮ ಫೋರ್ಸು, ಅವರೇ ನಮ್ಮ ಶಕ್ತಿ. ಏನಾಗ್ತಿದೆ ಎಲ್ಲ ವಾಲಂಟಿಯರ್ಸ್ದಿಂದಾನೇ ಆಗ್ತಿದೆ.
1: ಈಗ

0: ಸಹ ನಮ್ಮ ವಾಲಂಟಿಯರ್ಸೇ ನಮ್ಮ ಫೋರ್ಸು, ಅವರೇ ನಮ್ಮ ಶಕ್ತಿ. ಏನ್ ಆಗ್ತಿದೆ ಎಲ್ಲ ವಾಲಂಟಿಯರ್ಸ್ದಿಂದಾನೇ ಆಗ್ತಿದೆ.
1: ಈಗ ಕರ್ನಾಟಕ ಸರ್ಕಾರದಿಂದ ಪಶುಸಂಗೋಪನೆ ಇಲಾಖೆ ಅಂತ ಅದ, ಏನು ಆನಿಮಲ್ ಹಸ್ಬೆಂಡ್ರಿ, ಅದ್ರ ಮೂಲಕ ಈಗ ನಾಯಿಗಳ ಸಂಖ್ಯೆ ಹೆಚ್ಚಾಗ್ಯದ ಅಂತೇಳಿ, ಅದು ಅದರಲ್ಲೂ ನಮ್ಮ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ಯದ ಅಂತೇಳಿ ಸರ್ಕಾರದ ವತಿಯಿಂದ ಅಲ್ಲಲ್ಲಿ ನಾಯಿಗಳನ್ನ ಹಿಡಿದು ಒಂದು ಕಡೆ ಅವಕ್ಕೆ ಬಿಟ್ಟು ಅಲ್ಲಿ ಸಾಕ್ಲಾಕತ್ತಾರ. ಅವರಿಂದ ನಿಮಗೆ ಏನಾದರೂ ಸಹಾಯ ಸಹಕಾರ ಏನಾದರೂ ಸಿಕ್ಕದ?
2: ಅವರಿಂದ ಹೇಳ್ಬೇಕಂದ್ರೆ ಹಂಗೇನು ಸಹಾಯ ಸಿಕ್ಕಿಲ್ಲ ಸರ್. ಬಟ್ ಅವರಿಗೆ ಆಕ್ಚುಲಿ ಇದು ದೊಡ್ಡ ಪ್ರಮಾಣದಾಗ ನಾಯಿದ ಇವೆಲ್ಲ ಕಡಿಮೆ ಮಾಡಬೇಕು ಅಂದ್ರೆ ಗೌರ್ಮೆಂಟ್ದಿಂದನೇ ಸಾಧ್ಯ. ನಮ್ಮ ಕಡೆ 50 ಮಂದಿ ಕಡೆ ನಮ್ಮ ಕಡೆ ಎಲ್ಲ ನಾಯಿ ಹಿಡಿದು ನಾವು ಆಪ್ರೇಟ್ ಮಾಡಿ ಬಿಡ್ತೀವಿ ಅಂದ್ರೆ ಆಗಲ್ಲ. ಸೊ ನಮ್ಮ ಕಡೆ ಎಷ್ಟಾಗ್ತದೆ ನಾವು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ABC ಪ್ರೋಗ್ರಾಮ್ ಮಾಡಿಸ್ಲಿಕ್ಕೆ. ಸೊ ಅದಕ್ಕೆ ಏನಾರೆ ಅವು ಇನ್ ಕೇಸ್ ನಮಗೆ ಸಣ್ಣ ಪುಟ್ಟ ನಮ್ಮ ಕಡೆ ಏನು ಹೆಲ್ಪ್ ಆತ ಮಾಡ್ತೀವಿ. ಬಟ್ ಅವರಿಂದ ಹಂಗೇನು ಹೆಲ್ಪ್ ಸಿಕ್ಕಿಲ್ಲ. ಅವ್ರಿಗೆ ಏನಾರೆ ಬೇಕಿತ್ತು ಅಂದ್ರೆ ನಮ್ಮ ವಾಲಂಟಿಯರ್ ತ್ರೂ ನಾವು ಹೋಗಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ.
0: ABC ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್. ಜನರಲ್ ಆಗಿ ಹೇಳ್ಬೇಕಂದ್ರೆ ಒಂದು ನಾಯಿ ಒಂದು ವರ್ಷಕ್ಕೆ 2 ಸಲ ಅದು ಸಂತಾನಗಳು ಕೊಡ್ತದೆ. ಒಂದ್ ಸಲ 6 ರಿಂದ 7 ಮರಿ ಅಂತ ವರ್ಷಕ್ಕೆ 2 ಸಲ ಕೊಡ್ತದೆ. ಸೊ ABC ಪ್ರೋಗ್ರಾಮ್ ಮಾಡೋದ್ರಿಂದ ಅದರದ್ದು ಪಾಪ್ಯುಲೇಷನ್ ಕಮ್ಮಿ ಆಗ್ತದೆ. ಇಲ್ಲ ನಮ್ದು ಒಂದೇ ರಿಕ್ವೆಸ್ಟ್ ಏನಂದ್ರೆ ABC ಪ್ರೋಗ್ರಾಮ್ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಯ್ತಂದ್ರೆ ಏನು ನಮಗೆ ಇವತ್ತು ದಿನ ಈಗ ನಾವು ನ್ಯೂಸ್ದಾಗ ನೋಡ್ತಿರ್ತೀವಿ ನಾಯಿ ಕಡ್ದದ ಸಣ್ಣ ಹುಡುಗ ನಾಯಿ ಕಡಿತು ಇದು ಆಯ್ತು. ಸೊ ಆ ಕೇಸಸ್ಸು ಕಮ್ಮಿ ಆಗ್ತಾವೆ. ಪ್ರಾಪರ್ ಆಗಿ ಒಂದು ABC ಪ್ರೋಗ್ರಾಮ್ ಆಯ್ತಂದ್ರೆ ಅದು ಎಲ್ಲರಿಗೂ ಒಳ್ಳೇದು ಸರ್.
1: ತುಂಬ ಸಂತೋಷ ಅನಿರುದ್ಧ ಅವರೇ. ಈಗ ಇಷ್ಟೊತ್ತು ನೀವು 3 ಜನ ನಾಯಿಗಳ ಕುರಿತು, ನಾಯಿಗಳನ್ನ ಸಾಕೋದ್ರಾಗಿರ್ಬೋದು, ಅವ್ಕೊಂಡು ರೆಸ್ಕ್ಯೂ ಮಾಡೋದಾಗಿರ್ಬೋದು, ವ್ಯಾಕ್ಸಿನೇಷನ್ ಆಗಿರ್ಬೋದು, ಅಥವಾ ರೇಬಿಸ್ ರೋಗದ ಬಗ್ಗೆ ಆಗಿರ್ಬೋದು ಸಿಕ್ಕಾಪಟ್ಟೆ ಒಳ್ಳೆಯ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಈಗ ನಮ್ಮ ಈ ಕಾರ್ಯಕ್ರಮ ಕೇಳೋರು, ನಮ್ಮ ಕೇಳುಗರು, ಅವರು ನಾಯಿಗಳಿಗೆ ಫೀಡಿಂಗ್ ಮಾಡಿಸ್ಬೇಕು ಸಾಕಬೇಕು ಅನ್ಕೋತಿದ್ರು ಅಂದ್ರೆ ನಿಮ್ಮನ್ನು ಹೆಂಗೆ ಸಂಪರ್ಕ ಮಾಡಬೇಕು ಅವ್ರು?
2: ಸರ್, ಈಗ ಯೂಶ್ವಲಿ ಎಲ್ಲರೂ ಇನ್ಸ್ಟಾಗ್ರಾಮ್ ಅಂತರೂ ಯೂಸ್ ಮಾಡೇ ಮಾಡ್ತಾರೆ. ಇನ್ಸ್ಟಾಗ್ರಾಮ್ದಾಗ ನಮ್ದು ಟೇಲ್ಸ್ ಆಫ್ ಬೇಜಾಪುರ್ ಅಂತ ಪೇಜ್ ಐತಿ. ಸೊ ಅದ್ರ ಥ್ರೂ ಅವರು ನಮಗೆ ಇದು ಮಾಡ್ಬೋದು. ಸೊ ನಾವಿನ್ನೂ ರಿಜಿಸ್ಟರ್ NGO ಶೆಲ್ಟರ್ ಹಂಗೇನು ಇಲ್ಲ. ಸೊ ನಾವು ಅದು ಆ್ಯಕ್ಚುಲಿ ಶೆಲ್ಟರ್ ರಿಜಿಸ್ಟರ್ ಮಾಡ್ಕೊಳಿಕ್ ಅದನ್ನೆಲ್ಲ ಏನೇನು ಪ್ರೊಸೆಸ್ ಬೇಕು ಮಾಡ್ಲಿಕ್ಕತ್ತೀವಿ. ಹಂಗಾಯ್ತು ಅಂದ್ರೆ ನಾವು ಡೆಡಿಕೇಟೆಡ್ ಒಂದು ಅದಕ್ಕೆ ಫೋನ್ ನಂಬರ್ ಆಗಲಿ ಏನು. ಸೊ ಈಗ ಸದ್ಯಕ್ಕೆ ಎಲ್ಲರದು ಪರ್ಸ್ನಲ್ ಹಂಗೆ ಯಾರ್ದು ಇಲ್ಲ. ಅದು ಬಿಟ್ಟು ಅಲ್ಲಿ ಜಾಯಿನ್ ಆಗೋರಿದ್ದೆ ನಾವು ವಾಟ್ಸಪ್ಗೆ ಒಂದು ಇದು ಮಾಡೇವಿ. ಅದು ಇನ್ಸ್ಟಾಗ್ರಾಮ್ಗೆ ಅವ್ರು ರೀಚ್ ಔಟ್ ಮಾಡಿದ್ರಂದ್ರೆ ನಾವು ಅವರಿಗೆ ಅದು ಲಿಂಕ್ ಕಳಿಸ್ತೀವಿ, ಅವರು ಅದಕ್ಕೆ ಗ್ರೂಪಿಗೆ ಜಾಯಿನ್ ಆಗ್ಬೋದು. ಸೊ ಅವ್ರಿಗೆ ಏನಾರ ಹೆಲ್ಪ್ ಮಾಡೋದಿದ್ರು ಮಾಡ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಏನಾರ ನಮ್ಮ ತ್ರೂ ಹೆಲ್ಪ್ ಬೇಕಿದ್ರು ಅದ್ರ ತ್ರೂ ತೊಗೋಬೋದು.
1: 3 ಜನ ಇದುವರೆಗೆ ಆಕಾಶವಾಣಿಗೆ ಬಂದು ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೆಳಗರೊಂದಿಗೆ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೆಂಗೆ ಅನ್ನಿಸ್ತು?
0: ಭಾಳ ಚಲೋ ಅನ್ನಿಸ್ತು. ನಮಗೆ ಇದು ಅಪಾರ್ಚುನಿಟಿ, ನಮ್ಮ ಅನಿಸಿಕೆ, ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಅದು ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಇದಕ್ಕೆ ಹೆಲ್ಪ್ ಮಾಡಿದ್ದವರಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಇದೇ ಮತ್ತು ಈ ವರ್ಷ ನಮ್ಮಿಂದ ಎಷ್ಟು ಹೆಲ್ಪ್ ಆಗುತ್ತೆ ನಾವು ಮಾಡೋಕ್ಕೆ ರೆಡಿ ಇರ್ತೀವಿ ಸರ್.
1: ಸರಿ, ನಿಮ್ಮ 3 ಜನಕ್ಕೂ ಕೂಡ ಇದುವರೆಗೂ ಆಕಾಶವಾಣಿ ಬಂದು ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು.
3: ಧನ್ಯವಾದಗಳು. ಇದುವರೆಗೆ ನಾಯಿಗಳ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವ ಟೇಲ್ಸ್ ಆಫ್ ವಿಜಯಪುರ ಸ್ವಯಂ ಸೇವಾ ತಂಡದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮುತ್ತುರಾಜ್ ಯಲಗಟ್ಟಿ, ನಿರ್ಮಾಣ ಬಿ ಸಿದ್ದಣ್ಣ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 8:30. ಇನ್ನು ಮುಂದೆ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಲಿಸಿ ಕುಮಾರ್ ಸಾನು ಇವರ ಕಂಠ ಸಿರಿಯಲ್ಲಿ 1942 ಅ ಲವ್ ಸ್ಟೋರಿ ಚಿತ್ರದಿಂದ ಇದ್ದ ಗೀತೆ. ಈ ಗೀತೆಗೆ ಸ್ವರ ಸಂಯೋಜನೆ ಆರ್ ಡಿ ಬುರ್ಮನ್ ಇವರದ್ದು.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲೈಸಿ ಮೋಹಿತ್ ಚೌಹಾಣ್ ಇವರ ಕಂಠ ಸಿರಿಯಲ್ಲಿ ಚಿತ್ರ ಜಬ್ವೆ ಮೆತ್. ಈ ಗೀತೆಗೆ ಸಂಗೀತ ನಿರ್ದೇಶನ ಪ್ರೀತಮ್ ಇವರದು, ಸಾಹಿತ್ಯ ಇರ್ಷಾದ್ ಕಮೀಲ್

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಪಿಕೆ ಚಿತ್ರದಿಂದ ಇದ್ದ ಗೀತೆಯನ್ನ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಶಾನ್ ಹಾಗೂ ಶ್ರೇಯಾ ಘೋಷಾಲ್. ಅಮಿತಾಭ್ ಇವರ ಸಾಲುಗಳಿಗೆ ಶಂತನು ಮೊಯ್ತ್ರಾ ಇವರ ಸ್ವರ ಸಂಯೋಜನೆ ಇದೆ.

ಇದುವರೆಗೂ ಚಂದ್ರಿಕಾ ಬದರಿನಾಥ್ ಮತ್ತು ಭಾಗ್ಯ ವಿ ರಾವ್ ಅವರು ಹಾಡಿದಂತಹ ಭಾವಗೀತೆಗಳನ್ನು ಈವರೆಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ

0: ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಸಿರಿ ಆಗಿಂದ ಒಂದೇ ಸಮ ನಲ್ಲಿ ನೀತಾ ಇದೆ.
2: ಇದೀನಿ ಕಣಮ್ಮ,
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ಯೇ ಆಕಾಶವಾಣಿ ಹೇ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾಕ್ಕೆ ಆಜ್ಗೆ ಪ್ರಸಾರಣ ಮೇ ಅಬ್ ಹಮ್ ಆಪ್ಕೆ ಲಿಯೆ ಶ್ರೀ ಎನ್ಆರ್ ಪ್ರಶಾಂತ್ ಕಾ ಕರ್ನಾಟಕ ಶಾಸ್ತ್ರೀಯ ಗಾಯನ್ ಪ್ರಸ್ತುತ ಕರ್ ರಹೆ ಹೇ.
2: ದಿಸ್ ಇಸ್ ಆಕಾಶವಾಣಿ ಇನ್ ಟುನೈಟ್ ಬ್ರಾಡ್ಕಾಸ್ಟ್ ಆಫ್ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ವಿ ವಿಲ್ ನೌ ಬ್ರಿಂಗ್ ಯು ದ ಕರ್ನಾಟಿ ಕ್ಲಾಸಿಕಲ್ ವೋಕಲ್ ರಿಸೈಟಲ್ ಬೈ ಶ್ರೀ ಎನ್ಆರ್ ಪ್ರಶಾಂತ್.
1: ಶ್ರೀ ಎನ್ಆರ್ ಪ್ರಶಾಂತ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೆ ಏಕ್ ಪ್ರತಿಷ್ಠಿತ ಗಾಯಕ್ ಹೇ ಜೋ ಸಂಗೀತ ಕ್ಷೇತ್ರ ಮೇ ಅಪ್ನೆ ಅಭಿನವ್ ಔರ್ ಶೋಧ ಆಧಾರಿತ ಅಸಾಧಾರಣ ಯೋಗದಾನ್ ಕೆ ಲಿಯೆ ಜಾನೆ ಜಾತೆ ಹೇ. ಶ್ರೀ ಎನ್ಆರ್ ಪ್ರಶಾಂತ್ ಕಿ ಸಂಗೀತಮಯ ಯಾತ್ರಾ ಕಾ ಶುಭಾರಂಭ ಬೆಂಗಳೂರು ಮೇ ವಿದ್ವಾನ್ ಆರ್ ಕೆ ಪದ್ಮನಾಭ ಕೆ ಮಾರ್ಗದರ್ಶನ್ ಮೇ ಹುವಾ. ಶ್ರೀ ತಿಟ್ಟೆ ಕೃಷ್ಣಯ್ಯಂಗಾರ್ ಜೈಸಿ ಮಹಾನ್ ವಿಭೂತಿಯೊನ್ ಸೆ ಪ್ರೇರಿತ ಹೋಕರ್ ಆಪ್ನೆ ವಿದುಷಿ ನೀಲಾ ರಾಮಗೋಪಾಲ್ ಕೆ ಸಾನ್ನಿಧ್ಯ ಮೇ ಅಪ್ನಾ ಗಹನ್ ಪ್ರಶಿಕ್ಷಣ ಜಾರಿ ರಖಾ. ತತ್ಪಶ್ಚಾತ್ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಜಿ ಕೆ ಆಧರಣೀಯ ಮಾರ್ಗದರ್ಶನ್ ಮೇ ಆಪ್ನೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಿ ಸೂಕ್ಷ್ಮ ಬಾರಿಕಿಯೋ ಕಿ ಗಹರಿ ಸಮಜ್ ಪ್ರಾಪ್ತ ಕಿ. ಆಪ್ನೆ ಮೈಸೂರು ವಿಶ್ವವಿದ್ಯಾಲಯ ಸೆ ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ ಮೇ ಇಂಜಿನಿಯರಿಂಗ್ ಕಿ ಉಪಾಧಿ ಪ್ರಾಪ್ತ ಕಿ ಥಿ. ಆಪ್ ವರ್ತಮಾನ್ ಮೇ ಆಕಾಶವಾಣಿ ಕೆ ಪ್ರತಿಷ್ಠಿತ ಎ